ಶುಭ ಮುಂಜಾನೆ. ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕಂಪನಾಂಕಗಳಲ್ಲಿ ಇಂದಿನ ಕಾರ್ಯಕ್ರಮಗಳನ್ನು ಆರಂಭಿಸುತ್ತಿದ್ದೇವೆ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಶ್ರಾವಣ ಮಾಸದ 14 ದಿನ, ಅಂದರೆ 2026 ಇಸವಿ ಆಗಸ್ಟ್ ತಿಂಗಳ 5 ತಾರೀಕು ಬುಧವಾರ. ಈಗ ಸಮಯ 5:58:37. ಎಫ್ಎಂ ರೈನ್ಬೋದ ಎಲ್ಲಾ ಕೇಳುಗರಿಗೂ ಶುಭೋದಯ. ಈ ಬುಧವಾರದ ಮುಂಜಾನೆ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಗುಡ್ ಮಾರ್ನಿಂಗ್, ಶುಭ ಮುಂಜಾನೆ. ಟ್ಯೂನ್ ಮಾಡಿ ಕೇಳ್ತಾ ಇದ್ರ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಬುಧವಾರದ ಈ ಮುಂಜಾನೆ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಈ ದಿನವನ್ನ ಒಂದು ಸುಭಾಷಿತದೊಂದಿಗೆ ಪ್ರಾರಂಭ ಮಾಡೋಣ. ಸಾಕ್ರೆಟಿಸ್ ಹೇಳ್ತಾರೆ, ಒಂದೇ ಒಂದು ಒಳ್ಳೇದಿದೆ ಅದು ಜ್ಞಾನ, ಒಂದೇ ಒಂದು ಕೆಡುಕಿದೆ ಅದು ಅಜ್ಞಾನ ಅಂತ.

ಇನ್ನು ಈ ಬೆಳಗಿನ ಕಾರ್ಯಕ್ರಮಗಳ ಪಟ್ಟಿಯನ್ನು ನೋಡ್ತಾ ಹೋಗುತ್ತಾದ್ರೆ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ ದೆಹಲಿ ಕೇಂದ್ರದಿಂದ. 6:10 ನಾದಾರ್ಚನೆ ಕಾರ್ಯಕ್ರಮ ಮೂಡಿಬರಲಿದೆ. 6:50 ಕನ್ನಡ ರತ್ನ ಭಂಡಾರ. 6:55 ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ. 7:05 ಪ್ರದೇಶ ಸಮಾಚಾರ ಕೇಳಲಿದ್ದೀರಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ. 7:15 ಭಾವಸ್ಪಂದನ ಕಾರ್ಯಕ್ರಮ. 7:35 ಕನ್ನಡದಲ್ಲಿ ವಾರ್ತೆಗಳು. 7:45 ಭಾವಸ್ಪಂದನ ಕಾರ್ಯಕ್ರಮ ಮುಂದುವರಿಯುತ್ತದೆ. 8:00 ಸಮಾಚಾರ್ ಪ್ರಭಾತ್ ಹಿಂದಿಯಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ. 8:15 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ ದೆಹಲಿ ಕೇಂದ್ರದಿಂದ. 8:30 ಹಲೋ ಕರ್ನಾಟಕ ಕೇಳಲಿದ್ದೀರಿ. 8:55 ಪ್ರಾಯೋಜಿತ ಕಾರ್ಯಕ್ರಮ ಹೋಮಿಯೋಪತಿ ಔಷಧ ಪದ್ಧತಿ ಕುರಿತು ಮಾಹಿತಿ. 9:00 ಸರಿಯಾಗಿ ಸಖತ್ ಸಾಂಗು ಕಾರ್ಯಕ್ರಮ. 10:00 ಸಿನಿ ಚಿಟ್ಟೆ ಕಾರ್ಯಕ್ರಮ ಕೇಳಲಿದ್ದೀರಿ.

0: ಪರಿ ಪರಿ ಪರಿ, ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು, ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು, ಯಾವ ಕಾಲು ತಗೋಬೇಡ, ಓಟಿಪಿ ಅಂತೂ ಮೊದ್ಲು ಹೇಳಕ್ ಹೋಗ್ಬೇಡ ಯಾರಿಗೂ.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

ಸಮಯ ಆಗಿದೆ 6:04:40. 6:05 ಸರಿಯಾಗಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ.
2: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
3: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ

ಶುಭ ಮುಂಜಾನೆ ಕೇಳ್ತಾ ಇದ್ರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ ಆಯಿತು 6:12:07. ಇದು ನಾದಾರ್ಜನೆಯ ಸಮಯ. ನಾದಾರ್ಜನೆಯಲ್ಲಿ ಸುಮಧುರವಾದಂತಹ ಭಕ್ತಿ ಗೀತೆಗಳನ್ನು ಕೇಳ್ತಾ ಭಕ್ತಿ ಪರವಶರಾಗುವಂತಹ ಸಮಯದಲ್ಲಿ ನಾವಿದ್ದೇವೆ. ಚಾಣಕ್ಯನ ನುಡಿ ಹೇಳುತ್ತೆ, ಯಾವುದೇ ಕಾರ್ಯವನ್ನ ಮಾಡಬೇಕೆಂದುಕೊಂಡಲ್ಲಿ ಸಿಂಹವು ಹೇಗೆ ಶಕ್ತಿಭರಿತವಾದ ಕೈಗಳಿಂದ ಬೇಟೆಯನ್ನ ಬೆಗೆದಪ್ಪಿಕೊಂಡು ಹೇಗೆ ಆ ಪ್ರಾಣಿಯು ನರಳಿ ಸಾಯುವವರೆಗೆ ಬಿಡುವುದಿಲ್ಲವೋ ಆ ತೆರನಾಗಿ ಕಾರ್ಯವನ್ನ ಸಂಪನ್ನಗೊಳಿಸಬೇಕು ಅಂತ. ಭಕ್ತಿಗೀತೆಗಳನ್ನ ಕೇಳ್ತಾ ಹಿತ ನುಡಿಗಳನ್ನ ಮಾತಾಡ್ತಾ ಇವತ್ತು ನಾದಾರ್ಚನೆಯಲ್ಲಿ ಮುಂದುವರಿಯೋಣ. ಕೇಳಿ ನಿಮಗಾಗಿ ಮೂಡಿ ಬರ್ತಾ ಇದೆ ಎರಡು ಭಕ್ತಿ ಗೀತೆಗಳು ನಾದಾರ್ಜನೆಯಲ್ಲಿ ಕೇಳ್ತಾನೆ ಇರಿ. ಇದು ನಿಮ್ಮದು ನೆಚ್ಚಿನ ರೇಡಿಯೋ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಮ್ಯೂಸಿಕಲಿ ಯೋರ್ಸ್.

ನಾದಾರ್ಚನೆಯಲ್ಲಿ ವಿದ್ಯಾಭೂಷಣ ಹಾಗೆ ಚಿತ್ರ ಅವರ ಧ್ವನಿಯಲ್ಲಿದ್ದಂತಹ ಭಕ್ತಿಗೀತೆಯನ್ನ ಕೇಳಿದ್ರಿ. ಸರ್ವಜ್ಞ ಹೇಳ್ತಾರೆ, ಆನೆಯ ಮೇಲಿರ್ದು ಶ್ವಾನ ಗಂಜಿದರುಂಟೆ, ಜ್ಞಾನ ಹೃದಯದಲ್ಲಿ ನೆಲೆಸಿರುವ ಯೋಗಿ ಅಜ್ಞಾನಿ ಗಂಜುವನೆ ಸರ್ವಜ್ಞ ಅಂತ. ಅಂದರೆ ಆನೆಯ ಮೇಲೆ ಕುಳಿತವನನ್ನು ನಾಯಿ ಕಚ್ಚಲು ಸಾಧ್ಯವೇ? ಅದೆಂದಿಗೂ ಸಾಧ್ಯವಿಲ್ಲ. ಆತ ನಾಯಿಗೆ ಹೆದರಬೇಕಾಗಿಯೂ ಕೂಡ ಇಲ್ಲ. ಜ್ಞಾನಿಯ ಹೃದಯದಲ್ಲಿ ಜ್ಞಾನ ನೆಲೆಸಿರುವಾಗ ಅಜ್ಞಾನಿಗೇಕೆ ಹೆದರಬೇಕು? ಜ್ಞಾನಿಯ ಬಳಿ ಅಜ್ಞಾನಿಯೇ ಹೆದರಬೇಕು. ಜ್ಞಾನಂ ಸರ್ವತ್ರ ಪೂಜ್ಯತೆ ಎಂಬ ಮಾತಿನಂತೆ ಜ್ಞಾನಿ ಎಲ್ಲಿದ್ದರೂ ಎಲ್ಲರಿಂದಲೂ ಗೌರವಕ್ಕೆ ಅರ್ಹರು ಅಂತ.

ನಾದಾರ್ಚನೆಯಲ್ಲಿ ಸುಮಧುರವಾದಂತಹ ಭಕ್ತಿ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ, ಹಾಗೆ ಸರ್ವಜ್ಞನ ವಚನಗಳನ್ನು ಕೂಡ ನಾವು ಮಾತಾಡ್ತಾ ಇದ್ವಿ. ಜ್ಞಾನ ಉಳ್ಳವನೊಡಲು ಭಾನುವಂತಿಹುದು, ಜ್ಞಾನವಿಲ್ಲದವನ ಬರಿಯೊಡಲು ಹಾಳೂರ ಶ್ವಾನದಂತಿಹುದು ಸರ್ವಜ್ಞ ಅಂತ ಹೇಳ್ತಾರೆ. ಅಂದರೆ ಜ್ಞಾನಿಯಾದವನ ಕಾಂತಿಯು ಸೂರ್ಯನ ಕಾಂತಿಯಂತಿರುತ್ತೆ, ಜ್ಞಾನವಿಲ್ಲದವನ ದೇಹ ಹಾಳೂರ ನಾಯಿಯಂತೆ ಲಕ್ಷಣರಹಿತವಾಗಿರುತ್ತೆ ಅಂತ. ಜ್ಞಾನವು ಸರ್ವತ್ರ ಮಾನ್ಯ, ಜ್ಞಾನಿಯಾದವನಿಗೆ ಎಲ್ಲೆಡೆ ಗೌರವ ಸಿಗುತ್ತದೆ ಅನ್ನೋದು ಇದರ ಅರ್ಥ.

ನಾದಾರ್ಜನೆಯಲ್ಲಿ ಸರ್ವಜ್ಞನ ವಚನಗಳ ಜೊತೆಗೆ ಸುಮಧುರವಾದಂತಹ ಭಕ್ತಿಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ರ. ಸರ್ವಜ್ಞನ ಒಂದು ವಚನವನ್ನು ನೋಡೋದಾದರೆ, ಇದ್ದಲ್ಲಿ ಸಲುವ, ಹೋಗಿದ್ದಲ್ಲಿಯೂ ಸಲ್ಲುವ, ವಿದ್ಯೆಯ ಬಲ್ಲ ಕಡುಜಾಣ, ಗಿರಿಯ ಮೇಲಿದ್ದರೂ ಸಲ್ಲುವ ಸರ್ವಜ್ಞ ಅಂತ. ಅಂದರೆ ವಿದ್ಯೆಯನ್ನು ಉಳ್ಳವನು ಎಲ್ಲಿದ್ದರೂ ಕೂಡ ಸಲ್ತಾನೆ, ಅಂದರೆ ಗೌರವಕ್ಕೆ ಪಾತ್ರನಾಗ್ತಾನೆ. ವಿದ್ಯಾವಂತನಾದಂತಹ ಜಾಣ ಗಿರಿಯ ಮೇಲಿದ್ದರೂ ಕೂಡ ಅವನಿಗೆ ಮಾನ್ಯತೆ ಸಿಗುತ್ತದೆ. ಅಂದರೆ ವಿದ್ಯೆಯ ಮಹತ್ವವನ್ನು ಇಲ್ಲಿ ಸರ್ವಜ್ಞ ಹೇಳಿದ್ದಾರೆ.

0: ಈ ಒಂದು ಭಕ್ತಿಗೀತೆಯೊಂದಿಗೆ ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮವನ್ನಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾದಾರ್ಚನೆಯಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ನಾದಾರ್ಚನೆಯಲ್ಲಿ ಮಾಹಿತಿಯ ಹಾಡುಗಳು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸಮಯ 6:50 ಇನ್ನು ಮುಂದೆ ಕೇಳಿ ಕಾರ್ಯಕ್ರಮ ಕನ್ನಡ ರತ್ನಭಂಡಾರ.
1: ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಭಾರತ ಕಂಡ ಶ್ರೇಷ್ಠ ಬಾಹ್ಯಾಕಾಶ ವಿಜ್ಞಾನಿ ಯು ಆರ್ ರಾವ್ ಕನ್ನಡಿಗರ ಹೆಮ್ಮೆ. ದೂರ ಸಂವೇದಿ ತಂತ್ರಜ್ಞಾನದಲ್ಲಿ ದೊಡ್ಡ ಕೆಲಸ ಮಾಡಿದವರು. ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಅಧ್ಯಕ್ಷರಾಗಿ, ಬಾಹ್ಯಾಕಾಶ ಇಲಾಖೆಯ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದರು. ಪ್ರಸಾರ ಭಾರತಿ ಮಂಡಳಿಯಲ್ಲೂ ಸೇವೆ ಸಲ್ಲಿಸಿದರು. ವಿಜ್ಞಾನಿ ಪ್ರೊಫೆಸರ್ ಉಡುಪಿ ರಾಮಚಂದ್ರ ರಾವ್ ಯು ಆರ್ ರಾವ್.
2: ವಿಶ್ವಮಾನ್ಯವ್ ಯಾವಾಗ ನೀವು ಒಳ್ಳೆ ಕೆಲಸ ಮಾಡಿದ್ರೆ ಆಗ ಬಂದೇ ಬರ್ತದೆ. ಅದು ವಿಶ್ವಮಾನ್ಯಗೋಸ್ಕರ ನಾವೇನು ಯಾರು ಕೆಲಸ ಮಾಡೋದಿಲ್ಲ ಅಂದ್ರೆ ಅಫ್ಕೋರ್ಸ್ ಬಿಡಿ ಬಾಸ್ಗೆ ಯಾರು ಆ ರೀತಿ ನೋಡಿದ್ರೆ ಐ ಆಲ್ವೇಸ್ ಫೀಲ್ ದಟ್ ಮುಂಚಿನ ಹಾಗೆ ನೋಬಡಿ ಇನ್ ದ ಹೋಲ್ ಆಫ್ ಹಿಸ್ಟ್ರಿ. ಯಾವಾಗ ನೀವು ಏನೊಂದು ಕೆಲಸ ಮಾಡಿ ಅದ್ರಿಂದ ಏನೊಂದು ತತ್ಪಲ ಬರ್ತದೋ ಇದು ಒಂದು ಇದು ಮಾಡಿ ದ್ಯಾಟ್ ಈಸ್ ಆಲ್ ಹೇಳಲಿಕ್ಕೆ ಅಷ್ಟೆ. ನಿಜವಾಗ ಈವನ್ ಋಷಿಗಳು ಯಾವಾಗ ತಪಸ್ ಮಾಡ್ತಿರುವಾಗ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಮಾಡ್ತಿದ್ದದ್ದು. ಸುಮ್ ಸುಮ್ಮನೆ ಸ್ವರ್ಗ ಹೋಗಲಿ ಇಲ್ಲ ಹುಳಿದೆ ಅಲ್ಲಿ ಪರವಾಗಿಲ್ಲ ನಾನು ತಪಸ್ ಮಾಡ್ತೇನೆ ಅಂತ ಯಾರು ಕೂತ್ಕೊಳ್ಳಿಲ್ಲ. ವೈಲ್ ಎವ್ರಿಬಡಿ ಹೆಸ್ ಅಂಬಿಷನ್ ಎವ್ರಿಬಡಿ ಹೆಸ್ ರೆಕಗ್ನಿಷನ್ ಇಟ್ ಶುಡ್ ನಾಟ್ ಬಿ ಯೂಸ್ ಫಾರ್ ಬ್ಯಾಡ್ ಪರ್ಪಸಸ್. ನನ್ನ ಅಭಿಪ್ರಾಯ ಹೇಳಿದಾಗಲೇ ದೊಡ್ಡ ಶಿಖರಕ್ಕೆ ಏರದೇ ಇರೋದು ತಾವು ಮಾಡುವಂಥ ಕೆಲಸದ ಮೇಲೆ ಇರ್ತದೆ. ಎಷ್ಟರವರೆಗೆ ಡೆಡಿಕೇಟೆಡ್ ಆಗಿ ಮಾಡ್ತಾರೆ ಅವರು ಶಿಖರಕ್ಕೆ ಏರೇ ಇರ್ತಾರೆ. ಅದು ಲ್ಯಾಂಗ್ವೇಜ್ಗೆ ಅದಕ್ಕೇನು ಸಂಬಂಧ ಇಲ್ಲ. ಈ ಡ್ರೂಮ್ ಸ್ಕೂಲ್ನಲ್ಲಿ ಪಾಸ್ ಆದವರು ಯಾರು ದೊಡ್ಡವರಾಗಲಿಲ್ಲ. ಕೆಲವರು ಪಾಲಿಟಿಷಿಯನ್ಸ್ ಆದರೂ ಹರಟೆ ಹೊಡೆದ್ರು. ಆದರೆ ಯಾರು ಡೂಮ್ಸ್ ಅವ್ರದ್ದು ಅವ್ರದ್ದು ಹೆಸರೇನೊಂದು ಇದು ಇದನ್ನು ಎಸ್ಟಾಬ್ಲಿಷ್ ಏನು ಮಾಡಲಿಲ್ಲ ಯಾವ ಒಂದು ಇದರಲ್ಲಿ. ಅಂದ್ರೆ ನಾವೆಲ್ಲ ಡೂಮ್ ಸ್ಕೂಲಿಗೆ ಹೋಗಲಿಲ್ಲ. ಅದೇ ಇದು ಯುನೈಟೆಡ್ ನೇಷನ್ಸ್ನಲ್ಲಿ ಚೇರ್ಮನ್ ಆದದ್ದು ಇದೆಲ್ಲ ಆಫ್ಟರ್ ದ ರಿಟೈರ್ಮೆಂಟ್ ಈಗ. ಆ್ಯಂಡ್ ಐ ಹ್ಯಾವ್ ಮೆಂಬರ್ ಆಫ್ ದ ಬೋರ್ಡ್ ಆಫ್ ದಿ ಇಂಟರ್ನ್ಯಾಷನಲ್ ಸ್ಪೇಸ್ ಯೂನಿವರ್ಸಿಟಿ ಇಸ್ ಆಫ್ಟರ್ ದ ರಿಟೈರ್ಮೆಂಟ್. ಈಗ ನೆಕ್ಸ್ಟ್ ಜುಲೈನಲ್ಲಿ ಐ ಹ್ಯಾವ್ ಟು ಕಂಡಕ್ಟ್ ಕೋರ್ಸ್ ಆನ್ ಇನ್ ಕ್ಯಾಲಿಫೋರ್ನಿಯಾ ಆಸ್ ಅ ಪಾರ್ಟ್ ಆಫ್ ದ ಯುನೈಟೆಡ್ ನೇಷನ್ಸ್ ಆಗ್ಬೋದು. ಮೆನಿ ಆಫ್ ದ ಥಿಂಗ್ಸ್ ಆ್ಯಂಡ್ ಸ್ಪೇಸ್ ಕಮಿಷನ್ ಮೆಂಬರ್ಶಿಪ್ ಮೆನಿ ಆಫ್ ದ ಥಿಂಗ್ಸ್ ಆ್ಯಂಡ್ ಫಾರ್ ದ ಲಾಸ್ಟ್ ತ್ರೀ ಫೋರ್ ಇಯರ್ಸ್ ಆಸ್ ಮೆಂಬರ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರಿ ಬೋರ್ಡ್ ಪ್ರೈಮರ್ಲಿ ಫಾರ್ ಟೆಕ್ನಾಲಜಿ ನಾಟ್ ಓನ್ಲಿ ಸ್ಪೇಸ್.

0: I'm going to do it. And Prasad Bharati, I hope that we'll, technology is equally important, therefore, on the one side. And most of the technologies are related to space. Even this world space satellite, anything, other than the design, only I had a hand because I was the member of the technical advisory board. Only 4 members in there. And I was instrumental in the Estrosal review model. Unnecessarily, you have to bring in the scientific attitudes. Dharma, it is a question of essentially a code of conduct for the societies to thrive and build upon. But you can't, and when you don't know, when you don't have enough knowledge, you suddenly put all sorts of assumptions and consider everything. If you go to Africa and so on, some of those places, they think that everything is a god. But when you know that it's not so, you have to change. And unfortunately, we don't. But finally, whether there is a God or not is the most difficult question to answer. But as Einstein said, for man to make his own life interesting, he would have invented a God. Because there are certain times, ನೀವು ಯಾವ ಎಲ್ಲ ಪ್ರಯತ್ನ ಮಾಡ್ತೀರಿ ಆದ್ರೂ ನೀವು ಸೋಲ್ತೀರಿ, ಅದರಿಂದ ಯಾರಾದರೂ ಒಬ್ಬರಿಗೆ ಸಂಬಡಿ ಹ್ಯಾಸ್ ಟು ಬಿ ರೆಸ್ಪಾನ್ಸಿಬಲ್, ಸೊ ಯು ಫೈಂಡ್ ಗಾಡ್ ಆಸ್ ರೆಸ್ಪಾನ್ಸಿಬಲ್ ಫಾರ್ ಗುಡ್ ಬ್ಯಾಡ್ ಅಂತ. ಬಟ್ ಅದು ಬಿಟ್ಬಿಟ್ಟು ಓಕೆ, ದಟ್ಸ್ ಎ ಕ್ವೆಶನ್ ಆಫ್ ಫೇತ್. ಬಟ್ ಅದನ್ನು ಯಾವಾಗ ನಾವು ವಿ ಯೂಸ್ ಇಟ್ ಫಾರ್ ರಾಂಗ್ ಪರ್ಪಸಸ್, ದೆನ್ ಇಟ್ ಬಿಕಮ್ ವೆರಿ ಡಿಫಿಕಲ್ಟ್. ಬಿಕಾಸ್ ಸೈನ್ಸ್ ಇಸ್ ನಾಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಈವನ್ ವಿದಿನ್ ಸೈನ್ಸ್ ವಾಟ್ ಎವರ್ ಯು find, I mean, same thing can be used for good or bad. The atomic energy can be good, they use the atomic bombs are bad. And the chemicals are good, chemical warfare is bad. Biological things are good, biological warfare is bad. The cloning is good, but if you do it for genetic manipulation. So one has to differentiate between this. And unfortunately, we never learn from history.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ವಿಜ್ಞಾನಿ ಪ್ರೊಫೆಸರ್ ಯು ಆರ್ ರಾವ್ ಅವರ ಧ್ವನಿಯನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಇಯಂ ಆಕಾಶವಾಣಿ, ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ರಿಚಾ ಝಾ. ಅಥ ವಾರ್ತಾಃ. ಸಂಸದಾ ಜನ್ಮ ಮೃತ್ಯು ಪಂಜೀಕರಣ ವಿಧೇಯಕಂ ಪಾರಿತಂ. ರಾಜ್ಯಸಭಯಾ ಹ್ಯಃ ಏತಸ್ಮೈ ಅನುಮೋದನಂ ಪ್ರದತ್ತಂ. ತತ್ ಪೂರ್ವಮೇವ ಏತತ್ ವಿಧೇಯಕಂ ಲೋಕಸಭಯಾ ಪಾರಿತಂ ಆಸೀತ್. ಕೇಂದ್ರೀಯ ಗೃಹ ರಾಜ್ಯಮಂತ್ರಿ ನಿತ್ಯಾನಂದರಾಯ ರಾಜ್ಯಸಭಾಯಾಂ ಏತತ್ ವಿಧೇಯಕಂ ಪ್ರಸ್ತುತವಾನ್. ಅನೇನ ನವಷಷ್ಟ್ಯಧಿಕ ನವದಶಶತತಮವರ್ಷಸ್ಯ ಜನ್ಮ ಮೃತ್ಯು ಪಂಜೀಕರಣಾಧಿನಿಯಮೆ ಸಂಶೋಧನಂ ಭವೇತ್, ಯೇನ ಜನ್ಮ ಮೃತ್ಯೋಃ ಪಂಜೀಕರಣೆ ವಿಳಂಬಃ ನ ಭವೇತ್ ತಥಾ ಸಮಯೇ ಏವ ಪಂಜೀಕರಣಂ ಭೂಯಾತ್. ಲೋಕಸಭಯಾ ಹ್ಯಃ ವಿನಿಯೋಗ ವಿಧೇಯಕಮಪಿ ಪಾರಿತಂ. ತತಃ ಪರಂ ಲೋಕಸಭಾಯಾಃ ಕಾರ್ಯಂ ಆದಿವಸ ಪರ್ಯಂತಂ ಸ್ಥಗಿತಂ. ಸರ್ವೋಚ್ಚ ನ್ಯಾಯಾಲಯೇನ ಕೇಂದ್ರ ಪ್ರಶಾಸನಾಯ ನಿರ್ದೇಶಃ ಪ್ರದತ್ತಃ ಯತ್ ವೈಧ ತೃತೀಯ ಪಕ್ಷ ಯಾನಾಭಿರಕ್ಷಣಂ ವಿನಾ ಇಂಧನ ವಿಕ್ರಯಃ ನ ಭವೇತ್ ಇತಿ ಉದ್ದೇಶ್ಯೇನ ಪ್ರಾಯೋಗಿಕ ಪರಿಯೋಜನಾ ನಿರ್ಮೀಯತಾಂ. ನ್ಯಾಯಮೂರ್ತಿ ಸಂಜಯ ಕರೋಲ ತಥಾ ನ್ಯಾಯಮೂರ್ತಿ ಪ್ರಶಾಂತಕುಮಾರ ಮಿಶ್ರ ಅವದತಾಂ ಯತ್ ಭಾರತಸ್ಯ ಮಾರ್ಗೇಷು ಸಂಚರಂತೇಷು ಯಾನೇಷು ಪ್ರಾಯಃ ಷಟ್ ಪಂಚಾಶತ್ ಪ್ರತಿಶತಂ ಯಾವತ್ ಯಾನಾನಿ ವೈಧ ತೃತೀಯ ಪಕ್ಷ ಯಾನಾಭಿರಕ್ಷಣ ವಿಹೀನಾನಿ ಸಂತಿ. ಏಷಾ ಚ ಸ್ಥಿತಿಃ ಅತ್ಯಂತ ಚಿಂತಾಯುತಾ ಅಸ್ತಿ. ನ್ಯಾಯಾಲಯೇನ ಭಾರತೀಯ ವಿಮಾ ವಿನಿಯಾಮಕ ವಿಕಾಸ ಪ್ರಾಧಿಕರಣಾಯ ಅಥ ಮಾರ್ಗ ಪರಿವಹನ ರಾಜಮಾರ್ಗ ಮಂತ್ರಾಲಯಾಯ ಚ ಸ್ವಚಾಲಿತ ಪಂಜಿಕಾ ಫಲಕಾಭಿಜ್ಞಾನ ಪ್ರಣಾಳೀಮ ಉಪಯೋಜ್ಯ ಬೀಮಾ ಇತಿ ಸತ್ಯಾಪನ ಪ್ರಾಯೋಗಿಕ ಪರಿಯೋಜನಾಂ ನಿರ್ಮಾತುಂ ನಿರ್ದೇಶಃ ಪ್ರದತ್ತಃ. ಏತಸ್ಯಾಃ ಪ್ರಾಯೋಗಿಕ ಪರಿಯೋಜನಾಯಾಃ ಉದ್ದೇಶ್ಯಂ ವೈಧ ತೃತೀಯ ಪಕ್ಷ ಯಾನಾಭಿರಕ್ಷಣ ವಿಹೀನ ಯಾನಾನಾಂ ಅಭಿಜ್ಞಾನಕರ್ತುಂ ತಥಾ ಮೋಟರ ಯಾನಾಧಿನಿಯಮಸ್ಯ ಅನುಪಾಲನಂ ಸುದೃಢೀಕರ್ತುಂ ವರ್ತತೆ. ऐषमः ब्रिक्स इत्येतस्य अध्यक्षतां कुर्वन् भारतम् अद्यारभ्य षष्ठ दिनांक पर्यन्तं भोपाले तृतीयं ब्रिक्स संस्कृति कार्य समूहोपवेशनस्य आतिथ्यं करिष्यति। संस्कृति मन्त्रालयेन उक्तं यत् अस्मिन् उपवेशने ब्रिक्स सदस्य देशानां प्रतिनिधयः भागं ग्रहीष्यन्ति। एतदुपवेशनं सांस्कृतिक सहयोगस्य संवर्धनाय तथा ब्रिक्स संस्कृति मन्त्रिणाम् उपवेशनात् पूर्वं प्रमुख विषयेषु सहमति स्थापनाय आयोज्यते। द्विदिवसात्मके अस्मिन् उपवेशने त्रिषु प्रमुख विषयेषु विचार विमर्शः भविष्यति, येषु सृजनात्मकार्थव्यवस्था, सांस्कृतिक सृजनात्मकोद्योगः, प्रतिलिप्यधिकारः, कृत्रिम बुद्धिमत्ता, सांस्कृतिक रिक्थस्य संरक्षणं, संस्कृतिः, जलवायुः, सतत विकासः चेत्येते विषयाः सम्मिलिताः सन्ति। मन्त्रालयेन उक्तं यत् एतद् उपवेशनं ब्रिक्स अध्यक्षतावधौ सांस्कृतिक सहभागितायाः सुदृढीकरणे तथा संस्कृति माध्यमेन समावेशी सतत विकासं संवर्धयितुं भारतस्य प्रतिबद्धतां प्रतिबिम्बयति। ब्रिक्स शिक्षा मन्त्रिणां त्रयोदशोपवेशनं तथा तृतीयं ब्रिक्स वरिष्ठाधिकारिणाम् उपवेशनम् अद्यारभ्य अस्य मासस्य सप्तम दिनांक पर्यन्तं ओडिशा राज्यस्य भुवनेश्वरे आयोजयिष्यते। शिक्षा मन्त्रालयेन उक्तं यत् एतेषु उपवेशनेषु ब्रिक्स सदस्य देशानां शिक्षा मन्त्रिणः, वरिष्ठाधिकारिणः तथा प्रतिनिधिमण्डलानि अपि भागं भजिष्यन्ति। उपवेशनावधौ सहकार्य सम्बद्धेषु विविध विषयेषु विचार विमर्शः भविष्यति, तेषु प्रारम्भिक बाल शिक्षायाः, बाल परिचर्यायाः च सुदृढीकरणं, कौशल विकासस्य संवर्धनं, परस्पर सहकार्यस्य वर्धनं तथा संयुक्तानुसन्धानस्य, नवोन्मेषस्य, नवोद्यमानां च प्रोत्साहनं प्रमुखतया समाविष्टानि सन्ति। केन्द्रीय शिक्षा मन्त्री प्रह्लाद जोशी त्रयोदशे ब्रिक्स शिक्षा मन्त्रिणाम् उपवेशने भागं ग्रहीष्यति। भारतर्तु विज्ञान विभागेन अद्य असम मेघालययोः अतिवृष्ट्यै रक्तवार्णिकी संचेतना प्रख्यापिता इति वार्ताः।

0: ನಿಜ ಹೇಳ್ಬೇಕಾ? ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ
1: पीएम जय अब गरीबों की जय बन गई है।

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್ ವಿಎಲ್ಆರ್

0: ಸಮಯಾಗಿದೆ 7:36. ನೀವು ಕೇಳ್ತಾ ಇದ್ದಾರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಪಿಲ್ಲು. ಏಳು ಗಂಟೆ 5 ನಿಮಿಷಕ್ಕೆ ಸರಿಯಾಗಿ ಪ್ರದೇಶ ಸಮಾಚಾರ ಕೇಳಲಿದ್ದೀರಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
2: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
3: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
2: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೈನ್ಬೋ 101.3.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ದೇಶದಲ್ಲಿ ಪಿಎಂ ಸೂರ್ಯಘರ್ನಿಂದ 50 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಸೌರ ಬೆಳಕು ಕಂಡಿವೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಪ್ರತಿಯೊಂದು ಗ್ರಾಮಕ್ಕೂ ಶುದ್ದ ಕುಡಿಯುವ ನೀರು ತಲುಪಿಸುವುದು ರಾಜ್ಯ ಸರ್ಕಾರದ ಪ್ರಮುಖ ಆದ್ಯತೆ, ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ. ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ ರಾಜ್ಯ ಸರ್ಕಾರ ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕು, ವಿಪಕ್ಷ ನಾಯಕರ ಆಗ್ರಹ. ರಾಷ್ಟೀಯ ನೈಸರ್ಗಿಕ ಕೃಷಿ ಅಭಿಯಾನದಡಿ ಬೆಳಗಾವಿ ಜಿಲ್ಲೆಯ 7048 ರೈತರಿಗೆ ತರಬೇತಿ. ವಾರ್ತೆಗಳ ವಿವರ. ದೇಶದಲ್ಲಿ ಪಿಎಂ ಸೂರ್ಯಘರ್ ಶುರುವಾದ 2 ವರ್ಷದಲ್ಲಿ 50.6 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಸೌರ ಬೆಳಕು ಕಂಡಿವೆ, 19 ಲಕ್ಷ ಮನೆಗಳ ವಿದ್ಯುತ್ ಬಿಲ್ ಶೂನ್ಯವಾಗಿದೆ ಎಂದು ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಮಾಹಿತಿ ನೀಡಿದ್ದಾರೆ. ಪ್ರಧಾನಮಂತ್ರಿ ಸೂರ್ಯಘರ್ ಮಫ್ತ್ ಬಿಜ್ಲಿ ಯೋಜನೆ ವಿಶ್ವದ ಅತಿದೊಡ್ಡ ಸೌರ ಮೇಲ್ಛಾವಣಿ ಅಭಿಯಾನವಾಗಿ ಹೆಗ್ಗುರುತಾಗಿದೆ. ಯೋಜನೆ ಆರಂಭವಾದ 2 ವರ್ಷದಲ್ಲಿ ಅಭೂತಪೂರ್ವ ಪ್ರಗತಿ ಸಾಧಿಸಿದೆ, ಪ್ರತಿನಿತ್ಯವೂ ಹೊಸದೊಂದು ಮೈಲಿಗಲ್ಲು ಸ್ಥಾಪಿಸುತ್ತಿದೆ ಎಂದಿದ್ದಾರೆ. ಕಳೆದ 10 ವರ್ಷಗಳಲ್ಲಿ 7.94 ಲಕ್ಷ ಸೌರ ಮೇಲ್ಛಾವಣಿ ಸ್ಥಾಪನೆ ಕಂಡಿದ್ದ ಭಾರತದಲ್ಲೀಗ ಸೂರ್ಯಘರ್ ಯೋಜನೆ ಜಾರಿ ಬಳಿಕ ಗಮನಾರ್ಹ ವೇಗ ಕಂಡಿದೆ. 75,021 ಕೋಟಿ ವೆಚ್ಚದಲ್ಲಿ ತ್ವರಿತ ಅನುಷ್ಠಾನಗೊಂಡ ಈ ಯೋಜನೆ ಇಂದು ಪ್ರತಿ 6 ದಿನಗಳಿಗೊಮ್ಮೆ 1 ಲಕ್ಷ ಮನೆಗಳನ್ನು ತಲುಪುತ್ತಿದೆ ಎಂದು ಹೇಳಿದ್ದಾರೆ. ಜಲಜೀವನ ಮಿಷನ್ ಗ್ರಾಮೀಣ ಭಾರತದ ಜೀವನದಲ್ಲಿ ಐತಿಹಾಸಿಕ ಬದಲಾವಣೆ ತಂದಿದ್ದು ವಿಶ್ವದ ಅತಿದೊಡ್ಡ ಕುಡಿಯುವ ನೀರು ಸರಬರಾಜು ವ್ಯವಸ್ಥೆಯನ್ನು ನಿರ್ಮಿಸಿದೆ ಎಂದು ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಸಿಆರ್ ಪಾಟೀಲ್ ತಿಳಿಸಿದ್ದಾರೆ. ಜಲಜೀವನ್ ಮಿಷನ್ 2.0 ಮೂಲಕ ಮೂಲಸೌಕರ್ಯದ ಜೊತೆಗೆ ಪ್ರತಿಯೊಂದು ಗ್ರಾಮೀಣ ಕುಟುಂಬಕ್ಕೂ ನಿರಂತರ ಸುರಕ್ಷಿತ ಮತ್ತು ಗುಣಮಟ್ಟದ ಕುಡಿಯುವ ನೀರು ಪೂರೈಸುವುದಕ್ಕೆ ವಿಶೇಷ ಒತ್ತು ನೀಡಲಾಗುತ್ತಿದೆ ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಹೇಳಿದ್ದಾರೆ. ಐಐಎಂ ಬೆಂಗಳೂರು ಹಾಗೂ ಅಂತಾರಾಷ್ಟೀಯ ಕಾರ್ಮಿಕ ಸಂಘಟನೆ ಐಎಲ್ಒ ಅಧ್ಯಯನಗಳ ಪ್ರಕಾರ ಈ ಯೋಜನೆ ಬೃಹತ್ ಯೋಜನೆ ಲಕ್ಷಾಂತರ ಜನರಿಗೆ ಪ್ರತ್ಯಕ್ಷ ಮತ್ತು ಪರೋಕ್ಷ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ

0: ಸಾಮರ್ಥ್ಯ ಹೊಂದಿದೆ. ಗ್ರಾಮ ಪಂಚಾಯಿತಿಗಳು, ಮಹಿಳೆಯರು ಮತ್ತು ಜನಸಾಮಾನ್ಯರ ಸಹಭಾಗಿತ್ವದಿಂದ ಹರ್ ಘರ್ ಜಲ್ ಸಂಕಲ್ಪವು ಇಂದು ಯಶಸ್ವಿ ಜನಾಂದೋಲನವಾಗಿ ರೂಪುಗೊಂಡಿದೆ ಎಂದು ಹೇಳಿದ್ದಾರೆ. ಪ್ರತಿಯೊಂದು ಗ್ರಾಮಕ್ಕೂ ಶುದ್ದ ಕುಡಿಯುವ ನೀರು ತಲುಪಿಸುವುದು ರಾಜ್ಯ ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ. ಜನರಿಗೆ ಶಾಶ್ವತ ಹಾಗೂ ಸಮರ್ಪಕ ನೀರಿನ ಸೌಲಭ್ಯ ಕಲ್ಪಿಸುವ ನಿಟ್ಟನಲ್ಲಿ ಕಾಮಗಾರಿಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ನಗರಾಭಿವೃದ್ದಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಬೀದರ್ ಜಿಲ್ಲೆಯ ಕಮಲನಗರದಲ್ಲಿ ಅಮೃತ್ 2.0 ಯೋಜನೆಯಡಿ 84.82 ಕೋಟಿ ರೂಪಾಯಿ ವೆಚ್ಚದಲ್ಲಿ ಔರಾದ್ ಹಾಗೂ 6 ಹಳ್ಳಿಗಳಿಗೆ ಕುಡಿಯುವ ನೀರು ಒದಗಿಸುವ ಯೋಜನೆಯ ಕಾಮಗಾರಿಯನ್ನು ಅಧಿಕಾರಿಗಳೊಂದಿಗೆ ವೀಕ್ಷಿಸಿ ಪ್ರಗತಿ ಹಾಗೂ ಕಾಮಗಾರಿಯ ಗುಣಮಟ್ಟದ ಕುರಿತು ಪರಿಶೀಲನೆ ನಡೆಸಿ ಅವರು ಮಾತನಾಡಿದರು. ಸಂಪುಟ ದರ್ಜೆ ಸಚಿವರಾದ ಸಂತೋಷ್ ಎಸ್ ಲಾಡ್ ಅವರು ನಾಳೆಯಿಂದ 2 ದಿನ ಧಾರವಾಡ ಜಿಲ್ಲಾ ಪ್ರವಾಸ ಕೈಗೊಳ್ಳಲಿದ್ದಾರೆ. ಕಲಘಟಗಿಯಲ್ಲಿ ತಾಲೂಕು ಮಟ್ಟದ ಅಭಿವೃದ್ದಿ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನೆ ಹಾಗೂ ಅತಿವೃಷ್ಟಿ ಬರ ಪರಿಸ್ಥಿತಿ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸುವರು. ಬಳಿಕ ಕಲಘಟಗಿ ಮತಕ್ಷೇತ್ರದಲ್ಲಿ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡುವರು. ಮಧ್ಯಾಹ್ನ 3 ಗಂಟೆಗೆ ಧಾರವಾಡ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಅತಿವೃಷ್ಟಿ ಬರ ಪರಿಸ್ಥಿತಿ ಕುರಿತು ಚರ್ಚೆ ನಡೆಸುವರು. ಬಳಿಕ ನವಲಗುಂದ, ಕುಂದಗೋಳ ಹಾಗೂ ಅಳ್ನಾವರ ತಾಲೂಕಿನ ಗ್ರಾಮಗಳಲ್ಲಿ ಅತಿವೃಷ್ಟಿ ಬರ ಪರಿಸ್ಥಿತಿ ಕುರಿತು ಚರ್ಚಿಸಿ ಗ್ರಾಮಗಳಿಗೆ ಭೇಟಿ ನೀಡುವರು ಎಂದು ಸಚಿವರ ಆಪ್ತ ಕಾರ್ಯದರ್ಶಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮಾನವ ಕಳ್ಳಸಾಗಾಣಿಕೆ ಮತ್ತು ಜೀತ ಪದ್ದತಿಯಂತಹ ಸಾಮಾಜಿಕ ಪಿಡುಗುಗಳ ವಿರುದ್ದ ಜಾಗೃತಿ ಮೂಡಿಸಲು ಹಾಗೂ ಇವುಗಳನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲು ಗದಗ ಜಿಲ್ಲೆಯ ಎಲ್ಲಾ ಇಲಾಖೆಗಳು ಒಂದಾಗಿ ಶ್ರಮಿಸುವುದು ಅಗತ್ಯ ಎಂದು ಹಿರಿಯ ದಿವಾಣಿ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಸಿಎಸ್ ಶಿವನಗೌಡರ ತಿಳಿಸಿದ್ದಾರೆ. ಗದಗ ನಗರದ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಮಾನವ ಕಳ್ಳಸಾಗಾಣಿಕೆ ಹಾಗೂ ಜೀತ ಪದ್ದತಿ ಕಾರ್ಮಿಕ ವಿರೋಧಿ ಜನಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ ರಾಜ್ಯ ಸರ್ಕಾರ ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕು. ತಮಿಳುನಾಡು ಸರ್ಕಾರ ಸುಪ್ರೀಂಕೋರ್ಟ್ಗೆ ಅರ್ಜಿ ಸಲ್ಲಿಸಿರುವ ಹಿನ್ನೆಲೆ ಕರ್ನಾಟಕದ ಹಿತಾಸಕ್ತಿಯನ್ನು ಸಮರ್ಥವಾಗಿ ರಕ್ಷಿಸಬೇಕು ಎಂದು ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮಿಳುನಾಡಿನ ಕ್ರಮದಿಂದ ರಾಜ್ಯಕ್ಕೆ ಸಂಕಷ್ಟ ಎದುರಾಗುವ ಸಾಧ್ಯತೆಯಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ನೀರು ಹರಿಸಿದರೆ ಜನ ಅದನ್ನು ಸಹಿಸುವುದಿಲ್ಲ ಎಂದು ಹೇಳಿದರು. ಶುಕ್ರವಾರ ಬೆಳಿಗ್ಗೆ ವಿಧಾನಸಭೆ ಅಧಿವೇಶನಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಸಭೆ ನಡೆಸಲಿದ್ದು, ಅಧಿವೇಶನದಲ್ಲಿ ಯಾವ ವಿಷಯಗಳನ್ನು ಪ್ರಸ್ತಾಪಿಸಬೇಕು ಹಾಗೂ ಯಾವ ರೀತಿಯ ಹೋರಾಟ ನಡೆಸಬೇಕು ಎಂಬ ಬಗ್ಗೆ ಚರ್ಚಿಸಲಾಗುವುದು ಎಂದು ಆರ್ ಅಶೋಕ್ ತಿಳಿಸಿದರು. ರಾಷ್ಟೀಯ ನೈಸರ್ಗಿಕ ಕೃಷಿ ಅಭಿಯಾನ ಭೂಮಿಯ ಫಲವತ್ತತೆ ಸುಧಾರಿಸುವುದು ಹಾಗೂ ಸಾಗುವಳಿ ವೆಚ್ಚ ಕಡಿಮೆ ಮಾಡಿ ರೈತರ ನಿವ್ವಾಳ ಆದಾಯ ಹೆಚ್ಚಿಸಲು ಸಹಕಾರಿಯಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಈ ಯೋಜನೆಯಡಿ 7048 ರೈತರಿಗೆ ಮಾಹಿತಿ ಹಾಗೂ ತರಬೇತಿ ನೀಡಿ ಅನುಕೂಲ ಮಾಡಿಕೊಡಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ಶಿಂಧೆ ಹೇಳಿದ್ದಾರೆ. ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರ ಕಾರ್ಯಾಲಯದ ಸಭಾಂಗಣದಲ್ಲಿ ಆಯೋಜಿತ 2026-27 ಸಾಲಿನ ಯೋಜನೆಗಳ ಅನುಷ್ಠಾನ ವಿವಿಧ ಯೋಜನೆಗಳ ಜಿಲ್ಲಾ ಮಟ್ಟದ ಮೇಲ್ವಿಚಾರಣಾ ಸಮಿತಿಯ ಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ 7.52 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಲಾಗಿತ್ತು. ಅದರಲ್ಲಿ ವಿವಿಧ ಕೃಷಿ ಬೆಳೆಗಳ ಬಿತ್ತನೆ ಗುರಿಗೆ 7.16 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದ್ದು, ಈವರೆಗೆ ಶೇಕಡ 95% ಬಿತ್ತನೆಯಾಗಿದೆ ಎಂದು ಅವರು ತಿಳಿಸಿದರು. 2025-26 ಸಾಲಿನ ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಗದಗ ಜಿಲ್ಲೆಯ ರೈತರಿಗೆ ವಿವಿಧ ಬೆಳೆಗಳಿಗೆ ಸಂಬಂಧಿಸಿದಂತೆ ಸರ್ಕಾರ ಒಟ್ಟು 78 ಕೋಟಿ ಬೆಳೆ ವಿಮೆ ಪರಿಹಾರ ಮಂಜೂರು ಮಾಡಿದ್ದು, ಅರ್ಹ ರೈತರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಹಣ ಜಮೆಯಾಗಲಿದೆ ಎಂದು ಜಂಟಿ

0: ಕೃಷಿ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರತಿ ವರ್ಷ ಆಗಸ್ಟ್ 1-7 ವಿಶ್ವ ಸ್ತನ್ಯಪಾನ ಸಪ್ತಾಹವನ್ನು ಆಚರಿಸಲಾಗುತ್ತದೆ. ಈ ಸಪ್ತಾಹವು ಕೇವಲ ಆಚರಣೆಯಲ್ಲ, ಪ್ರತಿಯೊಂದು ಮಗುವಿನ ಆರೋಗ್ಯಕರ ಭವಿಷ್ಯವನ್ನು ನಿರ್ಮಿಸುವ ಸಾಮಾಜಿಕ ಚಳವಳಿಯಾಗಿದೆ ಎಂದು ಧಾರವಾಡ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾ ಪರಶುರಾಮ್ ಎಫ್ಕೆ ತಿಳಿಸಿದ್ದಾರೆ. ಅವರು ಆಕಾಶವಾಣಿಯೊಂದಿಗೆ ಮಾತನಾಡಿ, ತಾಯಿಯ ಹಾಲು ಮಗುವಿನ ಮೊದಲ ಆಹಾರ ಮಾತ್ರವಲ್ಲ, ಅದು ಮಗುವಿನ ಮೊದಲ ಲಸಿಕೆ, ಮೊದಲ ಔಷಧಿ ಮತ್ತು ಮೊದಲ ರಕ್ಷಣೆಯಾಗಿದೆ. ಮಗು ಜನಿಸಿದ 1 ಗಂಟೆಯೊಳಗೆ ಸ್ತನ್ಯಪಾನ ಆರಂಭಿಸುವುದು ಅತಿ ಮುಖ್ಯ. ಮೊದಲ 6 ಕೇವಲ ತಾಯಿಯ ಹಾಲನ್ನು ನೀಡಬೇಕು. ನಂತರ ಪೂರಕ ಆಹಾರದೊಂದಿಗೆ 2 ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಸ್ತನ್ಯಪಾನ ಮುಂದುವರಿಸಬೇಕು ಎಂದು ಹೇಳಿದ್ದಾರೆ.
1: ವಿಶ್ವ ಸ್ತನ್ಯಪಾನ ಸಪ್ತಾಹನ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ವಾರದಲ್ಲಿ ಸಾರ್ವಜನಿಕರಿಗಾಯಿತು, ಅದರಲ್ಲಿ ಗರ್ಭಿಣಿ ತಾಯಿಗಿರ್ಬಹುದು, ಅಂಗನವಾಡಿ ಕಾರ್ಯಕರ್ತರಿಗಿರ್ಬಹುದು, ಆಶಾ ಕಾರ್ಯಕರ್ತರಿಗಿರ್ಬಹುದು, ನಮ್ಮ ಆರೋಗ್ಯ ಕಾರ್ಯಕರ್ತರು ತಿಳುವಳಿಕೆ ನೀಡುವುದೇನಪ್ಪ ಅಂತಂದ್ರೆ, ಸ್ತನ್ಯಪಾನವನ್ನ ಕಡ್ಡಾಯವಾಗಿ ಒಂದು ಮಗು ತನ್ನ ತಾಯಿ ಎದೆ ಹಾಲು ಕುಡಿತಪ್ಪ ಅಂತಂದ್ರೆ ಅದು ಆರೋಗ್ಯ ಉತ್ತಮವಾಗಿರ್ಬಹುದು, ಯಾವುದೇ ರೀತಿ ರೋಗ ರುಜಿನಗಳು ಬರದೇ ಇರಬಹುದು, ಬಂದರೂ ಯಾವುದೇ ಔಷಧಿ ಇಲ್ಲದೆ ಅದು ಬಾಡಿಯಿಂದ ಹೊರ ಹೋಗಬಹುದು. ಗರ್ಭಕಂಠದ ಕ್ಯಾನ್ಸರ್ ಇರಬಹುದು, ಗರ್ಭಚೀಲದ ಕ್ಯಾನ್ಸರ್ ಇರಬಹುದು, ಅದನ್ನು ಎದೆ ಹಾಲು ಕುಡಿಸೋದ್ರಿಂದ ತಾಯಿಗೆ ಆಗ್ತಕ್ಕಂತ ಕ್ಯಾನ್ಸರ್ ರೋಗ ಬರುವುದನ್ನ ನಾವು ತಡೆಗಟ್ಟಬಹುದು. ಮುಖ್ಯವಾಗಿ ರೋಗ ನಿರೋಧಕ ಶಕ್ತಿ ಇರ್ತೈತಿ ಹಾಲಿನಲ್ಲಿ, ತಾಯಿ ಎದೆ ಹಾಲು ಅಮೃತ ಸಮಾನ.
0: ರಾಷ್ಟೀಯ ಆಹಾರ ಭದ್ರತಾ ಕಾಯ್ದೆ ಅಡಿಯಲ್ಲಿ ಹಂಚಿಕೆಯಾದ ಪಡಿತರ ಮತ್ತು ಸೆಪ್ಟೆಂಬರ್ ಆಗಸ್ಟ್ 2 ಪಡಿತರ ಧಾನ್ಯವನ್ನು ಆಗಸ್ಟ್ ತಿಂಗಳಿನಲ್ಲೇ ಒಟ್ಟಿಗೆ ವಿತರಿಸಲಾಗುತ್ತಿದ್ದು, ಅಂತ್ಯೋದಯ ಪಡಿತರ ಚೀಟಿದಾರರಿಗೆ ಆಗಸ್ಟ್ ತಿಂಗಳಿನ 21 ಹಾಗೂ ಸೆಪ್ಟೆಂಬರ್ ತಿಂಗಳಿನ 21 ರಾಗಿ ಹಾಗೂ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಿನಲ್ಲಿ ಪ್ರತಿ ತಿಂಗಳು 14 ಅಕ್ಕಿಯಂತೆ 2 ಒಟ್ಟು 28 ವಿತರಣೆ ಮಾಡಲಾಗುವುದು ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ತಿಳಿಸಿದ್ದಾರೆ. ಆದ್ಯತಾ ಪಡಿತರ ಚೀಟಿದಾರರಿಗೆ ಪ್ರತಿ ಸದಸ್ಯನಿಗೆ 6 ರಾಗಿ ಮತ್ತು 4 ಅಕ್ಕಿ ಸೇರಿ ಪ್ರತಿ ಸದಸ್ಯರಿಗೆ ಒಟ್ಟು 10 ಧಾನ್ಯ ವಿತರಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದಲ್ಲಿ ಪಿಎಂ ಸೂರ್ಯಘರ್ನಿಂದ 50 ಹೆಚ್ಚು ಕುಟುಂಬಗಳು ಸೌರ ಬೆಳಕು ಕಂಡಿವೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಪ್ರತಿಯೊಂದು ಗ್ರಾಮಕ್ಕೂ ಶುದ್ದ ಕುಡಿಯುವ ನೀರು ತಲುಪಿಸುವುದು ರಾಜ್ಯ ಸರ್ಕಾರದ ಪ್ರಮುಖ ಆದ್ಯತೆ, ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ. ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ ರಾಜ್ಯ ಸರ್ಕಾರ ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕು, ವಿಪಕ್ಷ ನಾಯಕರ ಆಗ್ರಹ. ರಾಷ್ಟೀಯ ನೈಸರ್ಗಿಕ ಕೃಷಿ ಅಭಿಯಾನದಡಿ ಬೆಳಗಾವಿ ಜಿಲ್ಲೆಯ 7048 ರೈತರಿಗೆ ತರಬೇತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35 ಕ್ಕೆ.

ಕೇಳ್ತಾ ಇದ್ರೆ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋದಲ್ಲಿ ಸಮಯ ಆಯಿತು 7:16:31. ಇದು ಭಾವಸ್ಪಂದನದ ಸಮಯ. ಭಾವಸ್ಪಂದನದಲ್ಲಿ ಸುಮಧುರವಾದಂತಹ ಭಾವಗೀತೆಗಳನ್ನು ಕೇಳ್ತಾ ಸಾಗೋಣ. ಇವತ್ತಿನ ಭಾವಸ್ಪಂದನದಲ್ಲಿ ನಾವು ಜಿ ಎಸ್ ಶಿವರುದ್ರಪ್ಪನವರ ಭಾವಗೀತೆಗಳನ್ನು ಕೇಳೋಣ. ಭಾವಸ್ಪಂದನದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ.

0: ಮಲಗು ಕಂದಮ್ಮನಿಗೆ ಜೋಗುಳ ಹಾಡು.
1: ಜೋ ಜೋ ಲಾಲಿ ನಾ ಹಾಡುವೆ.
0: ಬೆಳೆಯೋ ಮಕ್ಕಳಿಗೆ ಜ್ಞಾನದ ಗೂಡು.
2: ಕನ್ನಡದ ಅಕ್ಷರ ಮಾಲೆ.
0: ಹದಿ ಹರೆಯದವರಿಗೆ ಸ್ಫೂರ್ತಿಯ ಚಿಲುಮೆ.
2: ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ.
0: ವಯೋವೃದ್ಧರಿಗೆ ಬದುಕಿನ ಹಿರಿಮೆ.
1: ಮನೆಗೊಂದು ಎಲ್ಲೆ ಎಲ್ಲಿದೆ.
0: ಬೆಳಗಿನಿಂದ ರಾತ್ರಿ ಎಬ್ಬಿಸಿ ಮಲಗಿಸೋ ವಾಣಿ, ಅದುವೇ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಆಕಾಶವಾಣಿ. ಅದಕ್ಕೀಗ 90ರ ಸಂಭ್ರಮ. ಹರಸಿ ಹಾರೈಸುತ್ತಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು.
1: ನಮ್ಮ ನಿಮ್ಮ ವಾಣಿ ಇದು ಎಲ್ಲರ ಕಣ್ಮಣಿ.
0: ಸದಾ ಜೊತೆ ಜೊತೆಯಲ್ಲಿ ಸಾಗಲಿ ನಮ್ಮ ನಿಮ್ಮ ಪಯಣ. ಯಾಕೆಂದ್ರೆ ನಮ್ಮ ಆಕಾಶವಾಣಿ ಸದಾ ನಿತ್ಯ ನೂತನ.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಸಮಯ ಆಯ್ತು 7:31. ನೀವು ಕೇಳ್ತಾ ಇದ್ದಾರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಗಮನ ಬಿಲ್ಲು. ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ನಾವು ಸುಮಧುರವಾದಂತಹ ಭಾವಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ. ಈಗ ಕೇಳಿ ಭಾವಗೀತೆ, ಜಿ ಎಸ್ ಶಿವರುದ್ರಪ್ಪ ಅವರ ರಚನೆಯ ಭಾವಗೀತೆ, ಸಿ ಅಶ್ವಥ್ ಅವರ ಧ್ವನಿಯಲ್ಲಿ.

0: ದಿಕ್ಕು ತಪ್ಪ.
1: ಈ ಒಂದು ಭಾವಗೀತೆಯೊಂದಿಗೆ ಈ ಹೊತ್ತಿನ ಭಾವಸ್ಪಂದನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಭಾವಸ್ಪಂದನ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ 7:45. ಸಮಯ ಇನ್ನೇನು 7:35 ಆಗಲಿದೆ. 7:35 ಸರಿಯಾಗಿ ಕೇಳಿ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು: ಭೋಪಾಲ್ನಲ್ಲಿ ಇಂದಿನಿಂದ 3ನೇ ಬ್ರಿಕ್ಸ್ ಸಂಸ್ಕೃತಿ ಕಾರ್ಯಕಾರಿ ಸಮಿತಿ ಸಭೆ ಆರಂಭ. ಭಾರತೀಯ ರಿಸರ್ವ್ ಬ್ಯಾಂಕ್ನ ದ್ವೈಮಾಸಿಕ ಹಣಕಾಸು ನೀತಿ ಪರಾಮರ್ಶೆ ಇಂದು ಪ್ರಕಟ. ಯಮನ್ ಕರಾವಳಿಯಲ್ಲಿ ಭಾರತೀಯ ಧ್ವಜ ಹೊಂದಿದ್ದ ಹಡಗಿನ ಮೇಲಿನ ದಾಳಿಗೆ ಭಾರತ ತೀವ್ರ ಖಂಡನೆ. ನೀಟ್ ಯುಜಿ 2026ರ ಮೊದಲ ಸುತ್ತಿನ ಕೌನ್ಸಿಲಿಂಗ್ ನೋಂದಣಿ ಪ್ರಕ್ರಿಯೆ ಇಂದಿನಿಂದ ಪ್ರಾರಂಭ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತೀಯ ಪಟುಗಳು ಕಣದಲ್ಲಿ. ವಾರ್ತೆಗಳ ವಿವರ: 2026ರ ಬ್ರಿಕ್ಸ್ ಅಧ್ಯಕ್ಷತೆಯನ್ನು ವಹಿಸಿರುವ ಭಾರತ 3ನೇ ಬ್ರಿಕ್ಸ್ ಸಂಸ್ಕೃತಿ ಕಾರ್ಯಕಾರಿ ಸಮಿತಿ ಸಭೆಯನ್ನು ಇಂದಿನಿಂದ ನಾಳೆಯವರೆಗೆ ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಆಯೋಜಿಸಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಪ್ರತಿನಿಧಿಗಳು ಸಭೆಯಲ್ಲಿ ಭಾಗವಹಿಸಲಿದ್ದು, ಬ್ರಿಕ್ಸ್ ಸಂಸ್ಕೃತಿ ಸಚಿವರ ಸಭೆಗೆ ಮುನ್ನ ಸಾಂಸ್ಕೃತಿಕ ಸಹಕಾರ ಹಾಗೂ ಪ್ರಮುಖ ವಿಚಾರಗಳ ಕುರಿತು ಒಮ್ಮತ ಮೂಡಿಸುವ ಕುರಿತು ಚರ್ಚಿಸಲಿದ್ದಾರೆ. ಇದರ ಜೊತೆಗೆ 13ನೇ ಬ್ರಿಕ್ಸ್ ಶಿಕ್ಷಣ ಸಚಿವರ ಸಭೆ ಹಾಗೂ 3ನೇ ಬ್ರಿಕ್ಸ್ ಹಿರಿಯ ಅಧಿಕಾರಿಗಳ ಸಭೆ ಕೂಡ ಇಂದಿನಿಂದ ಇದೇ 7ರವರೆಗೆ ಒಡಿಶಾದ ಭುವನೇಶ್ವರದಲ್ಲಿ ನಡೆಯಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಶಿಕ್ಷಣ ಸಚಿವರು, ಹಿರಿಯ ಅಧಿಕಾರಿಗಳು ಹಾಗೂ ಪ್ರತಿನಿಧಿಗಳು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಆರಂಭಿಕ ಬಾಲ್ಯ ಆರೈಕೆ ಮತ್ತು ಶಿಕ್ಷಣ ಬಲಪಡಿಸುವುದು, ಕೌಶಲ್ಯಾಭಿವೃದ್ಧಿ ಹಾಗೂ ಸಹಕಾರ ಹೆಚ್ಚಿಸುವುದು ಮತ್ತು ಸಂಯುಕ್ತ ಸಂಶೋಧನೆ, ನಾವೀನ್ಯತೆ ಹಾಗೂ ನವೋದ್ಯಮಗಳನ್ನು ಉತ್ತೇಜಿಸುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಲಿದೆ. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಅವರು 13ನೇ ಬ್ರಿಕ್ಸ್ ಶಿಕ್ಷಣ ಸಚಿವರ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಭಾರತೀಯ ರಿಸರ್ವ್ ಬ್ಯಾಂಕ್ನ ದ್ವೈಮಾಸಿಕ ಹಣಕಾಸು ನೀತಿ ಪರಾಮರ್ಶೆ ಇಂದು ಪ್ರಕಟವಾಗಲಿದೆ. ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ಅವರು ಬೆಳಗ್ಗೆ 10 ಗಂಟೆಗೆ ಮುಂಬೈನಲ್ಲಿ ರೆಪೋ ದರದ ಕುರಿತು ನಿರ್ಧಾರ ಪ್ರಕಟಿಸಲಿದ್ದಾರೆ. ಕೇಂದ್ರ ಬ್ಯಾಂಕ್ನ 3 ದಿನಗಳ ಹಣಕಾಸು ನೀತಿ ಸಮಿತಿ ಸಭೆ ಸೋಮವಾರ ಆರಂಭಗೊಂಡಿತು. ಭೌಗೋಳಿಕ ರಾಜಕೀಯ ಉದ್ವಿಗ್ನತೆ ಹಾಗೂ ಅಮೆರಿಕದ ಫೆಡರಲ್ ರಿಸರ್ವ್ನ ಕಠಿಣ ಹಣಕಾಸು ನೀತಿಯ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಮಹತ್ವ ಪಡೆದಿದೆ. ಪ್ರಸ್ತುತ ಶೇಕಡ 5.25ರಷ್ಟಿರುವ ರೆಪೋ ದರವನ್ನು ಯಥಾಸ್ಥಿತಿಯಲ್ಲಿ ಮುಂದುವರೆಸುವ ನಿರೀಕ್ಷೆ ಇದೆ. 6 ಸದಸ್ಯರ ಹಣಕಾಸು ನೀತಿ ಸಮಿತಿ ತಟಸ್ಥ ನಿಲುವನ್ನು ಕಾಯ್ದುಕೊಳ್ಳುವ ಸಾಧ್ಯತೆ ಇದೆ. ಯಮನ್ ಕರಾವಳಿಯ ಸಮೀಪ ಕೆಂಪು ಸಮುದ್ರದಲ್ಲಿ ನಿನ್ನೆ ಮುಳುಗಿದ ಭಾರತೀಯ ಧ್ವಜ ಹೊಂದಿದ್ದ ವಾಣಿಜ್ಯ ಹಡಗು ಎಂಎಸ್ವಿ ಫೈಜ್ ನೂರ್ ಒಲಿಯ ಮೇಲಿನ ದಾಳಿಯನ್ನು ಭಾರತ ಖಂಡಿಸಿದೆ. ಹಡಗಿನಲ್ಲಿದ್ದ ಎಲ್ಲಾ 13 ಮಂದಿ ಭಾರತೀಯರನ್ನು ರಕ್ಷಿಸಲಾಗಿದೆ. ಸಿಬ್ಬಂದಿಯ ಸುರಕ್ಷತೆ ಮತ್ತು ಭದ್ರತೆಗಾಗಿ ರಿಯಾದ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಪರಿಸ್ಥಿತಿಯನ್ನು ನಿಕಟವಾಗಿ ಮೇಲ್ವಿಚಾರಣೆ ಮಾಡುತ್ತಿದ್ದು, ಯಮನ್ ಅಧಿಕಾರಿಗಳೊಂದಿಗೆ ಸಕ್ರಿಯವಾಗಿ ಸಮನ್ವಯ ಸಾಧಿಸುತ್ತಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಈ ವಿಷಯವನ್ನು ತಿಳಿಸಿದೆ. ಈ ಪ್ರದೇಶದಲ್ಲಿ ವಾಣಿಜ್ಯ ಹಡಗುಗಳ ಮೇಲಿನ ನಿರಂತರ ದಾಳಿಗಳು ಅತ್ಯಂತ

0: ಆತಂಕಕಾರಿ ಎಂದು ಸಚಿವಾಲಯ ತಿಳಿಸಿದೆ. ವಾಣಿಜ್ಯ ಹಡಗುಗಳ ಮೇಲಿನ ದಾಳಿಗಳು ತಕ್ಷಣವೇ ಕೊನೆಗೊಳ್ಳಬೇಕು ಹಾಗೂ ಅಂತಾರಾಷ್ಟೀಯ ಜಲಮಾರ್ಗಗಳಲ್ಲಿ ಮುಕ್ತ ಮತ್ತು ನಿರ್ಬಂಧರಹಿತ ನೌಕಾಯಾನ ಹಾಗೂ ವಾಣಿಜ್ಯ ಚಟುವಟಿಕೆಯನ್ನು ಶೀಘ್ರವೇ ಪುನಃಸ್ಥಾಪಿಸಬೇಕು ಎಂದು ಭಾರತ ಒತ್ತಾಯಿಸಿದೆ. ನೀಟ್ ಯುಜಿ 2026 ಮೊದಲ ಸುತ್ತಿನ ಕೌನ್ಸೆಲಿಂಗ್ ನೋಂದಣಿ ಪ್ರಕ್ರಿಯೆಯನ್ನು ವೈದ್ಯಕೀಯ ಕೌನ್ಸೆಲಿಂಗ್ ಸಮಿತಿಯು ಎಂಸಿಸಿ ಇಂದು ಪ್ರಾರಂಭಿಸಲಿದೆ. ಮೊದಲ ಸುತ್ತಿನ ನೋಂದಣಿ ಇಂದಿನಿಂದ ಇದೇ 12 ಮಧ್ಯಾಹ್ನ 3 ಗಂಟೆಯವರೆಗೆ ನಡೆಯಲಿದ್ದು ಶುಲ್ಕ ಪಾವತಿಗೆ ಸಂಜೆ 6 ಗಂಟೆಗೆ ಅವಕಾಶವಿರುತ್ತದೆ. ಅಭ್ಯರ್ಥಿಗಳು ನಾಳೆಯಿಂದ 13 ಬೆಳಗ್ಗೆ 11 ಗಂಟೆವರೆಗೆ ಆದ್ಯತೆಯ ಸೀಟುಗಳ ಆಯ್ಕೆ ಮಾಡಬಹುದು. ಇದೇ 17 ಮೊದಲ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶ ಪ್ರಕಟವಾಗಲಿದ್ದು ಸೀಟು ಪಡೆದ ವಿದ್ಯಾರ್ಥಿಗಳು ಇದೇ 18-22 ಸಂಬಂಧಪಟ್ಟ ಕಾಲೇಜುಗಳಿಗೆ ವರದಿ ಮಾಡಿಕೊಳ್ಳಬೇಕಾಗುತ್ತದೆ. ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಕೇಂದ್ರ ಆರೋಗ್ಯ ಸಚಿವಾಲಯ ನೋಂದಣಿ ಶುಲ್ಕ ಪಾವತಿ ಹಾಗೂ ಸೀಟು ಆಯ್ಕೆ ಪ್ರಕ್ರಿಯೆಯ ಕುರಿತು ವಿವರವಾದ ಮಾರ್ಗದರ್ಶಿ ವಿಡಿಯೋಗಳನ್ನು ಎಂಸಿಸಿ ಪೋರ್ಟಲ್ನಲ್ಲಿ ಬಿಡುಗಡೆ ಮಾಡಿದೆ. ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಯಾವುದೇ ನೆರವು ಬೇಕಿದ್ದಲ್ಲಿ ವಿದ್ಯಾರ್ಥಿಗಳು ಉಚಿತ ಸಹಾಯವಾಣಿ ಸಂಖ್ಯೆ 1800-102-7637 ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 1800-102-7637 ಅಥವಾ ಇಮೇಲ್ ವಿಳಾಸ mcc2026@gov.in ಮೂಲಕ ವೈದ್ಯಕೀಯ ಕೌನ್ಸಿಲಿಂಗ್ ಸಮಿತಿಯನ್ನು ಸಂಪರ್ಕಿಸಬಹುದಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದಿರುವ ಸ್ಥಳೀಯ ಚುನಾವಣೆಗಳನ್ನು ಭಾರತ ಸಂಪೂರ್ಣ ಪ್ರಹಸನ ಎಂದು ಬಣ್ಣಿಸಿದೆ. ಇಂತಹ ಕೃತಕ ಚುನಾವಣಾ ಪ್ರಕ್ರಿಯೆಯಿಂದ ವಾಸ್ತವಾಂಶವನ್ನು ಮರೆಮಾಚಲು ಸಾಧ್ಯವಿಲ್ಲ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಾಕಿಸ್ತಾನಿ ಪಡೆಗಳ ದಬ್ಬಾಳಿಕೆಯ ಕಾರ್ಯಾಚರಣೆ ಹಾಗೂ ನಾಗರಿಕರ ಹತ್ಯೆಯೇ ಅಲ್ಲಿನ ನೈಜ ಪರಿಸ್ಥಿತಿಯಾಗಿದೆ ಎಂದರು. ಜೂನ್ನಿಂದೀಚೆಗೆ ಕನಿಷ್ಠ 90 ನಾಗರಿಕರು ಜೀವ ಕಳೆದುಕೊಂಡಿದ್ದಾರೆ ಎಂದು ತಿಳಿಸಿದರು. ಜನರ ಅಸಮಾಧಾನಕ್ಕೆ ಪಾಕಿಸ್ತಾನ ಗುಂಡಿನ ದಾಳಿ, ವಿದ್ಯುತ್ ವ್ಯತ್ಯಯ, ಬೆದರಿಕೆ ಹಾಗೂ ಬಲಪ್ರಯೋಗದ ಮೂಲಕ ಪ್ರತಿಕ್ರಿಯಿಸಿದೆ ಎಂದು ಅವರು ಆರೋಪಿಸಿದರು. ಪಾಕಿಸ್ತಾನವನ್ನು ಹೊಣೆಗಾರರನ್ನಾಗಿ ಮಾಡಬೇಕು ಎಂದ ಅವರು, ಮಾನವ ಹಕ್ಕುಗಳ ಕುರಿತು ಪಾಕಿಸ್ತಾನದ ದ್ವಂದ್ವ ನಿಲುವನ್ನು ಜಗತ್ತು ಅರ್ಥ ಮಾಡಿಕೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಅಧ್ಯಯನ ಪ್ರವಾಸಕ್ಕಾಗಿ ಭಾರತಕ್ಕೆ ಆಗಮಿಸಿರುವ ವಿವಿಧ 17 ದೇಶಗಳ ವಿಶ್ವಸಂಸ್ಥೆಯ ಕಾಯಂ ಪ್ರತಿನಿಧಿಗಳನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ನಿನ್ನೆ ಭೇಟಿಯಾಗಿ ಸುದೀರ್ಘ ಸಂವಾದ ನಡೆಸಿದರು. ಜಾಗತಿಕ ಬದಲಾವಣೆಗಳ ಈ ಸಂದರ್ಭದಲ್ಲಿ ಜಾಗತಿಕ ದಕ್ಷಿಣ ರಾಷ್ಟಗಳ ಆಶೋತ್ತರಗಳನ್ನು ಪ್ರತಿಬಿಂಬಿಸುವ ಸುಧಾರಿತ ಬಹುಪಕ್ಷೀಯತೆಯ ಅಗತ್ಯವಿದೆ ಎಂದು ಅವರು ಪ್ರತಿಪಾದಿಸಿದರು. ಭೇಟಿಯ ವೇಳೆ ತಂತ್ರಜ್ಞಾನ, ಸಾಮುದ್ರಿಕ ಭದ್ರತೆ, ಶಾಂತಿ ಪಾಲನೆ, ಅಭಿವೃದ್ದಿ ಪಾಲುದಾರಿಕೆ ಹಾಗೂ ವಿಪತ್ತು ನಿರ್ವಹಣೆ ಕುರಿತು ಸುದೀರ್ಘ ಚರ್ಚೆ ನಡೆಸಲಾಯಿತು. ಈ ಮುನ್ನ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್ ವಿಶ್ವಸಂಸ್ಥೆಯ ಈ ನಿಯೋಗಕ್ಕೆ ಆತಿಥ್ಯ ವಹಿಸಿ ಭಾರತದ ದೃಷ್ಟಿಕೋನವನ್ನು ಹಂಚಿಕೊಂಡಿದ್ದರು. ರಾಷ್ಟಪತಿ ಭವನದ ಅಮೃತ ಉದ್ಯಾನದ ಬೇಸಿಗೆ ಹೂವಿನ ಪ್ರದರ್ಶನ ಇದೇ 16 ಸಾರ್ವಜನಿಕರ ವೀಕ್ಷಣೆಗೆ ಮುಕ್ತವಾಗಲಿದೆ. ಸೆಪ್ಟೆಂಬರ್ 15 ಸಾರ್ವಜನಿಕರು ಉದ್ಯಾನಕ್ಕೆ ಭೇಟಿ ನೀಡಬಹುದು. ಈ ಅವಧಿಯಲ್ಲಿ ಬೆಳಗ್ಗೆ 10 ಸಂಜೆ 6 ಉದ್ಯಾನ ತೆರೆದಿರಲಿದ್ದು ಸಂಜೆ 5 ಕೊನೆಯ ಪ್ರವೇಶಕ್ಕೆ ಅವಕಾಶವಿದೆ. ಪ್ರವೇಶ ಉಚಿತವಾಗಿದೆ. ನಿರ್ವಹಣಾ ಕಾರ್ಯಕ್ಕಾಗಿ ಪ್ರತಿ ಸೋಮವಾರ ಉದ್ಯಾನ ಮುಚ್ಚಿರುತ್ತದೆ. ರಾಷ್ಟೀಯ ಕ್ರೀಡಾ ದಿನವಾದ ಆಗಸ್ಟ್ 29 ಕ್ರೀಡಾಪಟುಗಳಿಗೆ ಹಾಗೂ ಶಿಕ್ಷಕರ ದಿನವಾದ ಸೆಪ್ಟೆಂಬರ್ 5 ಶಿಕ್ಷಕರಿಗೆ ವಿಶೇಷ ಪ್ರವೇಶ ಕಲ್ಪಿಸಲಾಗುವುದು. ಪ್ರವಾಸಿಗರು ಮುಂಗಡವಾಗಿ ಆನ್ಲೈನ್ನಲ್ಲಿ ಸಮಯದ ಸ್ಲಾಟ್ ಕಾಯ್ದಿರಿಸಬಹುದು. ಸ್ಥಳದಲ್ಲೇ ಟಿಕೆಟ್ ಕಾಯ್ದಿರಿಸುವ ವ್ಯವಸ್ಥೆ ಇರುವುದಿಲ್ಲ. ಹರ್ಮಸ್ ಜಲಸಂಧಿ ಮೂಲಕ ಹಡಗುಗಳ ಸುರಕ್ಷಿತ ಸಂಚಾರಕ್ಕಾಗಿ ನೂತನ ಕಾರಿಡಾರ್ ನಿರ್ಮಿಸುವ ಕುರಿತು ಇರಾನ್ ಮತ್ತು ಒಮಾನ್ ನಡುವಿನ ಮಾತುಕತೆಗಳು ಹೊಸ ಹಂತ ತಲುಪಿವೆ. ಅಮೆರಿಕ ತನ್ನ ಅನಗತ್ಯ ಹಸ್ತಕ್ಷೇಪ ನಿಲ್ಲಿಸಿದರೆ ಈ ತಿಳುವಳಿಕೆ ಒಪ್ಪಂದ ಶೀಘ್ರದಲ್ಲೇ ಕಾರ್ಯರೂಪಕ್ಕೆ ಬರಲಿದೆ ಎಂದು ಇರಾನ್ ಸರ್ಕಾರಿ ಮಾಧ್ಯಮ ತಿಳಿಸಿದೆ. ಕತಾರ್ ಸೇರಿದಂತೆ ಮಧ್ಯಪ್ರಾಚ್ಯ

ಪಾಶ್ಚಾತ್ಯ ದೇಶಗಳ ರಾಜತಾಂತ್ರಿಕ ಮಧ್ಯಸ್ಥಿಕೆಯಿಂದಾಗಿ ಇರಾನ್ ಮತ್ತು ಅಮೆರಿಕ ನಡುವಿನ ಬಿಕ್ಕಟ್ಟು ಶಮನಕ್ಕೆ ಸಂಭಾವ್ಯ ಒಪ್ಪಂದದ ಕರಡು ಪ್ರತಿಗಳನ್ನು ವಿನಿಮಯ ಮಾಡಿಕೊಳ್ಳಲಾಗುತ್ತಿದೆ. ಈ ನಡುವೆ ಇಂದು ಅಥವಾ ನಾಳೆಯೊಳಗೆ ಒಪ್ಪಂದ ಏರ್ಪಟ್ಟು ಜಲಸಂಧಿ ಮರು ಆರಂಭವಾಗುವ ಸಾಧ್ಯತೆ ಇದೆ ಎಂದು ಅಮೆರಿಕದ ಖಜಾನೆ ಕಾರ್ಯದರ್ಶಿ ಸ್ಕಾಟ್ ಬೆಸೆಂಟ್ ಸುಳಿವು ನೀಡಿದ್ದಾರೆ. ತಮ್ಮ ದೇಶದ ಸಾರ್ವಭೌಮತ್ವ ರಕ್ಷಣೆಗೆ ಬದ್ದ ಎಂದಿರುವ ಇರಾನ್ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯನ್ ಪ್ರಾದೇಶಿಕ ಸಂಘರ್ಷ ಹೆಚ್ಚಿಸಲು ಆಸಕ್ತಿ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಅತ್ತ ಸೌದಿ ಅರೇಬಿಯಾ, ಯುಎಇ, ಕತಾರ್ ದೇಶಗಳ ಮನವಿ ಮೇರೆಗೆ ಸದ್ಯ ಮಿಲಿಟರಿ ದಾಳಿಯನ್ನು ತಡೆಹಿಡಿಯಲಾಗಿದ್ದು ರಾಜತಾಂತ್ರಿಕ ಪರಿಹಾರ ಕಂಡುಕೊಳ್ಳಲು ಇರಾನ್ಗೆ ಅಂತಿಮ ಅವಕಾಶ ನೀಡಲಾಗಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ದೇಶಾದ್ಯಂತ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ 50ಕ್ಕೂ ಅಧಿಕ ಕುಟುಂಬಗಳು ಮೇಲ್ಚಾವಣಿ ಸೌರ ವಿದ್ಯುತ್ ವ್ಯವಸ್ಥೆಯಿಂದ ಪ್ರಯೋಜನ ಪಡೆದಿವೆ ಎಂದು ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ದಕ್ಷಿಣ ಕೊರಿಯಾದ ಆಸಾನ್ನಲ್ಲಿ ನಡೆಯುತ್ತಿರುವ ಕೊರಿಯಾ ಮಾಸ್ಟರ್ಸ್ ಸೂಪರ್ 300 ಟೂರ್ನಿಯಲ್ಲಿ ಇಂದು ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ಸ್ ಪಂದ್ಯಗಳಲ್ಲಿ ಹಲವು ಭಾರತದ ಆಟಗಾರರು ಅಂತಿಮ ನಾಲ್ಕರ ಘಟ್ಟ ಪ್ರವೇಶಿಸುವ ಭರವಸೆಯೊಂದಿಗೆ ಕಣಕ್ಕಿಳಿಯುತ್ತಿದ್ದಾರೆ. ಕ್ವಾರ್ಟರ್ ಫೈನಲ್ಸ್ ಪಂದ್ಯಗಳಲ್ಲಿಂದು ಭಾರತದ ಇಶಾರಾಣಿ ಬರುವ ಅನ್ಮೋಲ್ಖರ್, ಮಾಳವಿಕಾ ಬನ್ಸೋಡ್, ಆಕರ್ಷಿ ಕಶ್ಯಪ್, ತನ್ಯಾ ಹೇಮಂತ್ ಮತ್ತು ತೈಪೆ ಓಪನ್ ಮಹಿಳಾ ಸಿಂಗಲ್ಸ್ ಚಾಂಪಿಯನ್ ತಾನ್ವಿ ಶರ್ಮಾ ಭಾರತವನ್ನು ಪ್ರತಿನಿಧಿಸುತ್ತಿದ್ದಾರೆ. ಭಾರತದ ಅಗ್ರ ಬ್ಯಾಡ್ಮಿಂಟನ್ ಆಟಗಾರರಾದ ಹಾಗೂ ಮಾಜಿ ವಿಶ್ವದ ಅಗ್ರ ಶ್ರೇಯಾಂಕಿತ ಆಟಗಾರ ಕಿಡಂಬಿ ಶ್ರೀಕಾಂತ್ ತಮ್ಮ ಅಭಿಯಾನ ಆರಂಭಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭೋಪಾಲ್ನಲ್ಲಿ ಇಂದಿನಿಂದ 3ನೇ ಬ್ರಿಕ್ಸ್ ಸಂಸ್ಕೃತಿ ಕಾರ್ಯಕಾರಿ ಸಮಿತಿ ಸಭೆ ಆರಂಭ. ಭಾರತೀಯ ರಿಸರ್ವ್ ಬ್ಯಾಂಕ್ನ ದ್ವೈಮಾಸಿಕ ಹಣಕಾಸು ನೀತಿ ಪರಾಮರ್ಶೆ ಇಂದು ಪ್ರಕಟ. ಯಮನ್ ಕರಾವಳಿಯಲ್ಲಿ ಭಾರತೀಯ ಧ್ವಜ ಹೊಂದಿದ್ದ ಹಡಗಿನ ಮೇಲಿನ ದಾಳಿಗೆ ಭಾರತ ತೀವ್ರ ಖಂಡನೆ. ನೀಟ್ ಯುಜಿ 2026 ಮೊದಲ ಸುತ್ತಿನ ಕೌನ್ಸೆಲಿಂಗ್ ನೋಂದಣಿ ಪ್ರಕ್ರಿಯೆ ಇಂದಿನಿಂದ ಪ್ರಾರಂಭ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತೀಯ ಪಟುಗಳು ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ.

ಕೇಳ್ತಾ ಇದ್ರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋದಲ್ಲಿ ಸಮಯ ಆಯಿತು 7:46:25. ಇದು ಭಾವಸ್ಪಂದನವನ್ನ ಮುಂದುವರಿಸುವಂತಹ ಸಮಯ. ಭಾವಸ್ಪಂದನದಲ್ಲಿ ಜಿ ಎಸ್ ಶಿವರುದ್ರಪ್ಪ ಅವರ ರಚನೆಯ ಭಾವಗೀತೆಗಳನ್ನು ಕೇಳ್ತಾ ಇದ್ವಿ. ಸೊ ಅದೇ ಸುಮಧುರ ಭಾವಗೀತೆಗಳನ್ನು ಮುಂದುವರಿಸೋಣ. ನೀವು ಗೀತ ಕೇಳಲಿದ್ದೀರಿ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಭಾವಗೀತೆ, ಹಾಗೆ ನಂತರದಲ್ಲಿ ಸಿ ಅಶ್ವಥ್ ಅವರ ಧ್ವನಿಯಲ್ಲಿರುವಂತಹ ಈ ಭಾವಗೀತೆ ನಿಮಗಾಗಿ.

ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿದ್ದಿರುವಂತಹ ಈ ಒಂದು ಭಾವಗೀತೆಯೊಂದಿಗೆ ಭಾವಸ್ಪಂದನ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ಜೆ ಅಕ್ಷಯ. ಸಮಯ ಇನ್ನೇನು 8 ಗಂಟೆ ಆಗಲಿದೆ. ಇನ್ನು ಮುಂದೆ ಹಿಂದಿ ಹಾಗೆ ನಂತರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಹಾಯ್ ಹಲೋ, ಗುಡ್ ಮಾರ್ನಿಂಗ್. ಶುಭ ಮುಂಜಾನೆ. ಟ್ಯೂನ್ ಮಾಡಿ ಕೇಳ್ತಾ ಇದ್ರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋದಲ್ಲಿ ಸಮಯ ಆಯಿತು 8:31:45. ಹಲೋ ಕರ್ನಾಟಕದಲ್ಲಿ ನಾವಿದ್ದೀವಿ. ಹಲೋ ಕರ್ನಾಟಕದಲ್ಲಿ ಮಾತು ಕತೆ ಜೊತೆ ಸಕಲಾಗಿರುವಂತಹ ಹಾಡುಗಳನ್ನ ಕೇಳ್ತಾ ಸಾಗೋಣ. ಹಲೋ ಕರ್ನಾಟಕದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಸೊ ಏನಪ್ಪಾ ಇದೆ ಹೊಸ ಮಾಹಿತಿ ಅಂತ ನೋಡೋದಾದ್ರೆ, ಈಗಾಗಲೇ 2026-27 ಸಾಲಿನ ಗೆಜೆಟೆಡ್ ಪ್ರೊಬೇಷನರ್ಸ್ KS ನೇಮಕಾತಿ ಅಧಿಸೂಚನೆಯನ್ನು ಅಧಿಕೃತವಾಗಿ ಬಿಡುಗಡೆ ಮಾಡಿದ್ದಾರೆ. ಗ್ರೂಪ್ ಎ ಮತ್ತು ಗ್ರೂಪ್ ಬಿಗಾಗಿ 319 ಪೋಸ್ಟ್ಗಳನ್ನ ರಿಲೀಸ್ ಮಾಡಿದ್ದಾರೆ. August 1 ಸ್ಟಾರ್ಟ್ ಆಗಿದೆ. August 31 ತನಕ ಅಪ್ಲಿಕೇಶನ್ ಡೇಟ್ ಇರುತ್ತೆ. ಸೊ ಯಾರ್ಯಾರು ಬರೀಬೇಕು ಅಂತ ಅಂದ್ಕೊಂಡಿದ್ದೀರಿ, ಪ್ರಿಪೇರ್ ಆಗ್ತಾ ಇದ್ರಿ, ಬೇಗ ಬೇಗ ಅಪ್ಲಿಕೇಶನನ್ನು ಹಾಕಿ ಪ್ರಿಪೇರ್ ಆಗೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಮಾತುಕತೆ ಮುಂದುವರಿಯುತ್ತೆ. ಹಲೋ ಕರ್ನಾಟಕದಲ್ಲಿ ಸದ್ಯಕ್ಕೆ ನಿಮಗಾಗಿ ಮೂಡಿ ಬರ್ತಾ ಇದೆ ಸಾಗದಾಗಿರುವಂತಹ ಎರಡು ಹಾಡುಗಳು. ಕೇಳಿ, ಎಂಜಾಯ್ ಮಾಡಿ, ಸ್ಟೇ ಟ್ಯೂನ್. ಇದು ನಿಮ್ಮದೇ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನವೆಲು, ಮ್ಯೂಸಿಕಲಿ ಯಾರ್ಸ್.

ಹಲೋ ಕರ್ನಾಟಕ ಕೇಳ್ತಾ ಇದ್ರ. ಹಲೋ ಕರ್ನಾಟಕದಲ್ಲಿ ಸಖತ್ತಾಗಿರುವಂತಹ ಎರಡು ಹಾಡನ್ನ ಕೇಳಿದ್ರಿ. ನೀವು ಕೇಳಿದಂತಹ ಮೊದಲ ಹಾಡಾಗಿತ್ತು ಮಾರ್ಟಿನ್ ಚಿತ್ರದ ಜೀವನೀನೆ ಅಂತ ಹಾಡಿದ್ದು ಸೋನು ನಿಗಮ್ ಹಾಗೆ ಶ್ರುತಿಕಾ ಸಮುದ್ರಲಾ ಅವರು. ಎ ಪಿ ಅರ್ಜುನ್ ಅವರ ಸಾಹಿತ್ಯಕ್ಕೆ ಮಣಿಶರ್ಮಾ ಅವರ ಸಂಗೀತ ನಿರ್ದೇಶನವಿತ್ತು. ಹಾಗೆ ನಂತರ ನೀವು ಕೇಳಿದ್ರಿ ಪ್ರೇಮ್ ಅಡ್ಡ ಚಿತ್ರದ ಕಳಿವಳು ಅನ್ನೋ ಒಂದು ಗೀತೆ ಸೋನು ನಿಗಮ್ ಹಾಗೆ ಶ್ರೇಯಾ ಘೋಷಾಲ್ ಅವರ ಧ್ವನಿಲಿದಂತಹ ಗೀತೆ. ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನವಿತ್ತು. ಹಾಗೆ ಇನ್ನೇನು ಸ್ವತಂತ್ರ ದಿನಾಚರಣೆ ಕೂಡ ಬರ್ತಾ ಇದೆ, ಆಗಸ್ಟ್ 15ನೇ ತಾರೀಕು. ಸೊ ಎಂದಿನ ಅಂತೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನ ಕೂಡ ಪ್ರಾರಂಭ ಆಗ್ತಾ ಇದೆ. ನಾಳೆಯಿಂದ ಅಂದರೆ ಆಗಸ್ಟ್ 6ನೇ ತಾರೀಕಿನಿಂದ 17ನೇ ತಾರೀಕಿನವರೆಗೆ ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ. ಸೊ ಈ ವರ್ಷದ ಥೀಮ್ ಏನಪ್ಪ ಅಂತ ನೋಡೋದಾದರೆ ಗಂಗಾ ಸಾಮ್ರಾಜ್ಯದ ವೈಭವವನ್ನು ಸಾರುವಂತಹ ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ. ಆನ್ಲೈನ್ನಲ್ಲಿ ಕೂಡ ನೀವು ಟಿಕೆಟನ್ನು ಬುಕ್ ಮಾಡಿಕೊಂಡು ಹೋಗಬಹುದು. ನಾಳೆಯಿಂದ ವಯಸ್ಕರಿಗೆ 80 ರೂಪಾಯಿ, ಹಾಗೆ ಶನಿವಾರ ಮತ್ತು ರಜಾ ದಿನಗಳಲ್ಲಿ 100 ರೂಪಾಯಿ ಇರುತ್ತೆ. 12 ವರ್ಷದ ಒಳಗಿನ ಮಕ್ಕಳಿಗೆ 30 ರೂಪಾಯಿಯನ್ನು ನಿಗದಿ ಮಾಡಿದ್ದಾರೆ. ಇನ್ನು ಶಾಲಾ ಸಮವಸ್ತ್ರವನ್ನು ಧರಿಸಿ ಬರುವಂತಹ 10ನೇ ತರಗತಿಯವರೆಗಿನ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶವಿರುತ್ತೆ. ಎಸ್ ಮಾತುಕತೆ ಮುಂದುವರಿಯುತ್ತೆ. ಹಲೋ ಕರ್ನಾಟಕದಲ್ಲಿ ಸದ್ಯಕ್ಕೆ ನಿಮಗಾಗಿ ಮೂಡಿ ಬರ್ತಾ ಇದೆ ಸಖತ್ತಾಗಿರುವಂತಹ ಎರಡು ಹಾಡುಗಳು. ಕೇಳಿ, ಎಂಜಾಯ್ ಮಾಡಿ, ಸ್ಟೇ ಟ್ಯೂನ್ಡ್. ಇದು ನಿಮ್ಮದೆ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯಾರ್ಸ್.

ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮಾಹಿತಿ ಹಾಡುಗಳು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಹಲೋ ಕರ್ನಾಟಕದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು, ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಸಮಯ 8:54 ಸಮಯ ಇನ್ನೇನು 8:55 8:55 ಸರಿಯಾಗಿ ಕೇಳಿ. ಪ್ರಾಯೋಜಿತ ಕಾರ್ಯಕ್ರಮ ಹೋಮಿಯೋಪತಿ ಔಷಧ ಪದ್ಧತಿ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ಡಾಕ್ಟರ್ ಪ್ರಸನ್ನ, ಉಪನಿರ್ದೇಶಕರು ಆಯುಷ್ ನಿರ್ದೇಶನಾಲಯ ಬೆಂಗಳೂರು.

0: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಹಾಗೂ ಸೌರಿಪ, ಹೋಮಿಯೋಪತಿ, ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ. ಹೋಮಿಯೋಪತಿ ಔಷಧಿ ಪದ್ಧತಿ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಪ್ರಸನ್ನ, ಉಪನಿರ್ದೇಶಕರು ಆಯುಷ್ ನಿರ್ದೇಶನಾಲಯ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ವಾಣಿ.
1: ನಮಸ್ಕಾರ ಆತ್ಮೀಯ ಶ್ರೋತೃಗಳೇ, ಆಯುಷ್ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಪಂಚದಲ್ಲಿ ಮನುಷ್ಯ ಜನ್ಮ ಸೃಷ್ಟಿಯಾದಿಂದಲೇ ರೋಗಗಳು ಸಹ ಸೃಷ್ಟಿಯಾಗಿದೆ, ಹಾಗೆಯೇ ರೋಗಗಳಿಗೆ ಪರಿಹಾರವೂ ಸಹ ಈ ಭೂಮಿಯ ಮೇಲೆ ಇದೆ. ಇಂದಿನ ಆಧುನಿಕ ಪ್ರಪಂಚದಲ್ಲಿ ಮಾನವ ಅನೇಕ ರೋಗರ್ಜನೆಗಳಿಗೆ ತುತ್ತಾಗ್ತಾ ಇದ್ದಾನೆ. ಬೇರೆ ಬೇರೆ ಔಷಧ ಪದ್ಧತಿಗಳ ಮೇಲೆ ಅವಲಂಬಿತವಾಗಿರ್ತಾನೆ. ಅದರಲ್ಲಿ ಮುಖ್ಯವಾಗಿ ಹೋಮಿಯೋಪತಿ ಔಷಧಿ ಪದ್ಧತಿಯು ಸಹ ಒಂದು. ಹೋಮಿಯೋಪತಿ ಔಷಧಿ ಪದ್ಧತಿಯನ್ನ ಜರ್ಮನ್ ದೇಶದ ಡಾಕ್ಟರ್ ಹಾರ್ನಿಮನ್ 1790 ಕಂಡುಹಿಡಿದಿರತಕ್ಕಂತಹ ಒಂದು ವೈದ್ಯ ಪದ್ಧತಿ. ಹೋಮಿಯೋಪತಿ ಔಷಧಿ ಪದ್ಧತಿಯು ಉಷ್ಣಂ ಉಷ್ಣೇನ ಶಾಮ್ಯತೆ ಎಂಬ ತತ್ವದ ಮೇಲೆ ಕಂಡುಹಿಡಿಯಲ್ಪಟ್ಟಿದೆ. ಅಂದ್ರೆ ಹೋಮಿಯೋಪತಿ ಔಷಧಿ ನೀಡುವಾಗ ವ್ಯಕ್ತಿಯ ಕಾಯಿಲೆಯ ಸ್ವರೂಪ ಮತ್ತು ಆ ವ್ಯಕ್ತಿಗೆ ನೀಡುವ ಔಷಧಿಯ ಸ್ವರೂಪ ಎರಡಕ್ಕೂ ಸಮಾನತೆ ಇರಲೇಬೇಕು. ಇದನ್ನು ಇಂಗ್ಲಿಷ್ನಲ್ಲಿ ಸಿಮಿಲಿಯಾ ಸಿಮಿಲಿಬಸ್ ಕ್ಯೂರೆಂಟರ್ ಅಂತ ಕರಿತೀವಿ. ಹೋಮಿಯೋಪತಿ ಚಿಕಿತ್ಸೆಯಲ್ಲಿ ರೋಗಿಯ ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಸ್ಥಿತಿಯನ್ನ ಒಟ್ಟಾಗಿ ಪರಿಗಣಿಸಿ ಚಿಕಿತ್ಸೆ ನೀಡಲಾಗುತ್ತೆ. ಭೂಮಿಯ ಮೇಲೆ ಸುಲಭವಾಗಿ ದೊರೆಯತಕ್ಕಂತಹ ಕಡಿಮೆ ಪ್ರಮಾಣದ ಸರಳವಾದ ವಸ್ತುಗಳಿಂದ ಔಷಧಿಗಳನ್ನು ತಯಾರಿಸಲಾಗುತ್ತೆ. ಹೋಮಿಯೋಪತಿ ಚಿಕಿತ್ಸೆ ವ್ಯಕ್ತಿ ಕೇಂದ್ರೀಕೃತವಾಗಿದ್ದು ಒಂದೇ ರೋಗಕ್ಕೆ ಬೇರೆ ಬೇರೆ ವ್ಯಕ್ತಿಗಳಿಗೆ ಬೇರೆ ಬೇರೆ ಔಷಧಿಯನ್ನು ನೀಡುವುದು ಈ ಪದ್ಧತಿಯ ಒಂದು ವಿಶೇಷತೆ. ಔಷಧಿಗಳನ್ನ ಗಾತ್ರದಲ್ಲಿ ಕಡಿಮೆಗೊಳಿಸಿ ಅದರಲ್ಲಿ ಸುಪ್ತವಾಗಿ ಅಡಗಿರ್ತಕ್ಕಂತಹ ಸಂಪೂರ್ಣವಾಗಿ ಗುಣಮಾಡುವ ಗುಣಗಳನ್ನು ವೃದ್ಧಿಗೊಳಿಸಿ ಔಷಧಿಗಳನ್ನು ತಯಾರಿಸ್ತೀವಿ. ಈಗ ಕೆಲವೊಂದು ತಪ್ಪು ಕಲ್ಪನೆ ಇದೆ, ಔಷಧಿಗಳು ಕೆಲಸ ಮಾಡುವ ನಿಧಾನವೇ ಅಂತ ಪ್ರಶ್ನೆ ಕೇಳ್ತಾರೆ. ಇದು ತಪ್ಪು ಕಲ್ಪನೆ. ಇದು ಮುಖ್ಯವಾಗಿ ಮೂರು ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತೆ. ಒಂದು ರೋಗಿ, ಒಂದು ಎರಡನೇದು ವೈದ್ಯರು, ಮೂರನೇದು ಔಷಧಿ ಗುಣಮಟ್ಟ. ರೋಗಿಗಳು ತಮ್ಮ ಎಲ್ಲ ಸಮಸ್ಯೆಗಳನ್ನ ಯಾವುದೇ ಮುಚ್ಚಮರೆ ಇಲ್ಲದೆ ವೈದ್ಯರ ಹತ್ರ ಹೇಳ್ಕೋಬೇಕು. ಅದೇ ರೀತಿ ವೈದ್ಯರು ಸಹ ರೋಗಿಗಳನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಅಗತ್ಯವಿದ್ದಲ್ಲಿ ಪ್ರಯೋಗಾಲಯದ ಪರೀಕ್ಷೆಗಳನ್ನು ಸಹ ಮಾಡಿಸಿ ಸರಿಯಾದ ಔಷಧಿಯನ್ನು ನೀಡುವುದು ಸಹ ವೈದ್ಯರ ಕರ್ತವ್ಯ. ಹಾಗೆ ಔಷಧಿಯ ಗುಣಮಟ್ಟವೂ ಸಹ ಚೆನ್ನಾಗಿರಬೇಕು. ಈ ಮೂರು ಸಹ ಒಂದಕ್ಕೊಂದಕ್ಕೆ ಪೂರಕ. ಇದು ಸರಿಯಾಗಿದ್ರೆ ಮಾತ್ರ ಔಷಧಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಹೋಮಿಯೋಪತಿ ಔಷಧಿಗಳು ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿ ಪದೇ ಪದೇ ರೋಗ ಬರದಂತೆ ತಡೆಗಟ್ಟುತ್ತೆ. ಇನ್ನೊಂದು ಪ್ರಶ್ನೆ ಸಾಮಾನ್ಯವಾಗಿ ಬರುತ್ತೆ, ಔಷಧಿಗಳು ಸುರಕ್ಷಿತವೇ? ಹೌದು, ಖಂಡಿತ ಸುರಕ್ಷಾ. ಹೋಮಿಯೋಪತಿ ಔಷಧಿಗಳನ್ನ ಆರೋಗ್ಯವಂತ ಮಾನವನ ಮೇಲೆ ಪ್ರಯೋಗ ಮಾಡಿ ಅದರ ಪರಿಣಾಮ ಮಾನವರ ಮೇಲೆ ಹೇಗಿರುತ್ತೆ ಅಂತ ಕಂಡುಕೊಂಡಿರತಕ್ಕಂಥ ವಿಶೇಷವಾದ ಒಂದು ವೈದ್ಯ ಪದ್ಧತಿ. ಔಷಧಿಗಳನ್ನ ಅತ್ಯಂತ ಸುರಕ್ಷಿತವಾಗಿ ವೈಜ್ಞಾನಿಕ ರೀತಿಯಲ್ಲಿ ತಯಾರಿಸುವುದರಿಂದ ಯಾವುದೇ ಅಡ್ಡ ಪರಿಣಾಮ ಇರುವುದಿಲ್ಲ. ಇನ್ನು ಸುರಕ್ಷಿತವಾಗಿ ನವಜಾತ ಶಿಶುಗಳು, ಗರ್ಭಿಣಿ ಸ್ತ್ರೀಯರು, ವಯೋವೃದ್ಧರು ಎಲ್ಲರೂ ಸಹ ವೈದ್ಯರ ಸಲಹೆ ಮೇರೆಗೆ ಸೇವಿಸಬಹುದು. ಎಲ್ಲಾ ರೋಗಕ್ಕೂ ಒಂದೇ ಔಷಧಿ ಕೊಡ್ತಾರೆ ಅಂತ ಒಂದು ತಪ್ಪು ಕಲ್ಪನೆ ಇದೆ. ಔಷಧಿಗಳು ನೋಡಕ್ ಸಣ್ಣ ಸಣ್ಣವಾಗಿದ್ರೂ ಸಹ ನಾವು ಅದಕ್ಕೆ ಮಿಶ್ರಣ ಮಾಡತಕ್ಕಂಥ ಔಷಧಿಗಳು ಬೇರೆ ಬೇರೆ ಆಗಿರುವುದರಿಂದ ನೋಡಕ್ ಒಂದೇ ರೀತಿ ಇದ್ರೂ ಔಷಧಿ ಬೇರೆ ಬೇರೆ. ನಮ್ಮಲ್ಲಿ ಸುಮಾರು 3,000 ಹೆಚ್ಚಾಗಿ ಔಷಧಿಗಳು ಇರುತ್ತೆ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನಂಗೆ ಸಣ್ಣ ಸಣ್ಣ ಗುಳಿಗೆಗಳಾದ್ರೂ ಸಹ ಅತ್ಯಂತ ಪರಿಣಾಮಕಾರಿಯಾಗಿ ಔಷಧಿಗಳು ಕೆಲಸ ಮಾಡುತ್ತೆ. ಹೋಮಿಯೋಪತಿಯಲ್ಲಿ ಸಾಮಾನ್ಯವಾಗಿ ಅಜೀರ್ಣ, ಸಂಧಿವಾತ, ಮೈಗ್ರೇನ್, ಮಲಬದ್ಧತೆ, ಮಾನಸಿಕ ಸಮಸ್ಯೆಗಳು, ಡಯಾಬಿಟಿಸು, ಹೈಪರ್ ಟೆನ್ಷನ್ನು, ಚರ್ಮ ರೋಗಗಳು ಎಲ್ಲ ರೋಗಗಳು ಸಹ ಔಷಧಿಯನ್ನು ನೀಡಬಹುದು. ಹಾಗೆಯೇ ಕೆಲವೊಂದು ಸಹ ಶಸ್ತ್ರಚಿಕಿತ್ಸೆಯನ್ನು ಸಹ ನಾವು ತಪ್ಪಿಸಬಹುದು ಈ ಔಷಧಿಯನ್ನು ನೀಡೋದ್ರಿಂದ. ಉದಾಹರಣೆಗೆ ಮೂತ್ರಕೋಶದಲ್ಲಿ ಕಲ್ಲು, ಪಿತ್ತಕೋಶದಲ್ಲಿ ಕಲ್ಲು, ಮೂಲವ್ಯಾಧಿ, ವೆರಿಕೋಸ್ ವೈನ್, ಕಾನ್ಸ್, ಆಣಿ ಇಂತಹ ರೋಗಗಳಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಮಾಡದೆ ಔಷಧಿಗಳನ್ನು ನೀಡುವ ಮೂಲಕ ಸುಲಭವಾಗಿ ಈ ಒಂದು ಕಾಯಿಲೆಯನ್ನ ನಿವಾರಿಸಬಹುದು. ಈ ಹೋಮಿಯೋಪತಿ ಔಷಧಿಗಳನ್ನ ಸರಿಯಾದ ಸಂದರ್ಭದಲ್ಲಿ ಸರಿಯಾದ ರೋಗಿಗೆ ಅರ್ಹ ವೈದ್ಯರ ಮಾರ್ಗದರ್ಶನದಲ್ಲಿ ಬಳಸಿದರೆ ಉತ್ತಮ ಹಾಗೂ ಶೀಘ್ರವಾಗಿ ಪರಿಣಾಮ ಬೀರುತ್ತೆ. ರೋಗಿಗಳು ಯಾವುದೇ ಸ್ವಯಂ ಚಿಕಿತ್ಸೆ

0: ಮಾಡಿಕೊಳ್ಳದೆ ಅರ್ಹ ತಜ್ಞ ವೈದ್ಯರಿಂದಲೇ ಚಿಕಿತ್ಸೆ ಪಡೆಯುವುದು ಬಹಳ ಸೂಕ್ತ. ಆರೋಗ್ಯ ರಕ್ಷಿಸಿಕೊಳ್ಳೋಣ. ವಂದನೆಗಳು.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಹೋಮಿಯೋಪತಿ ಔಷಧಿ ಪದ್ಧತಿ ಕುರಿತು ಮಾಹಿತಿ ನೀಡಿದವರು ಡಾಕ್ಟರ್ ಪ್ರಸನ್ನ, ಉಪನಿರ್ದೇಶಕರು ಆಯುಷ್ ನಿರ್ದೇಶನಾಲಯ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರಿತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜಾತಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
2: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.

ಹಾಯ್ ಹಲೋ, ಗುಡ್ ಮಾರ್ನಿಂಗ್. ಶುಭ ಮುಂಜಾನೆ. ಟ್ಯೂನ್ ಮಾಡಿ ಕೇಳ್ತಾ ಇದ್ದಾರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಮನ ಬಿಲ್ಲು. ಸ್ಟುಡಿಯೋದಲ್ಲಿ ಸಮಯ ಆಯಿತು 9:04:25. ಇದು ನಿಮ್ಮ ದೇಶದ ಹಾಡುಗಳನ್ನ ಕೇಳ್ತಾ ಸಾಗುವಂತಹ ಸಮಯ, ಸಖತ್ ಸಾಂಗು ಕಾರ್ಯಕ್ರಮ. ಸೊ ಆಫೀಸಿಗೆ ಹೊರಟಿದ್ದೀರಾ, ಕಾಲೇಜಿಗೆ ಹೊರಟಿದ್ದೀರಾ, ಸ್ಕೂಲ್ಗೆ ಹೊರಟಿದ್ದೀರಾ, ಏನೇನೋ ಟೆನ್ಷನ್ಸ್ಗಳಿದೆ. ಸೊ ಟೆನ್ಷನ್ನೆಲ್ಲ ಸ್ವಲ್ಪ ಸೈಡಲ್ಲಿಟ್ಟು ನಿಮ್ಮದೇ ಇಷ್ಟದ ಹಾಡುಗಳನ್ನ ಕೇಳ್ತಾ ರಿಲ್ಯಾಕ್ಸ್ ಮಾಡುವಂಥ ಟೈಮ್ ಇದು, ಸಖತ್ ಸಾಂಗು. ಸೊ ಈ ಹೊತ್ತಲ್ಲಿ ನಿಮ್ಮನ್ನು ಯಾವ ಹಾಡು ಕಾಡ್ತಾ ಇದೆ, ಯಾವ ಹಾಡನ್ನು ಕೇಳಬೇಕು ಅನಿಸ್ತಾ ಇದೆ ಅನ್ನೋದನ್ನು ನಮಗೆ ಬರೆದು ಕಳಿಸಿ, ಕೇಳಿ ಎಂಜಾಯ್ ಮಾಡಿ. ಸೊ ನಮ್ಮ ವಾಟ್ಸಪ್ ಸಂಖ್ಯೆ 9480901013 9480901013 ನಿಮ್ಗೆ ಯಾವ ಹಾಡು ಕೇಳಬೇಕು ಅನಿಸ್ತಾ ಇದೆ ಅನ್ನೋದನ್ನು ನಮಗೆ ಬರೆದು ಕಳಿಸಿ. ಹಾಗೆ ಮಾತುಕತೆ ಆಡ್ತಾ ಸಖತ್ತಾಗಿರುವಂಥ ಹಾಡುಗಳನ್ನು ಕೂಡ ಕೇಳ್ತಾ, ನಿಮ್ಮ ದೇಶದ ಹಾಡುಗಳನ್ನು ಕೇಳ್ತಾ ಸಾಗೋಣ ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ.

ಸಖತ್ ಸಾಂಗು ಕಾರ್ಯಕ್ರಮ ಕೇಳ್ತಾ ಇದ್ರ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲಿನಲ್ಲಿ ನಿಮ್ಮದೇ ಇಷ್ಟದ ಎರಡು ಹಾಡುಗಳನ್ನ ಕೂಡ ನೀವು ಕೇಳಿದ್ರಿ. ನೀವು ಕೇಳಿದಂತಹ ಎರಡು ಹಾಡಾಗಿತ್ತು. ಮೊದಲ ಹಾಡು ದಸರಾ ಗೊಂಬೆ ನಿನ್ನನ್ನು ನೋಡಲು ಅಂತ ಹಾಡಿದ್ದು ಮನೋ ಅವರು, ಪಟ್ನಂಜ ಚಿತ್ರದ ಗೀತೆ ಇದಾಗಿತ್ತು. ಹಂಸಲೇಖ ಅವರದೇ ಸಾಹಿತ್ಯಕ್ಕೆ ಹಂಸಲೇಖ ಅವರದೇ ಸಂಗೀತ ನಿರ್ದೇಶನ ವಿತ್ತು. ನಂತರ ನೀವು ಕೇಳಿದ್ರಿ ಯಾವುದು ಈ ಗೊಂಬೆ ಯಾವುದು ಹಾಡು, ಯುಗ ಪುರುಷ ಚಿತ್ರದ ಹಾಡು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಲಿದಂತಹ ಗೀತೆ, ಹಂಸಲೇಖ ಅವರ ಸಾಹಿತ್ಯಕ್ಕೆ ಹಂಸಲೇಖ ಅವರದೇ ಸಂಗೀತ ನಿರ್ದೇಶನವಿತ್ತು. ಆ್ಯಂಡ್ ಇವತ್ತಿನ ದಿನ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಆಗಸ್ಟ್ 5ನೇ ತಾರೀಕು ಇವತ್ತು ಇಂಟರ್ನ್ಯಾಷನಲ್ ಟ್ರಾಫಿಕ್ ಲೈಟ್ಸ್ ಡೇ, ಅಂತಾರಾಷ್ಟ್ರೀಯ ಟ್ರಾಫಿಕ್ ಲೈಟ್ಸ್ ಡೇನ ಕೂಡ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಎಸ್, ವಿಚಿತ್ರ ಅನಿಸಿದ್ರು ಸತ್ಯ ಅಲ್ವಾ, ಈ ಥರದ್ದು ಒಂದು ದಿನ ಇದೆಯಾ ಅಂತ ನೀವು ಕೂಡ ಯೋಚನೆ ಮಾಡ್ತಾ ಇರ್ತೀರಾ. ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಗೊತ್ತಿದ್ರೆ ನಮಗೆ ಬರೆದು ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013904809100013 ಗೆ. ಸದ್ಯಕ್ಕೆ ಯಾರೆಲ್ಲ ಸಾಂಗ್ ರಿಕ್ವೆಸ್ಟ್ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋದಾದರೆ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ನಮಗೆ, ರವಿಚಂದ್ರ ಕೌಜಲಗಿ ಅವರು ಹೊಂಡಿಗೊಂಡ ವಿಲೇಜ್ ರಾಯಭಾಗ ತಾಲೂಕು ಬೆಳಗಾವಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಂತರದ ಸಂದೇಶ ಬಂದಿರೋದು ರೂಪಾ ಪಾಂಡುರಂಗರಾವ್ ಶ್ರವಂತ್ ಚಿತ್ರದುರ್ಗದಿಂದ ಮೆಸೇಜನ್ನು ಮಾಡಿದರೆ, ನಂತರ ಸಂದೇಶವನ್ನು ಕಳಿಸಿರೋದು ಪ್ರಸಾದ್ ಕೆಸರಮಡು ತುಮಕೂರಿನಿಂದ. ಹಾಗೆ ನೆಕ್ಸ್ಟ್ ಮೆಸೇಜ್ ಬಂದಿರೋದು ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಾಪುರದ ಪದ್ಮ ಶ್ರೀಧರ್ ಪನ್ನಗ ಟಿ ಅನಂತಕುಮಾರ್ ಅವರ ಸಂದೇಶ ನಮ್ಮನ್ನು ಬಂದು ತಲುಪಿದೆ. ಶಂಕರ್ ಜಗ್ಲಿ ಗಬ್ಬೂರು ರಾಯಚೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸುಧಾ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ ಮೆಸೇಜನ್ನು ಮಾಡಿದರೆ, ನಂತರದ ಸಂದೇಶ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನ್ನಿಯವರು ನನ್ನ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಹಾಗೆ ನಂತರ ಮೆಸೇಜ್ ಮಾಡಿರೋದು ಭೋಪ ವೆಂಕಟೇಶ್ ಲಕ್ಷ್ಮಿ ಗಗನ್ ಸುಷ್ಮಿತಾ ಸುಪ್ರಿಯಾ ಪವನ್ ರಾಹುಲ್ ಲಿಖಿತಾ ಅವರು. ಹಾಗೆ ನಂತರ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ, ನಂತರ ನಾಗರತ್ನ ರಾಜಾಜಿನಗರ ಅವರು ನನ್ನ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಖಂಡಿತವಾಗಿ ನಿಮ್ಮೆಲ್ಲರ ಇಷ್ಟದ ಗೀತೆ ಪ್ರಸಾರ ಆಗುತ್ತೆ ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ. ನೀವು ಕೂಡ ರಿಕ್ವೆಸ್ಟ್ ಮಾಡಬಹುದು, ಹೇಗೆ ಅಂತ ಗೊತ್ತಲ್ಲ. ನಮ್ಮ ವಾಟ್ಸಪ್ ಸಂಖ್ಯೆ 9480901013904809101013ಗೆ. ನಿಮ್ಗೆ ಯಾವ ಹಾಡು ಇಷ್ಟ ಅನ್ನೋದನ್ನ ನಿಮ್ಮ ಮುದ್ದಾದ ಹೆಸರಿನ ಜೊತೆ ನಾವು ಕಳಿಸಿ. ಸದ್ಯಕ್ಕೆ ನಿಮಗಾಗಿ ಮೂಡಿ ಬರ್ತಾ ಇದೆ ನಿಮ್ಮದೇ ಇಷ್ಟದ ಎರಡು ಹಾಡುಗಳು, ಕೇಳಿ ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ಡ್, ಇದು ನಿಮ್ಮದೇ ನೆಚ್ಚಿನ ರೇಡಿಯೋ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯಾರ್ಸ್.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ವೆಲ್ಕಮ್ ಬ್ಯಾಕ್ ಟು ಸಖತ್ ಸಾಂಗು ಕಾರ್ಯಕ್ರಮ. ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ನಿಮ್ಮದೇ ಇಷ್ಟದ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದೀವಿ. ಎಸ್, ನೀವು ಕೇಳಿದಂತ ಹಾಡಾಗಿತ್ತು ನಂದಾ ನಂದಿತಾ ಚಿತ್ರದ ಹಾಡನ್ನ ಕೇಳಿದ್ರಿ. ಜಿಂಕೆ ಮರೀನ ಅಂತ ಹಾಡಿದ್ದು ಅಮಿಲ್ ರಂಜಿತ್ ಹಾಗೂ ಕಾರ್ತಿಕ್ ಶ್ರೀನಿವಾಸ್ ಧ್ವನಿಯಾಗಿದ್ರು. ಆನಂದ್ ರಾಮ್ ಅವರ ಸಾಹಿತ್ಯವನ್ನ ನೀಡಿದ್ರು. ಇನ್ನು ನಂತರ ನೀವು ಕೇಳಿದ್ರಿ ಸೈನಿಕ ಚಿತ್ರದ ಮಳೆವಿಲ್ಲೆ ಮಳೆವಿಲ್ಲೆ ಅನ್ನೋ ಗೀತೆಯನ್ನು ಹರಿಣಿ ಹಾಗೂ ಸಂಗಡಿಗರು ಹಾಡಿದಂತಹ ಗೀತೆ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ದೇವ ಅವರು ಸಂಗೀತ ನಿರ್ದೇಶನವನ್ನ ಮಾಡಿದರು. ಇನ್ನು ನಮ್ಮ ಮೆಸೇಜ್ಗಳ ಕಡೆ ಬರೋದಾದ್ರೆ ಸಿಕ್ಕಾವಡೆ ಸಂದೇಶಗಳು ಈಗಾಗಲೇ ನಮ್ಮನ್ನ ಒಂದು ತಲುಪಿದೆ. ಡಾಕ್ಟರ್ ಅನಿಲ್ ಗ್ರಾಮ್ ಪುರೋಹಿತ್ ಮತ್ತು ನಾಗರಾಜ್ ಬಿಟಿಎಂ ಲೇಔಟ್ನಿಂದ ಸಂದೇಶವನ್ನು ಕಳಿಸಿ ನಮಗೊಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಸಾಂಗ್ಗಳೆಲ್ಲ ಚೆನ್ನಾಗಿದೆ ಅಂತ ಹೇಳಿ ಭಾಗ್ಯಮ್ಮ ಜಗ್ಗಣ್ಣ ನಿರಂಜನ್ ಮಲ್ಲಸಂದ್ರ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದರೆ ಗೀತಾ ಕಾವರೆಪ್ಪ ವಿರಾಜಪೇಟೆಯಿಂದ ಮೆಸೇಜನ್ನು ಮಾಡಿದ್ದಾರೆ. ನಂತರದ ಸಂದೇಶ ಬಂದಿರೋದು ಸುಮಿತ್ರ ಕೆಂಪರಾಜ ಆರ್ ಹೆಚ್ ಸಿ ಎಸ್ ಬಡಾವಣೆ ಅನ್ನಪೂರ್ಣೇಶ್ವರಿ ನಗರದಿಂದ. ನಂತರ ಮೆಸೇಜ್ ಮಾಡಿದ್ದಾರೆ ಅರುಣಾ ಮೈತ್ರಿ ಜೆಸಿನಗರ್ ಪೋಸ್ಟ್ ಆಫೀಸ್ ರಸ್ತೆ, ಹಾಗೆ ಚಂದ್ರಶೇಖರ್ ನಾಯ್ಕ ಜೀವನ್ ಭೀಮಾ ನಗರ ದಾವಣಗೆರೆ. ಇವರ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ಶಿವಶಂಕರ್ ವೇದವತಿ ತನ್ಮಯ ಆನೇಕಲ್ ಶಂಕರ ಮಠದಿಂದ ಮೆಸೇಜನ್ನು ಮಾಡಿದ್ದಾರೆ. ನಂತರ ಶ್ವೇತಾ ಎಸ್ ರಾವ್ ಸುಳ್ಯ ಅವರ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ಸುಧಾ ನಾಯಕ್ ಎಂ ಟಿ ನಾಯಕ ಬಸವೇಶ್ವರ ನಗರ ಬೆಂಗಳೂರಿನಿಂದ, ಹಾಗೆ ಕಲ್ಲಹಳ್ಳಿ ಶಿವಮೊಗ್ಗದಿಂದ ರಾಜಪ್ಪ ಪದ್ಮ ಚಿರಂಜೀವಿ ಯಶಸ್ವಿನಿ ಕುಸುಮಶ್ರೀ ಮರಿಭೈರ ಅವರ ಮೆಸೇಜ್ ಕೂಡ ನಮ್ಮನ್ನು ಬಂದು ತಲುಪಿದೆ. ಸೊ ಎಲ್ಲರೂ ಕೂಡ ನಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಖಂಡಿತವಾಗಿ ಪ್ರಸಾರ ಆಗುತ್ತೆ ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ. ಎಸ್, ನೀವು ಕೂಡ ರಿಕ್ವೆಸ್ಟ್ ಮಾಡಬಹುದು ಸಖತ್ ಸಾಂಗು ಕಾರ್ಯಕ್ರಮಕ್ಕೆ. ನಮ್ಮ ವಾಟ್ಸ್ಆಪ್ ನಂಬರ್ 9480901013984 8091013 ಬೇಗ ಬೇಗ ನಿಮ್ಮ ಸಂದೇಶಗಳು ಬಂದು ತಲುಪಲಿ. ಸದ್ಯಕ್ಕೆ ಪ್ರಸಾರ ಆಗ್ತಾ ಇದೆ ನಿಮ್ಮದೇ ಇಷ್ಟದ ಎರಡು ಗೀತೆಗಳು, ಕೇಳಿ ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್, ಇದು ನಿಮ್ಮದೇ ನೆಚ್ಚಿನ ರೇಡಿಯೋ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನವೆಲ್ಲೂ, ಮ್ಯೂಸಿಕಲಿ ಯಾರ್ಸ್.

ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ನಿಮ್ಮ ದೇಶದ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದೀವಿ. ನೀವು ಕೇಳಿದಂತಹ ಹಾಡಾಗಿತ್ತು ಮೊದಲ ಹಾಡು ಪುಟಾಣಿ ಏಜೆಂಟ್ 1-2-3 ಚಿತ್ರದ ಏನು ಸಂತೋಷ ಅಂತ ಹಾಡಿದ್ದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು. ಗೀತ ಪ್ರಿಯ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿತ್ತು. ನಂತರ ನೀವು ಕೇಳಿದ್ರಿ ಪ್ರೇಮದ ಕಾಣಿಕೆ ಚಿತ್ರದ ಹಾಡು ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿದ್ದಂತಹ ಆಗಿದೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನವಿತ್ತು. ಇನ್ನು ಸಂದೇಶಗಳ ಕಡೆ ಬರೋದಾದ್ರೆ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಎನ್ ಎಸ್ ಬಡಾವಣೆ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸಿ ನಮ್ಮ ಇಷ್ಟದ ಗೀತೆನ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದಾರೆ. ಹಾಗೆ ಮಂಜುನಾಥ ಬಳ್ಳಾರಿಯಿಂದ ಮೆಸೇಜನ್ನು ಮಾಡಿದರೆ ಕಲಬುರಗಿಯಿಂದ ರಾಧಾಕೃಷ್ಣ ಅವರು ಸಂದೇಶವನ್ನು ಕಳಿಸಿ ನನ್ನ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದಾರೆ. ಖಂಡಿತವಾಗಿ ಪ್ರಸಾರ ಮಾಡೋಣ. ಶಕುಂತಲಾ ಶಂಕರ್ ಮಂಡ್ಯದಿಂದ ಸಂದೇಶವನ್ನು ಕಳಿಸಿ ಹಾಯ್ ಶುಭೋದಯ, ಎಲ್ಲ ಗೀತೆಗಳು ಸೂಪರ್ ಅಂತ ಹೇಳ್ತಿದ್ರೆ ಖಂಡಿತ ಧನ್ಯವಾದಗಳು, ಕೇಳ್ತಾನೆ ಇರಿ. ಹಾಗೆ ನಂತರದ ಸಂದೇಶ ಬಂದಿರೋದು ಯಾರ್ದು ಅಂತ ನೋಡೋದಾದರೆ ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ ಮೆಸೇಜನ್ನು ಮಾಡಿದರೆ ಇನ್ನು ಚಿದಾನಂದ ಟಿ ಬಿ ಸರ್ಕಲ್ನಿಂದ ಸಂದೇಶವನ್ನು ಕಳಿಸಿ ನನ್ನ ಇಷ್ಟದ ಗೀತೆನ ಪ್ರಸಾರ ಮಾಡಬಹುದು ಅಂತ ಕೇಳ್ತಾ ಇದ್ದಾರೆ. ಖಂಡಿತವಾಗಿ ನಾವು ಸಮಯ ಇದ್ದರೆ ಪ್ರಸಾರ ಎಲ್ಲರದು ಕೂಡ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ ನಿಮ್ಮದೇ ಇಷ್ಟದ ಗೀತೆಗಳು ಪ್ರಸಾರ ಆಗುತ್ತೆ ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ, ಕೇಳ್ತಾನೆ ಇರಿ. ಇದು ನಿಮ್ಮದೇ ನೆಚ್ಚಿನ ರೇಡಿಯೋ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯಾರ್ಸ್.

ಸಾಕಾಗು ಕಾರ್ಯಕ್ರಮದಲ್ಲಿ ನಿಮ್ಮದೇ ಇಷ್ಟದ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದೀವಿ. ನೀವು ಕೇಳಿದಂತಹ ಎರಡು ಹಾಡಾಗಿತ್ತು. ಮೊದಲ ಹಾಡು ಉಪವಾಸ ಈ ಕಣ್ಣಿಗೆ ಅಂತ ಹಾಡಿದ್ದು ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರು. ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಚಿತ್ರದ ಹಾಡಾಗಿದ್ದಾಗಿತ್ತು. ಗೌಸ್ಪೀರ್ ಅವರ ಸಾಹಿತ್ಯ, ಕೆ ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನವಿತ್ತು. ನಂತರ ನೀವು ಕೇಳಿದ್ರಿ ಟುವಿ ಟುವಿ ಟುವಿ ಎಂದು ಹಾಡುವ ಆನಂದ್ ಚಿತ್ರದ ಗೀತೆ ಇದಾಗಿತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಇತರರು ಧ್ವನಿಯಾಗಿದ್ದಂತಹ ಗೀತೆ. ಚಿ ಉದಯ ಶಂಕರ್ ಅವರ ಸಾಹಿತ್ಯ, ಕೆ ಶಂಕರ್ ಗಣೇಶ್ ಅವರ ಸಂಗೀತ ನಿರ್ದೇಶನವಿತ್ತು. ಇನ್ನು ಹಲವಾರು ಸಂದೇಶಗಳು ಇನ್ನೂ ಕೂಡ ಬರ್ತಾನೆ ಇದೆ. ನೇತ್ರಾವತಿ ಮಹೇಶ್ ಮತ್ತು ಮರಿಸ್ವಾಮಿ ಜಕ್ಕನಹಳ್ಳಿ ಕ್ರಾಸ್ ಮೇಲುಕೋಟೆ ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ರೆ, ಹುಬ್ಬಳ್ಳಿ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮಂಡಿಕಲ್ ಕೃಪಾ ಅವರ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ನಟರಾಜ ಹಣಬೆಯವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ನಂತರದ ಸಂದೇಶ ಯಾರದ್ದು ಅಂತ ನೋಡ್ತಾ ಹೋಗೋದಾದರೆ, ಈರಣ್ಣ ಜೇವೂರ ಅಕ್ಕಲಕೋಟೆ ತಾಲೂಕಿನ ಮೈಂದಗಿರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಕೆಂಪರಾಜವರು ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳನ್ನು ಹೇಳ್ತಾ, ಸೊ ಕೆಲವರ ಹಾಡುಗಳು ಪ್ರಸಾರ ಆಗಿಲ್ಲ ಸಮಯದ ಅಭಾವ ಇರೋದ್ರಿಂದ, ಯಾಕಂದರೆ ಒಂದು ಗಂಟೆಯ ಅವಧಿಯಲ್ಲಿ ಎಷ್ಟು ಹಾಡುಗಳನ್ನಾಗುತ್ತೋ ಅಷ್ಟು ಹಾಡುಗಳನ್ನು ಆಯ್ದು ಪ್ರಸಾರ ಮಾಡಿದ್ದೀವಿ. ಯಾರೆಲ್ಲ ಹಾಡುಗಳ ಪ್ರಸಾರ ಆಗಿಲ್ಲ ಬೇಜಾರು ಮಾಡಿಕೊಳ್ಳದೆ, ನಾಳೆ ಮತ್ತೆ 9 ಗಂಟೆಗೆ ಸರಿಯಾಗಿ ಸಗತ್ ಸಾಂಗು ಕಾರ್ಯಕ್ರಮ ಮತ್ತೆ ಬರುತ್ತೆ. ಮತ್ತೆ ರಿಕ್ವೆಸ್ಟನ್ನು ಮಾಡಿ ಮತ್ತೆ ಕೇಳ್ತಾ ಇರಿ. ಹಾಗೆ ಸಂದೇಶವನ್ನು ಕಳಿಸಿದ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ. ಸಮಯ ಆಯಿತು, 9:53. ಸಖತ್ ಸಾಂಗು ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಕೂಡ ಇಲ್ಲಿಗೆ ಬಂದೇ ಬಿಡ್ತು. ಹಾಡುಗಳನ್ನು ಕೇಳಿದಂತಹ, ಸಂದೇಶಗಳನ್ನು ಮಾಡಿದಂತಹ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ಇಷ್ಟು ಹೊತ್ತು ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದೆ ನಾನು, ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಕೇಳ್ತಾನೇ ಇರಿ ಇದು ನಿಮ್ಮದೇ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲಿ.

0: ನವಿಲುಗರಿಯಂತಹ ನವಿರಾದ ನೆನಪು ಕೆಲವು ಕಾಲದ್ದು. ನೆನಪಿನ ನವಿಲುಗರಿ ಹಿಡಿದು ಹಾಡುಗಳೊಂದಿಗೆ ಮಾತಾಡಲಿದ್ದಾರೆ ಕಾಮನಬೆಲ್ಲಿನ ಆ ಕಾಲದ ದನಿಗಳು.
1: ನೆನಪುಗಳ ಮಾತು ಮಧುರ
2: ಪ್ರತಿದಿನ 12:05 to 10:00 ಕೇಳಿ ನವಿಲುಗರಿ.
3: ನವಿಲುಗರಿ ಎಂದು ಎದೆಯೊಳಗೆ ಬಂದು ಕಚಗುಳಿಯ ಇಟ್ಟಂತಿದೆ.
0: ಸೋಮವಾರದಿಂದ ಶುಕ್ರವಾರ ಕನ್ನಡ ಹಾಡುಗಳು.
3: ಹಾಡದ ಹಾಡೊಂದನು ನಾಲಿಗೆಯು ತಾನಾಗೆ ನುಡಿದಂತಿದೆ.
0: ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನಲ್ಲಿ ಮಾತ್ರ
2: ಆಕಾಶವಾಣಿ FM Rainbow 101.3 MHz. Musically yours.

0: ಸಂಜೆ ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
1: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಲೋ ನಮಸ್ಕಾರ, ಟ್ಯೂನ್ ಮಾಡಿ ಕೇಳ್ತಾ ಇದ್ರ ಎಫ್ ಎಂ ರೈನ್ಬೋ 101.3 ಕನ್ನಡ ಕಮನ ಬಿಲ್ಲು ಸ್ಟುಡಿಯೋದಲ್ಲಿ ಸಮಯ ಆಯಿತು 10:02:40. ಇದು ಸಿನಿಮಾ ಮಾಹಿತಿ ಕಟ್ಟೆ ಸಿನಿಚಿಟ್ಟೆ ಕಾರ್ಯಕ್ರಮ. ಸಿನಿಚಿಟ್ಟೆಯಲ್ಲಿ ಮಾತುಕತೆ ಆರ್ ಜೆ ಅಕ್ಷಯ್ ಜೊತೆ. ಬುಧವಾರದ ಇವತ್ತಿನ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ನೀವು ಕೂಡ ಕ್ಯೂರಿಯಸ್ ಆಗಿ ವೆಯ್ಟ್ ಮಾಡ್ತಾ ಇರ್ತೀರಾ. ಎಸ್, ನಾವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಪ್ಪ ಅಂದರೆ, ಇವತ್ತು ಕನ್ನಡದ ಒಬ್ಬ ಖ್ಯಾತ ಸಂಗೀತ ನಿರ್ದೇಶಕರ ಬಗ್ಗೆ ನಾವಿವತ್ತು ಮಾತಾಡ್ತಾ ಇದ್ದೀವಿ. ಸೊ ಯಾರಿರಬಹುದು ಸಿನಿಚಿಟ್ಟೆಯ ಅತಿಥಿ, ಯಾರಿರಬಹುದು ಆ ಸಂಗೀತ ನಿರ್ದೇಶಕರು ಅನ್ನೋದನ್ನು ನೀವೇ ಗೆಸ್ ಮಾಡಬೇಕು. ನಾವು ಇವತ್ತು ಅವರು ಸಂಗೀತ ನಿರ್ದೇಶನ ಮಾಡಿದಂತಹ ಒಂದು ಸಾಂಗನ್ನು ಪ್ಲೇ ಮಾಡ್ತಾ ಇದ್ದೀನಿ, ಒಂದು ಹಾಡನ್ನು ಪ್ಲೇ ಮಾಡ್ತಾ ಇದ್ದೀನಿ. ನೀವು ಗೆಸ್ ಮಾಡಿ ನಮಗೆ ಸಂದೇಶವನ್ನು ಕಳಿಸಿ ಯಾರಿರಬಹುದು ಇವತ್ತಿನ ಅತಿಥಿ ಅಂತ. ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತಲ್ಲ, 9480901013948090903ಗೆ ಬೇಗ ಬೇಗ ಉತ್ತರಗಳನ್ನು ಕಳುಹಿಸಿ. ನಿಮ್ಮ ಮುದ್ದಾದ ಹೆಸರನ್ನು ಕಳಿಸೋದು ಮರಿಬೇಡಿ. ಸದ್ಯಕ್ಕೆ ನಮ್ಮ ಅತಿಥಿ ಯಾರು ಅನ್ನೋದನ್ನು ಬೇಗ ಕಳಿಸೋದನ್ನ ಕಾಯ್ತಾ ಇರ್ತೀನಿ. ಸೊ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಇರ್ತೀನಿ ನಾನು, ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ.

ವೆಲ್ಕಮ್ ಬ್ಯಾಕ್ ಟು ಸಿನಿ ಚಿಟ್ಟೆ. ಸಿನಿ ಚಿಟ್ಟೆಯಲ್ಲಿ ನಾನೊಂದು ಪ್ರಶ್ನೆನ ಕೇಳಿದ್ದೆ, ನಾವು ಇವತ್ತು ಸಿನಿ ಚಿಟ್ಟೆಯಲ್ಲಿ ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ನೀವು ಗೆಸ್ ಮಾಡಬೇಕು ಅಂತ. ಅವರೇ ಸಂಗೀತ ನಿರ್ದೇಶನ ಮಾಡಿದಂತಹ ಒಂದು ಗೀತೆಯನ್ನು ಕೂಡ ಪ್ರಸಾರ ಮಾಡಿದ್ದೆ. ನೀವು ಕೇಳಿದಂತಹ ಗೀತೆ ಆಗಿತ್ತು ವಸಂತ ಲಕ್ಷ್ಮಿ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ವಾಣಿ ಜಯರಾಮ್ ಅವರು ಧ್ವನಿಯಾಗಿದ್ದಂತಹ ಈ ಗೀತೆಗೆ ಚಿ ಉದಯಶಂಕರ್ ಅವರು ಸಾಹಿತ್ಯವನ್ನು ಬರೆದಿದ್ರು. ಹಲವಾರು ಸಂದೇಶಗಳು ನಮ್ಮನ್ನು ಬಂದು ತಲುಪಿದೆ. ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ, ಯಾರ್ಯಾರು ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋದಾದರೆ, ಮೊದಲಿಗೆ ಸರಿ ಉತ್ತರವನ್ನು ಕೊಟ್ಟಿದ್ದು ಯಾರು ಅಂತ ನೋಡ್ತಾ ಹೋಗೋದಾದರೆ, ಮೊದಲನೇ ಉತ್ತರ ಬಂದಿರೋದು ಡಾಕ್ಟರ್ ಅನಿಲ್ ಗ್ರಾಮ ಪುರೋಹಿತ್ ಬಿ ಟಿ ಎಂ ಲೇಔಟ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಂತರದ ಸಂದೇಶ ಬಂದಿರೋದು ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರದಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ನೇತ್ರ ಕೆಂಗೇರಿಯಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ನಂದಿನಿ ಮಾಲ್ತೇಶ್ ಶ್ರೀಧರ್ ಶಶಿಧರ್ ಸಾಗರದಿಂದ, ಹುಬ್ಬಳ್ಳಿ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರಮಡಿ ಮಧುಮತಿ ಕರಮಡಿಯವರ ಸಂದೇಶ ಬಂದು ತಲುಪಿದೆ, ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಲಕ್ಷ್ಮೀಪತಿ ಕೆಂಗೇರಿಯಿಂದ ಶ್ವೇತಾ ಎಸ್ ರಾವ್ ಸುಳ್ಯ ಎಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಾಗರತ್ನ ರಾಜಾಜಿ ನಗರದಿಂದ ಸರಿಯಾದ ಸಂದೇಶವನ್ನು ಕಳಿಸಿದರೆ, ಮೇರಿ ಜೋನ್ಸ್ ಕೊಡತಿ ಗೇಟ್ನಿಂದ ಕೂಡ ಸರಿಯಾದ ಸಂದೇಶವನ್ನು ಕಳಿಸಿದ್ದಾರೆ, ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಸುಭಾನ್ ಕೋರಿ ಹಂಪಸಾಗರದಿಂದ ಗೆಸ್ ಮಾಡಿದ್ರು ಬಟ್ ರಾಂಗ್ ಆಗೋಯ್ತು. ರಾಜ್ಕುಮಾರ್ ಕಾತ್ರಕ್ಕಿ ಕೆ ಎಚ್ ಬಿ ಕಾಲೋನಿಯಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಇನ್ನು ಹಲವಾರು ಸಂದೇಶಗಳು ಬರ್ತಾ ಇದೆ. ನವೀನ್ ಕಾವ್ಯ ವಿವರ್ಸ್ ಕಾಲೋನಿಯಿಂದ, ಹಾಗೆ ಶಾಲಿನಿ ಬಸವರಾಜು ಜಕ್ಕ ಸಂದ್ರಯಿಂದ ಒಂದು ಗೆಸ್ ಮಾಡಿದ್ರು ಬಟ್ ತಪ್ಪಾಗ್ಬಿಟ್ಟಿದೆ. ಇನ್ನು ಮೀನಾ ಮಾಲ್ತೇಶ್ ಸಾಗರದಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಎನ್ ಆರ್ ಪುರ ಇಂದ ಬಲರಾಮ ಅವರ ಉತ್ತರ ಕಣ ಸರಿಯಾಗಿದೆ. ಶರಾಕಿ ಮಂಡ್ಯದಿಂದ ಹೆಸರು ನಮಾಜ್ರೆ ಕಳಿಸಿದ್ದಾರೆ, ಎಸ್ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ರೆ, ಇನ್ನು ವಿಜಯ್ ಭಾಸ್ಕರ್ ಅಲ್ವಾ ಅಂತ ಕಳಿಸಿರೋದು ಚಿದಾನಂದ ಟಿವಿ ಸರ್ಕಲ್ನಿಂದ ಹೊಸದುರ್ಗ ಎಂದ. ಯಾರ್ಯಾರು ವಿಜಯ್ ಭಾಸ್ಕರ್ ಅಂತ ಕಳಿಸಿದ್ರೆ ಅವರೆಲ್ಲರ ಉತ್ತರಗಳು ಕೂಡ ಸರಿಯಾಗಿದೆ. ಹಾಗೆ ತಪ್ಪು ಉತ್ತರ ಕಳಿಸಿದವರು ಕೂಡ ಬೇಜಾರು ಮಾಡ್ಕೊಳ್ಬೇಡಿ, ನಿಮ್ಮ ಪ್ರಯತ್ನಕ್ಕೆ ಒಂದು ಅಭಿನಂದನೆಗಳು ಅಂತ ಹೇಳ್ತಾ, ಎಸ್ ಇವತ್ತು ನಾವು ಮಾತಾಡ್ತಾ ಇದ್ವಿ ಕನ್ನಡದ ಸ್ವರ ಮಾಂತ್ರಿಕ ಸಿಕ್ಕಾವಡೆ ಫೇಮಸ್ ಕನ್ನಡದ ಸಂಗೀತ ನಿರ್ದೇಶಕರಾಗಿದ್ದಂತಹ ವಿಜಯ್ ಭಾಸ್ಕರ್ ಅವರ ಬಗ್ಗೆ ಇವತ್ತಿನ ಸಿನಿಚಿಟ್ಟೆ. ಇವತ್ತಿಗೂ ಕೂಡ ವಿಜಯ್ ಭಾಸ್ಕರ್ ಅವರು ಸಂಗೀತ ನೀಡಿದಂತಹ ಎಷ್ಟೋ ಹಾಡುಗಳು ನಮ್ಮ ಕಿವಿಯೊಳಗಡೆ ಗುಣಗುಡ್ತಾನೆ ಇದೆ. ಅವ್ರ ಬಗ್ಗೆ ನಾವು ಮಾತಾಡ್ತಾ ಸಾಗೋಣ ಇವತ್ತಿನ ಈ ಒಂದು ಗಂಟೆ ಕಾರ್ಯಕ್ರಮದಲ್ಲಿ. ವಿಜಯ್ ಭಾಸ್ಕರ್ ಅವರು ಸೆಪ್ಟೆಂಬರ್ 7ನೇ ತಾರೀಕು 1931ರಲ್ಲಿ ಬೆಂಗಳೂರಿನಲ್ಲಿ ಜನಿಸ್ತಾರೆ. ಸೊ ಬಾಲ್ಯದಿಂದನೇ ಸಂಗೀತವನ್ನು ಕೇಳಿಕೊಂಡು ಬೆಳೆದಂಥವರು. ತಂದೆ ಕೃಷ್ಣಮೂರ್ತಿಯವರು, ತಾಯಿ ತೀಜಾಬಾಯಿಯವರು. ಸೊ ತಂದೆಗೆ ಮಗನನ್ನು ಒಬ್ಬ ದೊಡ್ಡ ಇಂಜಿನಿಯರ್ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು.

ಆದರೆ ಮಗ ಒಬ್ಬ ಕನ್ನಡದ ಖ್ಯಾತ ಸಂಗೀತ ನಿರ್ದೇಶಕರಾಗಿ ಹೊರಹೊಮ್ಮುತ್ತಾರೆ. ಸೊ ಇನ್ನೂ ಹೆಚ್ಚಿನ ಮಾತುಕತೆ ನಡೆಯುತ್ತೆ ಸಿನಿಚಿಟ್ಟೆಯಲ್ಲಿ. ಸದ್ಯಕ್ಕೆ ವಿಜಯ್ ಭಾಸ್ಕರ್ ಅವರೇ ಸಂಗೀತ ನೀಡಿದಂತಹ ಎರಡು ಹಾಡುಗಳು ನಿಮಗಾಗಿ ಮೂಡಿ ಬರ್ತಾ ಇದೆ. ಸೊ ವಿಜಯ್ ಭಾಸ್ಕರ್ ಅವರು ಸಂಗೀತ ನೀಡಿದಂತಹ ಯಾವ ಹಾಡು ನಿಮಗೆ ಸಿಕ್ಕಾಪಟ್ಟೆ ಇಷ್ಟ, ಯಾವ ಚಿತ್ರದ ಯಾವ ಹಾಡು ನಿಮಗೆ ಸಿಕ್ಕಾಪಟ್ಟೆ ಇಷ್ಟ ಅಂತೇಳಿ ನಮಗೆ ಸಂದೇಶವನ್ನು ಕಳಿಸಿ 9480901013 9408019143

ವಿಜಯ ಭಾಸ್ಕರ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಇವತ್ತಿನ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಸಿನಿಚಿಟ್ಟೆಯಲ್ಲಿ ಈಗ ಪ್ರಸಾರ ಆಯಿತು. ವಿಜಯ ಭಾಸ್ಕರ್ ಅವರೇ ಸಂಗೀತ ನೀಡಿದ್ದಂತಹ ಎರಡು ಗೀತೆಗಳು. ಮೊದಲ ಹಾಡಾಗಿತ್ತು ಬಂಗಾರದ ಜಿಂಕೆ ಚಿತ್ರದ ಗೀತೆ ಒಲುಮೆಯ ಸಿಕಂಡು ಅಂತ ಹಾಡಿದ್ದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ವಾಣಿ ಜಯರಾಮ್ ಅವರು. ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನವಿತ್ತು. ನಂತರ ನೀವು ಕೇಳಿದ್ರಿ ನಾಗರ ಹಾವು ಚಿತ್ರದ ಗೀತೆ ಪಿ ಬಿ ಶ್ರೀನಿವಾಸ್ ಅವರು ಧ್ವನಿಯಾಗಿದ್ದಂತಹ ಗೀತೆ ವಿಜಯ ನರಸಿಂಹ ಅವರು ಸಾಹಿತ್ಯವನ್ನು ಬರೆದಿದ್ದಂತಹ ಹಾಡು ಇದಾಗಿತ್ತು. ಇನ್ನು ಕೆಲವು ಸಂದೇಶಗಳು ಕೂಡ ನಮ್ಮನ್ನು ಬಂದು ತಲುಪಿದೆ. ವಿಜಯ ಭಾಸ್ಕರ್ ಅವರು ಸಂಗೀತ ನೀಡಿದಂತಹ ಕೆಲವು ಹಾಡುಗಳು ನಮಗೆ ಇಷ್ಟ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಯಶ್ವಂತ್, ತೇಜಸ್ವಿನಿ, ಲಕ್ಷ್ಮೀಕಾಂತ್, ಚನ್ನನ ಕೊಂಟೆ, ಶಿರಾಯಿಂದ ಸಂದೇಶವನ್ನು ಕಳಿಸಿದ್ರೆ, ಇನ್ನು ಸಂದೇಶ ಬಂದಿರೋದು ನಾಗರತ್ನ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಸತೀಶ್, ಎನ್ ಎಚ್ ನಗರಕೆರೆ ಇಂದ ಮಾನಸ ಸರೋವರ ಮೂವಿಯ ಹಾಡು ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಕಿಶನ್, ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ರಾಜ್ಕುಮಾರ್, ಕಾತರಕಿ, ಕೆ ಎಚ್ ಬಿ ಕಾಲೋನಿನಿಂದ ಉಪಾಸನೆ ಚಿತ್ರದ ಗೀತೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗಾಗಿ ಧನ್ಯವಾದಗಳು. ನಾವು ಮಾತಾಡ್ತಾ ಇದ್ವಿ ವಿಜಯ ಭಾಸ್ಕರ್ ಅವ್ರ ಬಗ್ಗೆ. ವಿಜಯ ಭಾಸ್ಕರ್ ಅವರು ಸಂಗೀತದ ಅಧ್ಯಯನ ಮಾಡಬೇಕು ಅಂತ ಹೇಳಿ ದೊಡ್ಡ ಮಟ್ಟದ ಅವಕಾಶಗಳನ್ನು ಅರಸ್ಕೊಂಡು ಮುಂಬೈಗೆ ಹೋಗ್ತಾರೆ. ಆಗಿನ ಕಾಲದಲ್ಲಿ ಬಾಲಿವುಡ್ ಅನ್ನೋ ಒಂದು ದೊಡ್ಡ ಚಿತ್ರರಂಗ ಆಪರೇಟ್ ಮಾಡ್ತಾ ಇದ್ದಿದ್ದು ಮುಂಬೈಲಿ ಇದ್ದಿದ್ದರಿಂದ, ಸೊ ಮುಂಬೈಗೆ ಹೋಗಿ ಅಲ್ಲಿ ಕಲಿಯೋಣ ಅಂತ ಮುಂಬೈಗೆ ಹೋಗ್ತಾರೆ. ಒಂದು ರೀತಿಯಲ್ಲಿ ಚಿತ್ರರಂಗದ ಕಾಶಿಯಾಗಿತ್ತು ಮುಂಬೈ ಆ ಟೈಮಲ್ಲಿ. ಅಲ್ಲಿ ನೌಶಾದ್ ಅಲಿ ಮತ್ತು ಮದನ್ ಮೋಹನ್ ಅವರಂತಹ ದಿಗ್ಗಜ ಸಂಗೀತ ನಿರ್ದೇಶಕರ ಬಳಿ ಸಹಾಯಕಾಗಿ ಕೆಲಸ ಮಾಡುವಂತಹ ಒಂದು ಅವಕಾಶ ಅವರಿಗೆ ಸಿಗುತ್ತೆ. ಹಾಗೆ ಅಲ್ಲಿ ಬಾಲಿವುಡ್ನಲ್ಲಿ ಸಂಗೀತದ ಸೂಕ್ಷ್ಮತೆಗಳನ್ನು ಕೂಡ ಅವರು ಕಲಿತಾರೆ. ನಂತರ ಅವರು ಕನ್ನಡ ಚಲನಚಿತ್ರರಂಗಕ್ಕೆ ಹೇಗೆ ಎಂಟ್ರಿ ಆದ್ರು ಅಂತ ನೋಡೋದಾದ್ರೆ, ಒಂದ್ಸಲ ಮುಂಬೈನ ಒಂದು ಮಾತುಂಗ ಅನ್ನೋ ಒಂದು ಪ್ರದೇಶದಲ್ಲಿ ಒಂದು ರೆಸ್ಟೋರೆಂಟ್ನಲ್ಲಿ ವಿಜಯ ಭಾಸ್ಕರ್ ಅವರು ತಮ್ಮ ಫ್ರೆಂಡ್ಸ್ ಜೊತೆ ಕುತ್ಕೊಂಡು ಮಾತಾಡ್ತಾ ಇದ್ರಂತೆ. ಆ ಟೈಮಲ್ಲಿ ಅವರು ಕನ್ನಡದಲ್ಲಿ ಜೋರಾಗಿ ಮಾತಾಡ್ತಾ ಇದ್ರು. ಆ ಟೈಮಲ್ಲಿ ಪಕ್ಕ ಟೇಬಲಲ್ಲಿ ಇನ್ನೊಬ್ಬರು ಕನ್ನಡಿಗರು ಇದನ್ನು ಕೇಳಿಸ್ಕೊಳ್ತಾರೆ. ಅವರು ಬಿ ಆರ್ ಕೃಷ್ಣಮೂರ್ತಿ, ಅಂದರೆ ಬಿ ಆರ್ ಕೆ ಅಂತ ಏನು ಫೇಮಸ್ ಆಗಿದ್ದಾರೆ, ಬಿ ಆರ್ ಕೃಷ್ಣಮೂರ್ತಿ ಅವರು ಇವರು ಕನ್ನಡದಲ್ಲಿ ಮಾತಾಡ್ತಾ ಇರೋದನ್ನು ಕೇಳಿಸ್ಕೊತಾರೆ. ಆರ್ ನಾಗೇಂದ್ರ ರಾವ್ ಅವ್ರ ಬಳಿ ಸಹಾಯಕರಾಗಿದ್ದಂತಹ ಬಿ ಆರ್ ಕೆ ಹೊಸದಾಗಿ ನಿರ್ಮಿಸ್ತಾ ಇದ್ದಂತಹ ಒಂದು ಕನ್ನಡ ಚಿತ್ರಕ್ಕೆ ಸಂಗೀತ ನಿರ್ದೇಶಕರ ಒಂದು ಹುಡುಕಾಟದಲ್ಲಿರ್ತಾರೆ. ಅದೇ ಟೈಮಲ್ಲಿ ವಿಜಯ ಭಾಸ್ಕರ್ ಅವರು ಸಿಗ್ತಾರೆ. ಸೊ ವಿಜಯ ಭಾಸ್ಕರ್ ಅವರನ್ನು ಕನ್ನಡಕ್ಕೆ ಅವರು ಕರ್ತರ್ತಾರೆ, ಅಂದರೆ ಮೊದಲನೇ ಬಾರಿಗೆ ಪಾದಾರ್ಪಣೆಯನ್ನು ಮಾಡ್ತಾರೆ. ಸೊ ವಿಜಯ ಭಾಸ್ಕರ್ ಅವರು ಮೊಟ್ಟ ಮೊದಲ ಬಾರಿಗೆ ಸಂಗೀತ ನಿರ್ದೇಶನ ಮಾಡಿದಂತಹ ಚಿತ್ರ ಯಾವುದಾಗಿತ್ತು ಕನ್ನಡದಲ್ಲಿ ಅಂತ ನಿಮಗೇನಾದರೂ ಗೊತ್ತಿದ್ರೆ ನಮಗೆ ಸಂದೇಶವನ್ನು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9480901013 9409091013 ಬೇಗ ಬೇಗ ನಿಮ್ಮ ಸಂದೇಶಗಳು ಬಂದು ತಲುಪಲಿ. ಅಲ್ಲಿ ತನಕ ಸದ್ಯಕ್ಕೆ ನಿಮಗಾಗಿ ಮೂಡಿ ಬರ್ತಾ ಇದೆ ವಿಜಯ ಭಾಸ್ಕರ್ ಅವರೇ ಸಂಗೀತ ನೀಡಿದಂತಹ ಎರಡು ಹಾಡುಗಳು ನಿಮಗಾಗಿ. ಕೇಳಿ, ಎಂಜಾಯ್ ಮಾಡಿ, ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ ರೇಡಿಯೋ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯುವರ್ಸ್.

0: 90 ವರ್ಷದ ಹಾದಿಯಲ್ಲಿ ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ
1: ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ.

ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೇ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

ವೆಲ್ಕಮ್ ಬ್ಯಾಕ್ ಟು ಸಿನಿಮಾ ಮಾಹಿತಿ ಕಟ್ಟೆ ಸಿನಿಚಿಟ್ಟೆ ಕಾರ್ಯಕ್ರಮ. ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವಿವತ್ತು ಮಾತಾಡ್ತಾ ಇದ್ವಿ ಕನ್ನಡ ಚಲನಚಿತ್ರ ಲೋಕದ ಸ್ವರ ಮಾಂತ್ರಿಕ ವಿಜಯ ಭಾಸ್ಕರ್ ಅವ್ರ ಬಗ್ಗೆ. ಸೊ ಹಾಡಿಗಿಂತ ಮುಂಚೆ ನಾನೊಂದು ಪ್ರಶ್ನೆನ ಕೇಳಿದ್ದೆ, ಮೊಟ್ಟ ಮೊದಲ ಚಲನಚಿತ್ರ ವಿಜಯ ಭಾಸ್ಕರ್ ಅವರು ಸಂಗೀತ ನೀಡಿದಂತಹ ಕನ್ನಡದ ಮೊಟ್ಟ ಮೊದಲ ಚಲನಚಿತ್ರ ಯಾವುದಾಗಿತ್ತು ಅಂತ ಹೇಳಿ ತುಂಬ ಜನ ಸಂದೇಶವನ್ನು ಕಳಿಸಿದ್ರಿ. ನೇತ್ರ ಕೆಂಗೇರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಂತರದ ಉತ್ತರ ಬಂದಿರೋದು ಮೂರ್ತಿ ಮಂಗಮ್ಮ ವಿಲ್ಸನ್ ಗಾರ್ಡನ್ ಎಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ರಾಜ್ಕುಮಾರ್ ಕಾತ್ರಕಿ ಕೆಎಚ್ ಪಿ ಕಾಲೋನಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ಶರತ್ ಪದ್ಮಜಾ ಶರತ್ ಭಿಡೆ ಹಂಪಿ ನಗರ ಬೆಂಗಳೂರಿನಿಂದ, ಶ್ವೇತಾ ಎಸ್ ರಾವ್ ಸುಳ್ಯ ಎಂದ, ಇನ್ನು ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ, ಪೂರ್ಣಿಮಾ ರಾಘವೇಂದ್ರ ಕುಂದಾಪುರದಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ನಿಮಗೆಲ್ಲರಿಗೂ ಕೂಡ ಅಭಿನಂದನೆಗಳು ಅಂತ ಹೇಳ್ತಾ, ಮೊಟ್ಟ ಮೊದಲ ಚಿತ್ರ ಯಾವುದಾಗಿತ್ತಪ್ಪ ಅಂತ ಹೇಳಿದ್ರೆ 1955 ತೆರೆ ಕಂಡಂತಹ ಚಿತ್ರ ಶ್ರೀರಾಮ ಪೂಜೆ. ಚಿತ್ರದ ಮೂಲಕ ವಿಜಯ ಭಾಸ್ಕರ್ ಅವರು ಸ್ವತಂತ್ರ ಸಂಗೀತ ನಿರ್ದೇಶಕರಾಗಿ ಕನ್ನಡ ಚಲನಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾರೆ. ನಂತರ ಪುಟ್ಟಣ್ಣ ಕಣಗಲ್ ಮತ್ತು ವಿಜಯ ಭಾಸ್ಕರ್ ಜೋಡಿ ಸೃಷ್ಟಿಸಿದಂತಹ ಅದ್ಭುತಗಳ ಬಗ್ಗೆ ನಿಮಗೆಲ್ಲ ಗೊತ್ತಾ ಇದೆ. ಅದೊಂಥರ ಇತಿಹಾಸ ಅಂತ ಹೇಳ್ಬೋದು. ಬೆಳ್ಳಿ ಮೋಡ ಚಿತ್ರದಿಂದ ಶುರುವಾಗುತ್ತೆ, ನಂತರ ಇವರ ಒಡನಾಟ ಎಲ್ಲೆಲ್ಲ ಮುಂದುವರಿಯುತ್ತೆ ಅಂತ ನೋಡೋದಾದರೆ ಗೆಜ್ಜೆ ಪೂಜೆ, ನಾಗರ ಹಾವು, ಉಪಾಸನೆ, ಶರಪಂಚರ ಚಿತ್ರಗಳವರೆಗೆ ಸಾಗಿತ್ತು ಈ ಎರಡು ಜೋಡಿಗಳ ಮ್ಯಾಜಿಕ್. ಇನ್ನಿಷ್ಟು ಮಾತ್ರ ಅಲ್ಲದೆ ಕನ್ನಡದ ಶ್ರೇಷ್ಠ ಕವಿಗಳ ಕವಿತೆಯನ್ನು ಕೂಡ ಬೆಳ್ಳಿ ತೆರೆಗೆ ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ವಿಜಯ ಭಾಸ್ಕರ್ ಅವರು ಒಂದು ದೊಡ್ಡ ಪಾತ್ರವನ್ನು ವಹಿಸ್ತಾರೆ. ವರಕವಿ ಡಿ ಆರ್ ಬೇಂದ್ರೆ ಅವರ ಜಗತ್ಪ್ರಸಿದ್ಧ ಕವನಗಳಾದಂತಹ ಮೂಡಲ ಮನೆಯ ಮಾಗಿಯ ಗಾಲಿಗೆ ಅದನ್ನು ಬೆಳ್ಳಿ ಮೋಡ ಚಿತ್ರದಲ್ಲಿ ಉಪಯೋಗಿಸ್ತಾರೆ. ಹಾಗೆ ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೆ ಶರಪಂಜರ ಚಿತ್ರದಲ್ಲಿ ಅವರು ಅದಕ್ಕೆ ರಾಗ ಸಂಯೋಜನೆಯನ್ನು ಮಾಡಿ ಬಳಸ್ಕೊಳ್ತಾರೆ. ಸದ್ಯಕ್ಕೆ ವಿಜಯ ಭಾಸ್ಕರ್ ಅವರೇ ಸಂಗೀತ ನೀಡಿದಂತಹ ಎರಡು ಹಾಡುಗಳು ನಿಮಗಾಗಿ ಮತ್ತೆ ಮೂಡಿ ಬರ್ತಾ ಇದೆ ಸಿನಿಚಿಟೆ ಕಾರ್ಯಕ್ರಮದಲ್ಲಿ. ಕೇಳ್ತಾನೆ ಇರಿ, ಇದು ನಿಮ್ಮದೇ ನೆಚ್ಚಿನ ರೇಡಿಯೋ FM Rainbow 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯೋರ್ಸ್.

ಸಿನಿಜುಡ್ಡೆ ಕಾರ್ಯಕ್ರಮದಲ್ಲಿ ವಿಜಯ ಭಾಸ್ಕರ್ ಅವ್ರ ಬಗ್ಗೆ ಮಾತಾಡ್ತಾ ಅವರು ಸಂಗೀತ ನೀಡಿದಂತಹ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದೀವಿ. ನೀವು ಕೇಳಿದಂತಹ ಎರಡು ಹಾಡಾಗಿತ್ತು. ಮೊದಲ ಗೀತೆ ಬೆಸುಗೆ ಚಿತ್ರದ ಟೈಟಲ್ ಟ್ರ್ಯಾಕ್ ಬೆಸುಗೆ ಬೆಸುಗೆ ಅಂತ ಹಾಡಿದ್ದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ವಾಣಿ ಜಯರಾಮ್ ಅವರು. ಗೀತ ಪ್ರಿಯಾ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರು ಸಂಗೀತವನ್ನು ನೀಡಿದ್ರು. ನಂತರ ಕೇಳಿದ್ರಿ ಬಲು ಅಪರೂಪದ ಒಂದು ಹಾಡು, ಲಗ್ನ ಪತ್ರಿಕೆ ಚಿತ್ರದ ಗೀತೆ ಇದಾಗಿತ್ತು. ಪಿ ವಿ ಶ್ರೀನಿವಾಸ್ ಅವರ ಹದ್ವನಿಲಿದಂತಹ ಗೀತೆ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರು ಸಂಗೀತವನ್ನು ನೀಡಿದ್ರು. ಇನ್ನು ವಿಜಯ ಭಾಸ್ಕರ್ ಅವರು ಕೇವಲ ಕಮರ್ಷಿಯಲ್ ಮೂವಿಯ ವಾಣಿಜ್ಯ ಸಿನಿಮಾವನ್ನು ಮಾತ್ರ ಅಲ್ಲದೆ ಬೇರೆ ಒಂದು ರೀತಿಯ ಪ್ರಾಯೋಗಿಕ ಚಿತ್ರಗಳಿಗೂ ಕೂಡ ಸಂಗೀತವನ್ನು ನೀಡಿದ್ರು. ಜಿ ವಿ ಅಯ್ಯರ್ ಅವರ ಹಂಸಗೀತೆ ಆಗಿರ್ಬೋದು, ನಾಂದಿ, ಗ್ರಹಣ, ಹಾಗೆ ಪಿ ಲಂಕೇಶ್ ಅವರ ಪಲ್ಲವಿ, ಹಾಗೆ ಆಡೂರ್ ಗೋಪಾಲಕೃಷ್ಣನ್ ಅವರ ಮಲಯಾಳಂ ಚಿತ್ರಗಳಲ್ಲಿ ಕೂಡ ಸಂಗೀತವನ್ನು ನೀಡಿದಂತಹ ಖ್ಯಾತಿ ವಿಜಯ ಭಾಸ್ಕರ್ ಅವರಿಗೆ ಸಲ್ಲತ್ತೆ. ಇನ್ನು ಪ್ರಶಸ್ತಿಗಳ ಕಡೆ ಬರೋದಾದರೆ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ, ಹಾಗೆ 6 ಬಾರಿ ಅತ್ಯುತ್ತಮ ಸಂಗೀತ ನಿರ್ದೇಶಕರಾಗಿ ರಾಜ್ಯ ಚಲನಚಿತ್ರ ಪ್ರಶಸ್ತಿ, ಹಾಗೆ ಮುಂಬೈನ ಸಂಗೀತ ಪ್ರೇಮಿಗಳಿಂದ ಪ್ರತಿಷ್ಠಿತ ಸುರ್ಸಿಂಗಾರ್ ಪ್ರಶಸ್ತಿ, ಇನ್ನು ಹಲವಾರು ಪ್ರಶಸ್ತಿಗಳು ವಿಜಯ ಭಾಸ್ಕರ್ ಅವರನ್ನು ಹುಡುಕಿಕೊಂಡು ಬಂದಿದೆ. ಸದ್ಯಕ್ಕೆ ಅವರ ಸಂಗೀತ ನಿರ್ದೇಶನದ ಮತ್ತೆರಡು ಗೀತೆಗಳು ನಿಮಗಾಗಿ ಕಾಯ್ತಾ ಇದೆ. ಕೇಳ್ತಾನೆ ಇರಿ, ಇದು ನಿಮ್ಮ ದಿನೇಚಿನ ರೇಡಿಯೋ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯಾರ್ಸ್.

ಗೆಜ್ಜೆಪೂಜೆ ಚಿತ್ರದ ಗೀತೆನ ಕೇಳಿದ್ರಿ. ಎಸ್ ಜಾನಕಿ ಅವರು ಧ್ವನಿಯಾಗಿದ್ದಂತಹ ಗೀತೆ, ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯ ಇದ್ದಂತಹ ಗೀತೆಯನ್ನ ಕೇಳಿದ್ರಿ. ಈ ಒಂದು ಸುಂದರ ಗೀತೆಯೊಂದಿಗೆ ಈ ಹೊತ್ತಿನ ಸಿನಿ ಮಾಹಿತಿ ಕಟ್ಟೆ ಸಿನಿ ಚಿಟ್ಟೆಯನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿನಿ ಚಿಟ್ಟೆಯಲ್ಲಿ ಮಾಹಿತಿಗಳು, ಹಾಡು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ, ಕಾರ್ಯಕ್ರಮವನ್ನು ಕೇಳಿದ, ಮೆಚ್ಚಿ ಮೆಸೇಜ್ ಮಾಡಿದ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಸ್ಟುಡಿಯೋದಲ್ಲಿ ಸಮಯ ಆಯಿತು 10:53. ನಾನು ಕೂಡ ಸ್ಟುಡಿಯೋಯಿಂದ ಹೊರಗೋಗುವಂಥ ಸಮಯ ಆಗೆ ಹೋಯಿತು. ಬೆಳಗ್ಗೆಯಿಂದ ಇಷ್ಟು ಹೊತ್ತು ಎಲ್ಲ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದೆ ನಾನು, ನಿಮ್ಮ ರೇಡಿಯೋ ಗೆಳೆಯ ಆರ್ಜೆ ಅಕ್ಷಯ. ಮತ್ತೆ ಸಿಗೋಣ ಹಳ್ಳಿಯವರೆಗೂ ಕೇಳ್ತಾನೆ ಇರಿ. ಇದು ನಿಮ್ಮದೇ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯೋರ್ಸ್.

ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ ಹನ್ನೆರಡು

ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ ಹನ್ನೆರಡು

ಕಿಚ್ಚನ ಛಲದವನು ಈ ದುರ್ಗದ ಹುಲಿ ಇವನು ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನಂದ ರೋಷ ನೂರು ವರುಷ ನಂದ ರೋಷ ನೂರು ವರುಷ ಹಾವಿನ ದ್ವೇಷ.

ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in ನಲ್ಲಿ.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಕೇಳ್ತಾ ಇದ್ರೆ ಆಕಾಶವಾಣಿ ಬೆಂಗಳೂರು ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು. ಸಮಯ ಆಗಿದೆ 11:03. ನೀವೆಲ್ಲರೂ ಟ್ಯೂನ್ ಮಾಡಿರೋದು ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯರ್ಡ್ಸ್ ಆಪ್ಕಿ ಪಸಂದ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಒಂದು ಹೊತ್ತಲ್ಲಿ ನಿಮ್ಮ ನೆಚ್ಚಿನ ಹಳೆಯ ಹಿಂದಿ ಗೀತೆಗಳನ್ನು ಕೇಳುವಂತಹ ಸಮಯ. ಸಾಕಷ್ಟು ಸಂದೇಶಗಳು ಕೂಡ ಬರ್ತಾ ಇದೆ. ಆಲ್ರೆಡಿ ಕಾರ್ಯಕ್ರಮ ಶುರು ಆಗ್ತಾ ಇದ್ದಂಗೆ ಸಾಕಷ್ಟು ಸಂದೇಶಗಳು ಬರ್ತಾ ಇದೆ. ಹಾಗೆ ನಿಮಗೂ ಕೂಡ ನಿಮಿಷದ ಹಿಂದಿ ಗೀತೆಗಳನ್ನು, ಹಳೆಯ ಹಿಂದಿ ಗೀತೆಗಳನ್ನು ಕೇಳಬೇಕು ಅಂತ ಅನಿಸಿದ್ರೆ ನೀವು ನಮಗೆ ಸಂದೇಶವನ್ನು ಕಳಿಸ್ಕೊಡಿ. 9480901013 ಈ ಒಂದು ಸಂಖ್ಯೆಗೆ ವಾಟ್ಸಾಪ್ ಮುಖಾಂತರ ನೀವು ನಮಗೆ ಸಂದೇಶವನ್ನು ಕಳಿಸ್ಕೊಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಮೊದಲನೇ ಗೀತೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇರುವಂತಹ ಗೀತೆ ಇದು. ಯಾವ ಒಂದು ಗೀತೆ, ಈ ಒಂದು ಗೀತೆಗಾಗಿ ನೀವು ಕೂಡ ರಿಕ್ವೆಸ್ಟ್ ಮಾಡ್ಬೋದು. 9489901013 ಈ ಒಂದು ಸಂಖ್ಯೆಗೆ ವಾಟ್ಸಾಪ್ ಮುಖಾಂತರ ನಿಮ್ಮ ರಿಕ್ವೆಸ್ಟ್ ಹಾಗೆ ನಿಮ್ಮ ಹೆಸರನ್ನು ಬರೆದು ನಮಗೆ ಕಳಿಸ್ಕೊಡಿ. ಬೇಗ ಬೇಗ ಸಂದೇಶಗಳನ್ನು ಕಳಿಸ್ಕೊಡಿ. ನಾನು ಕೂಡ ನಿಮ್ಮ ರಿಕ್ವೆಸ್ಟನ್ನು ಪ್ಲೇ ಮಾಡೋದಕ್ಕೆ ರೆಡಿಯಾಗಿದ್ದೀನಿ ಅಂತ ಹೇಳ್ತಾ ಇದ್ದೀನಿ.

ಸಮಯ ಆಗಿರೋದು 11:14 ಕೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲನ್ನ ಆಪ್ಕಿ ಪಸಂದ್ ಕಾರ್ಯಕ್ರಮ ಸಾಗ್ತಾ ಇದೆ. ಹಾಗೆ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಇವತ್ತು ಒಂದು ವಿಶೇಷ ಬಾಲಿವುಡ್ ನಟಿಯ ಹುಟ್ಟುಹಬ್ಬವನ್ನು ಕೂಡ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಹೌದು, ಬಾಲಿವುಡ್ನ ಪ್ರತಿಭಾವಂತ ನಟಿಯಾದಂತಹ ತುಂಬ ಬ್ಯೂಟಿಫುಲ್ ಆಗಿರುವಂತಹ ಕಾಜೋಲ್ ಅವರ ಹುಟ್ಟುಹಬ್ಬ ಇವತ್ತು. 1992 ಬೇಕುದಿ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟ ಕಾಜೋಲ್ 3 ದಶಕಗಳಿಗೂ ಹೆಚ್ಚು ಕಾಲ ತಮ್ಮ ಅದ್ಭುತವಾಗಿರುವಂತಹ ಅಭಿನಯದಿಂದ ಸಿನಿ ಪ್ರೇಮಿಗಳ ಮನವನ್ನ ಗೆದ್ದಿದ್ದಾರೆ. ಇಂದಿನ ದಿನ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಆಪ್ಕೆ ಪಸಂದ್ ಕಾರ್ಯಕ್ರಮದ ವಿಶೇಷ ಈ ಒಂದು ಟ್ರಿವಿಯಾ ಸೆಗ್ಮೆಂಟ್ಸ್ ಅವರ ಬಗ್ಗೆ ನಿಮಗೋಸ್ಕರ ಇರುತ್ತೆ ಆಪ್ಕೆ ಪಸಂದ್ ಕಾರ್ಯಕ್ರಮದಲ್ಲಿ. ಜೊತೆಗೆ ನೀವು ಕೂಡ ನಿಮ್ಮಿಷ್ಟದ ಹಳೆಯ ಹಿಂದಿ ಗೀತೆಗಳನ್ನು ರಿಕ್ವೆಸ್ಟ್ ಮಾಡ್ಬೋದು. 9480901013 9480901013 ಈ ಒಂದು ಸಂಖ್ಯೆಗೆ ನೀವು ವಾಟ್ಸ್ಆ್ಯಪ್ ಮುಖಾಂತರ ನಮಗೆ ಸಂದೇಶವನ್ನು ಕಳಿಸ್ಕೊಡ್ಬೋದು ಅಂತ ಹೇಳ್ತಾ ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇದೆ 2 ಬ್ಯಾಕ್ ಟು ಬ್ಯಾಕ್ ಗೀತೆಗಳು. ಕೇಳ್ತಾ ಇರಿ ಇದು FM Rainbow 101.3 MHz ಮ್ಯೂಸಿಕಲ್ ಇಯರ್ಸ್.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸಮಯ ಆಗಿರೋದು 11:26. ಕೇಳ್ತಾ ಇದ್ದೀರಾ ಆಪ್ಕಿ ಪಸಂದ್ ಕಾರ್ಯಕ್ರಮ ಇದು FM ರೈನ್ಬೋ 101.3 ಮೆಗಾ ಹರ್ಟ್ಸ್. ಸಾಕಷ್ಟು ಜನ ಸ್ನೇಹಿತರು ಸಂದೇಶವನ್ನು ಕಳಿಸಿದ್ದಾರೆ. ಯಾರೆಲ್ಲ ಸಂದೇಶ ಕಳಿಸಿದ್ದಾರೆ ಅಂತ ನೋಡೋಣ. ನಂಬರ್ ಎಂಡಿಂಗ್ ವಿತ್ 58149 ರಘುನಾರಾಯಣ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಂಬರ್ ಎಂಡಿಂಗ್ ವಿತ್ 2139 ಇವರು ಸಂದೇಶ ಕಳಿಸಿದ್ದಾರೆ. ಸುಧಾ ಜಯಶ್ರೀ ಸುನಿಲ್ ರಾಜಾಜಿನಗರಿಂದ, ಎನ್ ಆರ್ ಪ್ರಸಾದ್ ಅಖಿಲ ಪ್ರಸಾದ್ ರಾಜಾಜಿನಗರಿಂದ, ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿನಿಂದ, ಹುಬ್ಬಳ್ಳಿಯ ಲೋಹಿಯಾನಗರದಿಂದ ಚನ್ನಬಸಪ್ಪ ಕರ್ಮಡಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಸಂದೇಶ ಕಳಿಸಿದ್ದಾರೆ. ಮಂಜುನಾಥ್ ಅವರು ಬಳ್ಳಾರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಶಶಿರಿ ಯಾಕಲ್ಜಿ ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಶುಭಾನ್ ಕೋರಿ ಅವರು ಹಂಪಸಾಗರದಿಂದ, ಬೀರೂರಿನಿಂದ ವಿಜಯಲಕ್ಷ್ಮಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಸಂತೋಷ್ ಪಾಟೀಲ್ ಕಲಬುರಗಿಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿರುವುದು ಸದಾಶಿವ ಹಲ್ಗುರು ಬನಶಂಕರಿಯಿಂದ, ಸುರೇಂದ್ರ ಕುಂದಾಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿರುವುದು ಮಾಳಿಂಗರಾಯ ಪೂಜಾರಿ ಚೆನ್ನೂರು ಯಾದಗಿರಿಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಹೆಬ್ಬಾಳದಿಂದ ರಮೇಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಲತಾ ವೀರೇಶ್ ಸುಬ್ಬಣ್ಣ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಮತ್ತೊಂದು ಹಾಡು ಬೇಕು ನಮಗೆ ಅಂತ ಹೇಳ್ತಾ ಇದ್ದಾರೆ. ಅನಂತಮೂರ್ತಿ ಅವರು ಶೃಂಗೇರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಗೋವಿಂದ್ ಮೆನನ್ ಅವರು ಕೋಲಾರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ವಾಸುಕಿ ಅವರು ಡೋಯಿ ಜೋಡೆ ಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿರುವುದು ಸಮಂತಾ ಸವಿತಾ ಗಿರೀಶ ಸುಂದರಕುಪ್ಪೆಯಿಂದ ಸಂದೇಶ ಕಳಿಸಿದ್ದಾರೆ. ದಯವಿಟ್ಟು ಹಾಡುಗಳು ಪ್ರಸಾರ ಮಾಡಿ ಅಂತ ಹೇಳ್ತಾ ಇರೋರು ಯಾರಿದು? ಹುಬ್ಬಳ್ಳಿ ಗಣೇಶ್ ಪೇಟೆಯಿಂದ ಪ್ರವೀಣ್ ಮಾಧವಿ ಉಳ್ಳೇಕಟ್ಟಿ ರಾಹುಲ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿರುವುದು ಉಮಾಶಂಕರ್ ಸಾಂಬಾ ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ಸಾಕಷ್ಟು ಸಂದೇಶಗಳು ಹರಿದು ಬರ್ತಾ ಇದೆ. ಶರತ್ ಹಾಗೂ ಪದ್ಮಜಾ ಅವರು ಹಂಪಿನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ವಿಜಯಪುರದಿಂದ ಇಸ್ಮಾಯಿಲ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 83815 ಇವರು ಕೂಡ ವಿಲಿಯಂ ಪಲ್ಕಾರ್ಟ್ಕ ಪುತ್ತೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪವನ್ ಅವರು ಅಬುಧಾಬಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿರೋದು ಮಂಜೇಶ್ವರ ಅವರು ಕಾಸರಗೋಡಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ರಾಜಾರಾಮ್ ವಸುಧ ಅವರು ಸಂದೇಶ ಕಳಿಸಿದ್ದಾರೆ ಜಮಖಂಡಿಯಿಂದ. ವಿಶ್ವ ಇಮ್ಮಡಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿರೋದು ಸುಧಾ ಜಯಶ್ರೀ ಸುನಿಲ್ ಅವರು ರಾಜಾಜಿನಗರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಂದೇಶ ಕಳಿಸಿರುವಂತಹ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ನಿಮಿಷ್ಟದ ಗೀತೆಗಳನ್ನು ಪ್ರಸಾರ ಮಾಡುವಂತಹ ಟ್ರ್ಯಾಕ್ ಲಿಸ್ಟ್ ಪ್ಲೇಲಿಸ್ಟ್ ನನ್ನ ಹತ್ರ ರೆಡಿಯಾಗಿದೆ. ಸಾಕಷ್ಟು ಮೆಸೇಜ್ಗಳು ಬರ್ತಾ ಇರೋದ್ರಿಂದ ಈ ಒಂದು ಗಂಟೆಯ ಕಾಲದಲ್ಲಿ ಎಷ್ಟು ಹಾಡು ಆಗುತ್ತೋ ಅಷ್ಟು ಹಾಡನ್ನ ಖಂಡಿತ ನಾನು ಪ್ರಸಾರ ಮಾಡ್ತೀನಿ. ನೀವೇ ಕಳಿಸಿರುವಂತಹ ಗೀತೆಗಳ ನಿಮ್ಮ ಆಯ್ಕೆಯ ಗೀತೆಗಳನ್ನು ನಾನು ಪ್ಲೇ ಮಾಡೋದಕ್ಕೆ ರೆಡಿಯಾಗಿದ್ದೀನಿ. ಹಾಗೆ ಇವತ್ತು ನಾವು ಮಾತಾಡ್ತಾ ಇದ್ವಿ ಬಾಲಿವುಡ್ನ ಬ್ಯೂಟಿಫುಲ್ ಆದಂತಹ ನಟಿ ಕಾಜೋಲ್ ಅವರ ಬರ್ತ್ಡೇ ಇವತ್ತು. ಸೊ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಒಂದಷ್ಟು ಟ್ರಿವ್ಯಾಗಳ ಬಗ್ಗೆ ಅವರ ಬಗ್ಗೆ ಇರುವಂತಹ ಟ್ರಿವ್ಯಾಗಳನ್ನು ಹಂಚಿಕೊಳ್ಳೋಣ ಅಂತ ನಾನು ರೆಡಿ ಇದ್ದೀನಿ. ಸೊ ಕಾಜೋಲ್ ಅಂದಿದ ತಕ್ಷಣ ನಿಮಗೆಲ್ರಿಗೂ ಮೊದಲು ನೆನಪಾಗುವಂತಹ ಸಿನಿಮಾನೇ ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ. ಶಾರುಖ್ ಖಾನ್ ಜೊತೆಗಿನ ಅವರ ಜೋಡಿ ಭಾರತೀಯ ಸಿನಿಮಾದ ಅತ್ಯಂತ ಜನಪ್ರಿಯ ಜೋಡಿಗಳಲ್ಲಿ ಒಂದಾಗಿದೆ. ಇವತ್ತಿಗೂ ಕೂಡ ನಮ್ಮ ತಲೆಯಲ್ಲಿ ಕಾಜೋಲ್ ಅಂತ ಬಂದಿದ ತಕ್ಷಣ ಶಾರುಖ್ ಖಾನ್ ಕಾಜೋಲ್ ಜೋಡಿ ಪಟ್ ಅಂತ ಒಂದು ನಿಮಿಷ ನಿಮ್ಮ ಕಣ್ಮುಂದೆ ಬರುತ್ತೆ. ಇಂದಿಗೂ ಈ ಸಿನಿಮಾದ ಹಾಡುಗಳಾಗಿರ್ಬೋದು, ದೃಶ್ಯಗಳಾಗಿರ್ಬೋದು, ಎಲ್ಲರ ಸಿನಿ ಪ್ರಿಯರಿಗಂತೂ ಇದು ಫೇವ್ರೆಟ್ ಆಗಿರೋದ್ರಲ್ಲಿ ಎರಡು ಮಾತೇ ಇಲ್ಲ. ಇನ್ನಷ್ಟು ಮಾತಾಡೋಣ ಇವರ ಬಗ್ಗೆ. ಅದಕ್ಕಿಂತ ಮುಂಚೆ ಒಂದಷ್ಟು ಗೀತೆಗಳು ನಿಮಗಾಗಿ ಪ್ರಸಾರ ಆಗ್ತಾ ಇದೆ. FM ರೈನ್ಬೋ 101.3 ಮೆಗಾಹರ್ಟ್ಸ್ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

ಸಮಯ ಆಗಿರೋದು 11:41. ಆಕಾಶವಾಣಿ ಎಫ್ ಎಂ 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಾ ಇದ್ದೀರಿ. ಆಪ್ಕಿ ಪಸಂದ್ ಕಾರ್ಯಕ್ರಮ ಸಾಗ್ತಾ ಇದೆ. ಹಾಗೆ ಇವತ್ತು ಬಾಲಿವುಡ್ನ ಕಾಜೋಲ್ ನಟಿ ಅವರ ಹುಟ್ಟುಹಬ್ಬ ಇರೋದ್ರಿಂದ ಅವರ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಟ್ರಿವ್ಯಾಗಳನ್ನು ಕೂಡ ನಾವು ಮಾತಾಡ್ತಾ ಇದ್ದೀವಿ. ಕೇವಲ 16 ವಯಸ್ಸಿನಲ್ಲೇ ಅವರು ಚಿತ್ರರಂಗಕ್ಕೆ ಬಂದಿದ್ದಾರೆ. ಎಲ್ಲ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಗಳನ್ನು ಮಾಡ್ಕೊಂಡು ಬಂದಿದ್ರೂ ಕೂಡ ಒಂದು ವಿಶೇಷ ಮಾಹಿತಿ ಏನು ಗೊತ್ತಾ, ಸಾಮಾನ್ಯವಾಗಿ ರೊಮ್ಯಾಂಟಿಕ್ ಪಾತ್ರಗಳಲ್ಲಿ ಇವರು ಕಾಣಿಸ್ಕೊಳ್ತಾ ಇದ್ರು. ಆದರೆ ಗುಪ್ತ್ ಸಿನಿಮಾದಲ್ಲಿ ನೆಗೆಟಿವ್ ಪಾತ್ರದಲ್ಲಿ ನಟಿಸಿ ಎಲ್ಲರನ್ನ ಅಚ್ಚರಿಗೊಳಿಸಿದ್ರು. ಆ ಒಂದು ಪಾತ್ರಕ್ಕೆ ಅವರಿಗೆ ಫಿಲ್ಮ್ ಫೇರ್ ಪ್ರಶಸ್ತಿ ಕೂಡ ಸಿಕ್ತು. ಹಾಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಸಂದೇಶ ಸಂಗತಿ ಏನು ಅಂತಂದರೆ, ಶಾರುಖ್ ಖಾನ್ ಜೊತೆಗಿನ DDLJ ಸಿನಿಮಾದ ನಂತರ ಅವರು ಕುಚ್ ಕುಚ್ ಹೋತಾ ಹೇ, ಕಭಿ ಖುಷಿ ಕಭಿ ಗಮ್ ಈ ಥರ ಅನೇಕ ಸಿನಿಮಾಗಳಲ್ಲಿ ಅವರ ಜೊತೆ ನಟಿಸಿದ್ದಾರೆ. ಹಾಗೆ ಅಭಿಮಾನಿಗಳಿಗೆ ಇವತ್ತಿಗೂ ಕೂಡ ಈ ಎಲ್ಲ ಸಿನಿಮಾಗಳು ಫೇವ್ರೆಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸಮಯ ಆಗಿರೋದು 11:42. ನಿಮಿಷದ ಹಿಂದಿಯ ಗೀತೆಗಳನ್ನು ಕೇಳುವಂತಹ, ಹಳೆಯ ಹಿಂದಿ ಗೀತೆಗಳನ್ನು ಕೇಳುವಂತಹ ಹೊತ್ತು ಆಪ್ಕಿ ಪಸಂದ್ ಕಾರ್ಯಕ್ರಮ. ಸಂದೇಶವನ್ನು ಕಳಿಸಿರುವಂತಹ ಸ್ನೇಹಿತರು, ನಂಬರ್ ಎಂಡಿಂಗ್ ವಿತ್ 32218, ರಾಹುಲ್ ಉಳ್ಳೆಕಟ್ಟಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿರೋರು ಸಚ್ಚಿದಾನಂದ ಅವರು ಸಂಜಯನಗರ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶ್ವೇತಾ ಅವರು ಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿರೋದು ನಂಬರ್ ಎಂಡಿಂಗ್ ವಿತ್ 1219, ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ನಿಮಗೂ ನಿಮ್ಮ ನೆಚ್ಚಿನ ಹಳೆಯ ಹಿಂದಿ ಗೀತೆಗಳನ್ನು ಕೇಳಬೇಕು ಅನಿಸ್ತಾ ಇದೆಯಾ? ವೆರಿ ಸಿಂಪಲ್, ನೀವು ನಮಗೆ ಸಂದೇಶವನ್ನು ಕಳಿಸ್ಕೊಡಿ. 9489001013, 9480901013 ಈ ಒಂದು ಸಂಖ್ಯೆಗೆ ವಾಟ್ಸಾಪ್ ಮುಖಾಂತರ.

ಸಮಯ ಆಗಿರೋದು 11:55 ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲನ್ನ. ಸುಮಾರು 4 ವರ್ಷಗಳ ಕಾಲ ಪ್ರೀತಿಸಿ ನಂತರ 1999 ಅಜಯ್ ದೇವಗನ್ ಅವರನ್ನ ವಿವಾಹವಾಗ್ತಾರೆ. ಹಾಗೆ ಅವರು ಶೂಟಿಂಗ್ ಸಮಯದಲ್ಲಿ ತುಂಬಾ ಕಾಲ ಕಳೀತಾ ಇದ್ದಾಗ ಅವರಿಗೆ ಸಮಯ ಸಿಕ್ಕಾಗೆಲ್ಲ ಅವರು ಬುಕ್ಗಳನ್ನ ಓದ್ತಾ ಇದ್ರಂತೆ. ಅದರಲ್ಲೂ ವಿಜ್ಞಾನ ರೀತಿಯ ವಿಜ್ಞಾನ ಸೈನ್ಸ್ ಫಿಕ್ಷನ್ ಕಾದಂಬರಿಗಳನ್ನ ತುಂಬಾ ಓದ್ತಿದ್ರಂತೆ. ಹಾಗೆ ಹಾರರ್ ಪುಸ್ತಕಗಳನ್ನ ಕೂಡ ಅವರು ತುಂಬಾ ಓದೋದು ಅವರ ಹವ್ಯಾಸ ಅಂತೆ. ತಾಯಿ ತನುಜಾ ಹಾಗೆ ತಂದೆ ಶೋಮು ಮುಖರ್ಜಿ ಅವರು, ತಾಯಿ ಕೂಡ ಈ ಚಿತ್ರರಂಗದ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಅವರಿಗೆ ಇದೇನು ಹೊಸ ಈ ಒಂದು ಕಲೆ ರಕ್ತದಲ್ಲೇ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾಗೆ 2011 ಭಾರತ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ಇವತ್ತಿಗೆ ಅವರು 52ನೇ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಸಾಕಷ್ಟು ಪ್ರಶಸ್ತಿಗಳನ್ನು ಅವರಿಗೆ, ಫಿಲ್ಮ್ ಫೇರ್ ಅವಾರ್ಡ್ಗಳು ಸಾಕಷ್ಟು ಬಂದಿವೆ ಕಾಜೋಲ್ ಅವರಿಗೆ. ಹಾಗೆ ನಾನಾಗಲೇ ಹೇಳ್ದಂಗೆ ಭಾರತ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿ ಕೂಡ ಬಂದಿದೆ. ಹಾಗೆ ಇವತ್ತು ತಮ್ಮ 52ನೇ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇರುವಂತಹ ಬಾಲಿವುಡ್ನ ಪ್ರತಿಭಾವಂತ ನಟಿ ಕಾಜೋಲ್ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಇನ್ನು ಅನೇಕ ಉತ್ತಮ ಸಿನಿಮಾಗಳನ್ನು ಕೊಡಿ, ಈ ಒಂದು ಸಿನಿಮಾಗಳ ಮೂಲಕ ಅಭಿಮಾನಿಗಳನ್ನು ರಂಜಿಸಲಿ ಅಂತ ಹೇಳ್ತಾ, ನಾವು ಹ್ಯಾಪಿ ಬರ್ಡೇ ಕಾಜಲ್ ಅಂತ ವಿಶ್ ಮಾಡ್ತಾ, ಸಂದೇಶವನ್ನು ಕಳಿಸಿದಂತಹ ಎಲ್ಲ ಸ್ನೇಹಿತರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ, ಅನಂತಕುಮಾರ್ ಅವರು ಗುಬ್ಬಿಯಿಂದ ಸಂದೇಶವನ್ನು ಕಳಿಸಿದ್ರು. ಹಾಗೆ ರಾಜಾನುಕುಂಟೆಯಿಂದ ಮುನಿರಾಜು ಅರಕೆರೆ ಅವರು ಸಂದೇಶವನ್ನು ಕಳಿಸಿದ್ರು. ಹಾಗೆ ಮತ್ತೊಂದು ಸಂದೇಶ ಬಂದಿದ್ದು ಶ್ಯಾಮಲಾ ಪ್ರಕಾಶ್, ಅಶ್ವಿನಿ, ಆನಂದ್, ಮಾನ್ವಿತ್, ಶುಕ್ರಿಯಾ ಇವರಿಂದ ಸಂದೇಶ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ. ಇವತ್ತಿನ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಒಂದಷ್ಟು ಗೀತೆಗಳನ್ನು ಪ್ರಸಾರ ಮಾಡಿದ್ದೀವಿ. ಸೊ ನಿಮ್ಮ ರಿಕ್ವೆಸ್ಟ್ ಗೀತೆಗಳಾಗಿತ್ತು. ಯಾರ್ದೆಲ್ಲ ಗೀತೆಗಳು ಪ್ರಸಾರ ಮಾಡಿಲ್ಲ ದಯವಿಟ್ಟು ವಿಚಾರ ಮಾಡ್ಕೋಬಿಡಿ. 1 ಗಂಟೆಯ ಕಾಲದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಹಾಡುಗಳನ್ನು ಖಂಡಿತ ನಾನು ಪ್ರಸಾರ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ನನ್ನ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನೀವೆಲ್ಲೂ ಹೋಗದೆ ಕೇಳ್ತಾ ಇರಿ. ಇದು ಆಕಾಶವಾಣಿ FM ರೈನ್ಬೋ 101.3 MHz, ಮ್ಯೂಸಿಕಲಿ ಯಾರ್ಡ್ಸ್.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ 2023 2026 ರಾಜ್ಯಾದ್ಯಂತ ಒಟ್ಟು 1,50,00,000 ಕಿರು ಉದ್ಯಮಿಗಳಿಗೆ ಬ್ಯಾಂಕ್ ಸಾಲ ನೀಡಲಾಗಿದೆ. ಇದರಲ್ಲಿ ಶೇಕಡ 71% ಮಹಿಳಾ ಉದ್ಯಮಿಗಳಾಗಿದ್ದಾರೆ. ಬೆಂಗಳೂರು ನಗರ ಹಾಗೂ ಗ್ರಾಮೀಣ ಪ್ರದೇಶದ 15,07,000 ಜನರು ಮುದ್ರಾ ಯೋಜನೆಯ ಪ್ರಯೋಜನ ಪಡೆದಿದ್ದಾರೆ ಎಂದು ಸಂಸದ ತೇಜಸ್ವಿ ಸೂರ್ಯ ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಸಂಸತ್ತಿನಲ್ಲಿ ಕೇಳಲಾದ ಪ್ರಶ್ನೆಗೆ ಸರ್ಕಾರ ನೀಡಿರುವ ಉತ್ತರದ ಪ್ರತಿಯನ್ನು ಹಂಚಿಕೊಂಡಿರುವ ಅವರು, 27,62,000 ಜನರು ಮೊದಲ ಬಾರಿಗೆ ಸಾಂಸ್ಥಿಕ ಸಾಲದ ಪ್ರಯೋಜನ ಪಡೆದಿರುವುದಾಗಿ ತಿಳಿಸಿದ್ದಾರೆ. ರಾಜ್ಯದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದೆ. ಇದುವರೆಗೆ 5,54,00,000

0: 4,32,000 ಮತದಾರರ ಪೈಕಿ 4,42,599 ಮತದಾರರ ಅರ್ಜಿಗಳನ್ನು ಡಿಜಿಟಲೀಕರಿಸಲಾಗಿದೆ ಎಂದು ಭಾರತ ಚುನಾವಣಾ ಆಯೋಗದ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿ ಪ್ರಕಟಣೆ ತಿಳಿಸಿದೆ. ಈ ತಿಂಗಳ 8ನೇ ತಾರೀಖಿನವರೆಗೆ ಮತದಾರರ ಪಟ್ಟಿ ಡಿಜಿಟಲೀಕರಣ ಪ್ರಕ್ರಿಯೆ ನಡೆಯಲಿದೆ. ಇದುವರೆಗಿನ ಗಣಕೀಕರಣದಲ್ಲಿ 20.04% ಮತದಾರರನ್ನು ಗೈರು, ಸ್ಥಳಾಂತರ, ಮೃತ, ದ್ವಿಪ್ರತಿ ಎಂದು ಗುರುತಿಸಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದುವರೆಗೆ 11,22,146 ಗಣತಿ ನಮೂನೆಗಳನ್ನು ಡಿಜಿಟಲೀಕರಿಸಲಾಗಿದೆ. 91.23% ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಪ್ರಸಕ್ತ ವರ್ಷದ ಜನವರಿ ತಿಂಗಳಿನಿಂದ ಜುಲೈ ಅಂತ್ಯದವರೆಗೆ ಅಗತ್ಯ ವಸ್ತುಗಳ ಕಾಯ್ದೆಯಡಿ 31 ಪ್ರಕರಣಗಳನ್ನು ದಾಖಲಿಸಿ ಅಕ್ರಮವಾಗಿ ಪಡಿತರ ಸಾಮಗ್ರಿ ಸಾಗಿಸುತ್ತಿದ್ದ 31 ವಾಹನಗಳನ್ನು ಜಪ್ತಿ ಮಾಡಲಾಗಿದೆ ಎಂದು ವಿಜಯಪುರ ಜಿಲ್ಲಾ ಆಹಾರ ಇಲಾಖೆ ಉಪನಿರ್ದೇಶಕ ವಿನಯ್ ಕುಮಾರ್ ಪಾಟೀಲ್ ತಿಳಿಸಿದ್ದಾರೆ. ಪಡಿತರದಾರರು ತಮಗೆ ದೊರೆತ ಪಡಿತರವನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡಬಾರದು, ಆಮಿಷಕ್ಕೆ ಒಳಗಾಗಬಾರದು ಎಂದು ಪ್ರದೇಶ ಸಮಾಚಾರದ ಮೂಲಕ ಮನವಿ ಮಾಡಿದ್ದಾರೆ.
1: ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಜನವರಿ 2026ರಿಂದ ಜುಲೈ ಅಂತ್ಯದವರೆಗೂ 2,931 ಕ್ವಿಂಟಲ್ ರೈಸ್ ಅನ್ನು ಮತ್ತು ಸುಮಾರು 31 ವಾಹನಗಳನ್ನು ಈಗಾಗಲೇ ಜಪ್ತಿಯನ್ನು ಮಾಡಿಕೊಳ್ಳಲಾಗಿದೆ. ನಮ್ಮ ಫಲಾನುಭವಿಗಳಲ್ಲಿ ಒಂದು ವಿನಂತಿ ಏನು ಅಂತಂದ್ರೆ, ತಮಗೆ ಸರ್ಕಾರ ನೀಡಿರುವ ಒಂದು ಆಹಾರ ಧಾನ್ಯಗಳನ್ನು ವೈಯಕ್ತಿಕವಾಗಿ ಬಳಸಿಕೊಳ್ಳತಕ್ಕದ್ದು, ಯಾರೇ ತಮಗೆ ಈ ಒಂದು ಆಮಿಷವನ್ನು ತೋರಿಸಿ ತಮ್ಮ ಮನೆಗೆ ಬಂದಾಗ ಸಂಬಂಧಪಟ್ಟ ಆಹಾರ ಇಲಾಖೆಯ ನಿರೀಕ್ಷಕರಿಗೆ ಅಥವಾ ತಹಶೀಲ್ದಾರ್ ಕಚೇರಿಗೆ ಮಾಹಿತಿಯನ್ನು ನೀಡುವುದರ ಮುಖಾಂತರ ತಾವು ಕೂಡ ನಮಗೆಲ್ಲ ಸಹಕರಿಸಬೇಕಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ.
0: ಕೇಂದ್ರ ಸರ್ಕಾರ 7 ವರ್ಷಗಳ ಹಿಂದೆ ಈ ದಿನದಂದು ಜಮ್ಮು ಕಾಶ್ಮೀರದಲ್ಲಿದ್ದ 370 ವಿಧಿಯನ್ನು ರದ್ದುಪಡಿಸಿತು. ಒಂದು ಸಂವಿಧಾನ ಒಂದು ಹಕ್ಕಿನ ಮೂಲಕ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ನ್ಯಾಯವನ್ನು ಸ್ಥಾಪಿಸಿತು ಎಂದು ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆ ತೋಟಗಾರಿಕೆ ಇಲಾಖೆ ವತಿಯಿಂದ ಆಯೋಜಿತ ಫಲಪುಷ್ಪ ಪ್ರದರ್ಶನವನ್ನು ನಾಳೆ ಬೆಳಗ್ಗೆ 11 ಗಂಟೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಲಿದ್ದಾರೆ ಎಂದು ತೋಟಗಾರಿಕೆ ಇಲಾಖೆ ಕಾರ್ಯದರ್ಶಿ ಆರ್ ಗಿರೀಶ್ ತಿಳಿಸಿದ್ದಾರೆ. 17ನೇ ತಾರೀಖಿನವರೆಗೆ ಒಟ್ಟು 12 ದಿನಗಳ ಕಾಲ ನಡೆಯಲಿರುವ ಈ ಬಾರಿಯ ಫಲಪುಷ್ಪ ಪ್ರದರ್ಶನದಲ್ಲಿ ಗಂಗ ಸಾಮ್ರಾಜ್ಯದ ಕೊಡುಗೆಗಳನ್ನು ಸ್ಮರಿಸಿರುವ ಗಂಗ ಸಾಮ್ರಾಜ್ಯ ವೈಭವ ಮುಖ್ಯ ಕಲ್ಪನೆಯಾಗಿದೆ. ಪ್ರತಿದಿನ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6:30ರವರೆಗೆ ಸಾರ್ವಜನಿಕರ ವೀಕ್ಷಣೆಗೆ ಅವಕಾಶವಿರಲಿದೆ ಎಂದು ತಿಳಿಸಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಪ್ರಸಕ್ತ ಆಗಸ್ಟ್ ತಿಂಗಳಿನಲ್ಲಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಎಲ್ಲ ಪುಸ್ತಕಗಳನ್ನು 50% ರಿಯಾಯಿತಿ ದರದಲ್ಲಿ ಮಾರಾಟ ಮಾಡಲಾಗುತ್ತಿದೆ ಎಂದು ಪ್ರಾಧಿಕಾರದ ಪ್ರಕಟಣೆ ತಿಳಿಸಿದೆ. ಯಾದಗಿರಿ ಜಿಲ್ಲೆ ಸೈದಾಪುರ ಸಮೀಪದ ಕಡೇಚೂರು ಬಾಡಿಯಾಳ ಕೈಗಾರಿಕಾ ಪ್ರದೇಶದಲ್ಲಿರುವ ಕಾರ್ಖಾನೆಯಲ್ಲಿ ಇಂದು ಬೆಳಗ್ಗೆ ಸಂಭವಿಸಿದ ರಾಸಾಯನಿಕ ಸೋರಿಕೆ ದುರಂತದಲ್ಲಿ 3 ಕಾರ್ಮಿಕರು ಉಸಿರುಗಟ್ಟಿ ಮೃತಪಟ್ಟಿದ್ದಾರೆ. ಮೃತಪಟ್ಟ ಇಬ್ಬರು ಉತ್ತರ ಭಾರತ ಮೂಲದವರಾಗಿದ್ದು ಓರ್ವರು ತೆಲಂಗಾಣ ನಿವಾಸಿಯಾಗಿದ್ದಾರೆ. ಮತ್ತೋರ್ವ ಕಾರ್ಮಿಕ ತೀವ್ರ ಅಸ್ವಸ್ಥರಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಡಿವೈಎಸ್ಪಿ ಹಾಗೂ ಸೈದಾಪುರ ಪೊಲೀಸ್ ಠಾಣೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ವಿಶ್ವದರ್ಜೆ ಶಿಕ್ಷಣ ಸಂಸ್ಥೆಗಳ ಸ್ಥಾಪನೆ ಮೂಲಕ ವಿದ್ಯಾರ್ಥಿಗಳನ್ನು ಸಬಲೀಕರಣಗೊಳಿಸುವಲ್ಲಿ ಅನನ್ಯ ಪಾತ್ರ ವಹಿಸಿದ್ದ ಮಾಜಿ ರಾಜ್ಯಪಾಲ, ಶಿಕ್ಷಣ ತಜ್ಞ, ಮಹಾರಾಷ್ಟದ ಡಿವೈ ಪಾಟೀಲ್ ಅವರ ಅಗಲಿಕೆಯಿಂದ ಶಿಕ್ಷಣ ಕ್ಷೇತ್ರ ಹಾಗೂ ವಿದ್ಯಾರ್ಥಿ ಸಮುದಾಯಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಶೋಕ ವ್ಯಕ್ತಪಡಿಸಿ ಸಂತಾಪ ಸೂಚಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 PM.

0: ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನೀವು ಕೇಳ್ತಾ ಇದ್ದಾರೆ ಎಫ್ ಎಂ ರೇನ್ಬೋ 107.3. ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿ ಇದ್ದೀನಿ. ಸಮಯ 12:06 ಆಗಿದೆ. ಇದು ನಂಬಲಿಗರಿ ಕಾರ್ಯಕ್ರಮ. ನಾನು ಆಲ್ರೆಡಿ ನಿಮ್ಮ ಜೊತೆಯಲ್ಲಿ ಇದ್ದೀನಿ. ನಮ್ಮ ಜೊತೆಯಲ್ಲಿ ಯಾರಿದ್ದಾರೆ, ಏನಿಷ್ಟೊಂದು ಫಾಸ್ಟಾಗಿ ಮಾತಾಡ್ತಾ ಇದ್ದೀರಿ, ಯಾರು ಏನು ವಿಚಾರ ಯಾಕೆ ಸುಧೀಂದ್ರ ಅಂತ ನೀವು ಕೇಳಿದರೆ, ಎಸ್, ಕಾರಣ ಇಲ್ಲದೆ ನಾನೇನು ಮಾತಾಡಲ್ಲ ಅಂತ ನಿಮಗೆ ಗೊತ್ತಲ್ಲ. ಇವತ್ತು ನಮ್ಮ ಜೊತೆಯಲ್ಲಿ ಕಾಮೆಂಟೇಟರ್ ಇದ್ದಾರೆ. ಅವರು ಬರೀ ಕಾಮೆಂಟೇಟರ್ ಅಲ್ಲ, ನಟ, ಒಂದು ಕಾಲದಲ್ಲಿ ರೇಡಿಯೋ ಜಾಕಿ, ಇವಾಗ ಗೊತ್ತಾಯಿತು ನನಗೆ, ಡಬ್ಬಿಂಗ್ ಆರ್ಟಿಸ್ಟ್. ಎಸ್, ಫ್ಯಾಂಟಾಸ್ಟಿಕ್. ಆಮೇಲೆ ನಟ ನಾನು ಆಗಲೇ ಹೇಳಿದೆ. ಡೈರೆಕ್ಷನು ಮಾಡ್ತಿರ್ಬೋದು ಅಥವಾ ಮಾಡೋ ಪ್ರಯತ್ನ ಮಾಡ್ತಿರ್ಬೋದು. ಅವ್ರ ಜೊತೆ ಮಾತಾಡೋಣ. ಯಾರಿವರು? ಸುಮಂತ್ ಭಟ್ ನಮ್ಮ ಜೊತೆಯಲ್ಲಿದ್ದಾರೆ. ಮುಂದಿನ 1 ಗಂಟೆ ಕಾಲ ನಾನು ಅವ್ರ ಜೊತೆ ಮಾತನಾಡ್ತೇನೆ. ಹಾಗಾಗಿನೇ ಕಾಮೆಂಟ್ರಿಯಿಂದ ಶುರು ಮಾಡಿದ್ರೆ ಒಳ್ಳೆಯದು ಅಂತ. ಇನ್ನು ಅವ್ರ ಮಾತು ಕೇಳೋದೇ ಮಜಾ. ಹಾಂ, ಅವ್ರ ಮಾತನ್ನು ಕೇಳ್ತಾ ನೀವು ಅವ್ರ ಮಾತುಗಳಿಗೆ ಸ್ಪಂದಿಸ್ಬೋದು. 9480901013 ಇಸ್ ದಿ ನಂಬರ್ ಟು ಮೆಸೇಜ್. ಹಾಗಿದ್ರೆ ಲೇಟ್ ಯಾಕೆ, ಮಾತಾಡ್ಸ್ಬಿಡೋಣ. ಸುಮಂತ್ ಅವರೇ, ನಮಸ್ಕಾರ.
2: ನಮಸ್ಕಾರ ಸರ್.
1: ಎಫ್ ಎಂ ರೈನ್ಬೋ ಸ್ಟುಡಿಯೋಗೆ ನಿಮಗೆ ಆತ್ಮೀಯವಾದಂತ ಸ್ವಾಗತ.
2: ಧನ್ಯವಾದಗಳು.
1: ಯಾವುದು ಹೊಸ ಅನಿಸ್ತು, ಮೈಕ, ನಾನ, ಸಿಸ್ಟಮ್?
2: ಯಾವುದು ಅಲ್ಲ, ಶುರು ಮಾಡಿದ್ದೆ ಇಲ್ಲಿಂದ, ಅಂದ್ರೆ ನಾಟ್ ಎಕ್ಸಾಕ್ಟ್ಲಿ ಫ್ರಮ್ ಆಕಾಶವಾಣಿ, ಬಟ್ ರೇಡಿಯೋ ಜಾಕಿ ಆಗಿ ನಾನು ಈ ಕ್ಷೇತ್ರದಲ್ಲಿ ನನ್ನ ಕರಿಯರ್ನ ಶುರು ಮಾಡಿದಂತ ಜಾಗ ಇದು.
1: ರೈಟ್. ಅದಕ್ಕಿಂತ ಮುಂಚೆ ಅಂದ್ರೆ ಬೇರೆ ಬೇರೆ ಬೇರೆ ಬೇರೆ ಚಾನೆಲ್ಸ್ ಬಂದಾಗ ರೇಡಿಯೋ ಜಾಕಿ ಅಂತ. ಓಕೆ, ಬಟ್ ಬಿಫೋರ್ ದಟ್ ಆಕಾಶವಾಣಿನೇ.
2: ಹೌದು, ಹೌದು, ಕೇಳೋದು ಅಲ್ಲ, ನಾನು ಹೇಳಿದ ನನ್ನ ಕರಿಯರ್ ಅಂತ ಶುರು ಮಾಡಿದ್ದೆ. ನನ್ನ ಜೀವನದ ಮೊದಲನೇ ಹೆಜ್ಜೆ ಮೀಡಿಯಾ ರಂಗದಲ್ಲಿ,
1: ಕರೆಕ್ಟ್,
2: ಅದು ರೇಡಿಯೋ ರೇಡಿಯೋ ಜಾಕಿ ಆಗಿ
1: ಸರ್. ಎಲ್ಲ ನೊಂದ್ಕೊಂಡು ಹೇಳಿದಂಗಿತ್ತು, ಅದಕ್ಕೆ ಒಪ್ಕೊಂಡ್ಬಿಟ್ಟು. ಗುಡ್ ಗುಡ್ ಗುಡ್. ಬರೋಣ ರೇಡಿಯೋ ಜಾಕಿ ಬರೋಣ. ಬರೋಕ್ಕಿಂತ ಮುಂಚೆ ನೀವು ಜಾಸ್ತಿ ಹೆಚ್ಚಾಗಿ ಹೆಸರು ಮಾಡಿದ್ದು ಅಂತಂದ್ರೆ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ, ಅದಕ್ಕಿಂತ ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿ.
2: ಹೌದು.
1: ಹೇಗೆ ತಗೊಂಡಿದ್ದು ಅದನ್ನು, ಆ ಫೀಲ್ಡ್ ಆಯ್ಕೆ ಮಾಡ್ಕೊಂಡಿದ್ದು?
2: ಟು ಬಿ ಆನೆಸ್ಟ್, ನನಗೆ
1: ಯು ಹ್ಯಾಡ್ ಟು ಬಿ ಆನೆಸ್ಟ್.
2: ನನಗೆ ಎಷ್ಟು ಏನು ಕ್ಷಮತೆ ಇದೆ ಅನ್ನೋದನ್ನ ನನ್ನ ಸುತ್ತಮುತ್ತಲಿದ್ದಂಥ ನನ್ನ ಗೆಳೆಯರು ಅದನ್ನು ಗಮನಿಸಿ ನನ್ನನ್ನು ಯಾಕೆ ಮಾಡಬಾರ್ದು ನೀನು ಅಂತ ನನ್ನ ಹುರಿದುಂಬಿಸಿ ಮಾಡಿಸಂಥ ಕೆಲಸಗಳಿವೆಲ್ಲ. ನನಗೆ ಯಾವತ್ತು ನನ್ನ ವಾಯ್ಸ್ ಚೆನ್ನಾಗಿದೆ, ನಾನು ಚೆನ್ನಾಗಿ ಮಾತಾಡ್ತೀನಿ, ಇದು ಯಾವುದು ನನಗೆ ಗಮನಕ್ಕೆ ಬಂದಿರಲಿಲ್ಲ, ನನ್ನ ತಲೆಯಲ್ಲೇ ಇರಲಿಲ್ಲ. ಇವೆಲ್ಲ ಸುತ್ತಲೂ ಇರೋರು ಒಳ್ಳೆಯವರಾಗಿದ್ದರೆ, ಅಂದರೆ ನಿಮಗೆ ಒಳ್ಳೇದು ಮಾಡುವಂಥ ಇಂಟೆನ್ಷನ್ ಇಟ್ಕೊಂಡಿರೋರು ಇದ್ದರೆ ಹೇಗೆ ನಿಮ್ಮ ಜೀವನದಲ್ಲಿ ಒಳ್ಳೇದಾಗ್ತಾ ಹೋಗುತ್ತೆ ಅನ್ನೋದಕ್ಕೆ ಸಣ್ಣ ಉದಾಹರಣೆ.
1: ಇವರ್ ದಿ ಬೆಸ್ಟ್ ಎಕ್ಸಾಂಪಲ್.
2: ಖಂಡಿತ,
1: ನೀವು ಹೇಳಬೇಕು ಅದನ್ನ ಈಗ ಅಲ್ವಾ? ಅಲ್ಲ, ಕರೆಕ್ಟ್, ನೀವು ಹೇಳಿದ್ರೆ ನಾನು ಫಿನಿಶ್ ಮಾಡಿದೆ.
2: ಖಂಡಿತ,
1: ಅದು ನಮ್ಮ ವಾಯ್ಸ್ ಚೆನ್ನಾಗಿದೆ, ನಮ್ಮ ವಾಯ್ಸ್ ಚೆನ್ನಾಗಿದೆ, ಹೌದು ಇಂಥಲ್ಲಿ ಬರಬೇಕು ಅಂತ ಅನ್ಕೊಳ್ಳೋದ್ರೆ ತಪ್ಪಿಲ್ವಲ್ಲ.
2: ಹೌದು, ಬಟ್ ನಮ್ಮ ಜನರೇಷನ್ನು ಈ ನಮ್ಮ ಇದನ್ನ ನಾವೇ ಹೊಗಳ್ಕೊಳ್ಳುವಂತ ಜನರೇಷನ್ ಅವರಲ್ಲ ನಾವು, ಅನ್ಫಾರ್ಚುನೇಟ್ಲಿ.
1: ಕರೆಕ್ಟ್.
2: ಈಗ ಅದೇ ಟ್ರೆಂಡಿಂಗ್.
1: ಏನ್ ಮಾಡ್ಲಿ ಬಿಡಿ ನಾವೇ ಅಂತ.
2: ನಿಮ್ಮ ಪಿಪಿ ನೀವು ಊದ್ಕೊಂಡ್ರೆ ಇವತ್ತು ನೀವು ದೊಡ್ಡವ್ರು, ನೀವು ಆಗಿದೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಕಡಿಮೆ ಅದೇ ಆಗೋದು. ಬಟ್ ನಮಗೆ ಚೆನ್ನಾಗಿದೆಯಾ, ಓಕೆ ಇರ್ಲಿ ಬಿಡಪ್ಪ ಅಂತಿದ್ದವ್ರು ನಾವು. ಆದ್ರೆ ಗೆಳೆಯರು ಏನಿದ್ರು ಅವರು, ಏ ನಿಜವಾಗ್ಲೂ ಚೆನ್ನಾಗಿದೆ, ಟ್ರೈ ಮಾಡಬೇಕು ಅಂತ ಅವ್ರು ಪುಷ್ಟ್ ಮಾಡಿ, ಏ ಬಾರಗಳಿಯ ಇಂಥ ಕಡೆ ಹಿಂಗೆ ಮಾಡು ಅಂತ ಹೇಳಿ ನನ್ನನ್ನು ಈ ಕ್ಷೇತ್ರಕ್ಕೆ ಕರ್ಕೊಂಬಂದರು. ಅವ್ರಿಗೆ ನಾನಿವತ್ತು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು.
1: ಒಂದಿಬ್ಬರು ಗೆಳೆಯರ ಹೆಸರು ನೆನೆಸ್ಕೊಂಬಿಡಿ.
2: ಚಿತ್ರ ನಿರ್ದೇಶಕರವರು ಶ್ರೀನಿ ಅಂತ, ಈಗ ನೆಕ್ಸ್ಟ್ ಶಿವಣ್ಣ ಅವರ ಸಿನಿಮಾ ಎ ಫಾರ್ ಆನಂದ್ ಡೈರೆಕ್ಟ್ ಮಾಡ್ತಿದ್ದಾರೆ, ಗೋಸ್ಟ್ ರೀಸೆಂಟ್ಲಿ ಡೈರೆಕ್ಟ್ ಮಾಡಿದರು. ಅವರು ಮೊದಲು ಆರ್ ಜೆ ಆಗ್ತಾರೆ ನಮ್ಮ ಗುಂಪಿನಲ್ಲಿ. ಆ ನಂತರ ಅವರು ಯಾಕೆ ಬರಬಾರ್ದು, ಯಾಕೆ ಟ್ರೈ ಮಾಡಬಾರ್ದು ಅಂತ ಆಯಿತು ಅಂತ ಟ್ರೈ ಮಾಡಿದಾಗ ಆದಂತಹ ಮೋಡಿ ಇದು. ಆ ನಂತರ ವಾಯ್ಸ್ ಓವರ್ಗೆ ಟಿ ವಿ ಚಾನೆಲ್ಸಲ್ಲಿ ವಾಯ್ಸ್ ಓವರ್ಸ್ ಮಾಡ್ತಾರೆ ಅನ್ನೋದು ನಂಗೆ ಗೊತ್ತೇ ಇರಲಿಲ್ಲ. ಬೇರೆ ಎಲ್ಲ ಏನು ವೀಕ್ಷಕರು ಹೇಗೆ ನೋಡ್ತಾರೆ ಟಿ ವಿ ಚಾನೆಲ್, ಹಾಗೆ ನೋಡ್ತಾ ಇದ್ದವು ನಾನು. ಈ ಅನೌನ್ಸ್ಮೆಂಟ್ಸ್ ಎಲ್ಲ ಏನು ಬರ್ತವೆ, ಫಾರ್ ಎಕ್ಸಾಂಪಲ್ ಯಾವುದೊಂದು ಧಾರಾವಾಹಿ, ಅದರ ಹೆಸರು ಹಾಗೆ, ಎಷ್ಟು ಗಂಟೆಗೆ ಅದು ಪ್ರಸಾರವಾಗುತ್ತೆ, ಅದರ ಸ್ಪಾನ್ಸರ್ಸ್ ಯಾರು, ಇವೆಲ್ಲ ಇದನ್ನೆಲ್ಲ ವಾಯ್ಸ್ ಓವರ್ ಅಂತಾರೆ ಏನು ಗೊತ್ತಿರಲಿಲ್ಲ. ನಿರಂಜನ್ ದೇಶಪಾಂಡೆ ಅವರು ಕೂಡ ಮುಂಚೆ ರೇಡಿಯೋದಲ್ಲಿದ್ದವರು. ಅವರು ನೀವು ಯಾಕೆ ಮಾಡಬಾರ್ದಿದ್ನ ಅಂತ ಅವರು ಟಿ ವಿ ಕರ್ಕೊಂಬರ್ತಾರೆ, ರೇಡಿಯೋಗೊಬ್ರು ಕರ್ಕೊಂಬಂದರು, ಟಿ ವಿಗೊಬ್ರು ಕರ್ಕೊಂಬಂದರು. ಅಲ್ಲಿಂದ ಇನ್ನೊಂದಷ್ಟು ಒಳ್ಳೊಳ್ಳೆ ಜನ, ನೀವು ಚೆನ್ನಾಗಿದ್ದಾರೆ, ನಮ್ಮ ಸಿನಿಮಾ ಹೀರೋಗೆ ಯಾಕೆ ಡಬ್ ಮಾಡಬಾರ್ದು ಅಂತ ಈ ಥರ ಒಂದಷ್ಟು ಓಪನ್ ಅಪ್ ಆಗ್ತಾ ಬಂತು ಆಪ್ಷನ್ಸ್ ಅಲ್ಲಿಂದ. ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಾನು ಇವತ್ತು.
1: ಯಾ, ಇನ್ಫ್ಯಾಕ್ಟ್ ನನಗೆ ಕೂಡ ಥ್ಯಾಂಕ್ಸ್ ಹೇಳಬೇಕು ನೀವು, ಯಾಕೆಂದರೆ ನಾವು ಹೇಳ್ಸ್ಕೊಂಬಿಡ್ತೀವಿ.
2: ಮುಂಚೆನೇ ಹೇಳ್ಬಿಡ್ತೀನಿ, ಥ್ಯಾಂಕ್ ಯು ಸರ್.
1: ನಾವು ಸರ್, ನಾವು ಜೆನ್ಸಿಯಲ್ಲಿದ್ದೀವಿ, ನಾವು ಯಾರನ್ನು ತಗೊಳ್ಳ, ನಾವು ಹೇಳ್ಕೊಂಬಿಡ್ತೀವಿ. ಹೌದು,
2: ಫೋರ್ತ್ ಜೆನ್ಸಿ ತರ ಇದೆ.
1: ಅಬ್ಸೊಲ್ಯೂಟ್ಲಿ. ನೀವು ಇನ್ನು 1980s ಅಲ್ಲಿ ಇದ್ರಿ, ನಾವು 2020 ಬಾರ್ನ್ ತರ ಕೆಲಸಗಳು. ನನಗಿರೋದೇ ಹಾಗೆ, ನಾನು ಸರ್ ಒಂದು ಸಿನಿಮಾಗೆ ಡಬ್ಬಿಂಗ್ ಮಾಡಬೇಕು ಬನ್ನಿ ಸರ್ ಅಂತ ಕರೆ. ನಿಮ್ಮನ್ನು ನೋಡ್ಲೇ ಇಲ್ಲ ನಾನು, ಬಂದ್ಮೇಲೆ ಗೊತ್ತಾಯ್ತು ನನಗೆ. ವೆರಿ ಕೈಂಡ್ ಆಫ್ ಯು, ವೆರಿ ನೈಸ್ ಆಫ್ ಯು, ಬಂದ್ಬಿಟ್ಟು ನನ್ನ ವಾಯ್ಸ್ ಕೊಟ್ಟು ಹೋಗಿದ್ರಿ. ಆ್ಯಂಡ್ ನಾನು ಇವತ್ತು ನನ್ನ ಸ್ನೇಹಿತರು ನಿಮ್ಮ ಸ್ನೇಹಿತರು ಕುಮಾರ್ ಕುಮಾರ್ ಜಗನ್ನಾಥ್ ಕೇಳ್ತಾ ಇರ್ತಾರೆ ಅವ್ರು.
2: ಏನು
1: ಅದು ಚಾಲೆಂಜಿಂಗ್ ಆಗಿತ್ತಾ ವಾಯ್ಸ್ ಓವರ್ ಮಾಡೋದು? ಅದೆಲ್ಲ ಐ ಲವ್ ಸಮ್ ಕ್ಲಾಸಸ್ ಅಂತ ಹೋದ್ರೆ ಎಲ್ಲ ಸುಮ್ಮನೆ
2: ಇಲ್ಲ, ಕ್ಲಾಸಸ್ ಅಂತ ಏನು ಮಾಡಲಿಲ್ಲ. ಲಕ್ಕಿಲಿ ಮಾತು ತುಂಬ ಆಡ್ತೀನಿ ಅಂತಾರೆ ಎಲ್ಲರೂ, ಬಹುಶಃ ಅದೇ ನನಗೆ ಪ್ಲಸ್ ಆಯ್ತಾ ಅಂತ. ನನಗೆ ಗೊತ್ತಿಲ್ಲದೆ ನಾನು ಮುಂಚಿನಿಂದನೇ ಅದನ್ನು ಅಭ್ಯಾಸ ಮಾಡ್ಕೊಳ್ತಿದ್ನೋ ಏನೋ.
1: ಪ್ರಿಪೇರ್ ಮಾಡಿ ದೇವ್ರು ಏನಾದರೂ ಕೊಡಬೇಕಾದ್ರೆ ಪ್ರಿಪೇರ್ ಮಾಡ್ತಾನೆ.
2: ಖಂಡಿತ ಅದು ಫೈನ್ ಟ್ಯೂನ್ ಆಗಬೇಕು ಅಂತಂದರೆ ನೀವು ಪದೇ ಪದೇ ಅದನ್ನು ಪ್ರಯತ್ನ ಪಟ್ಟರೆ.
1: ಹೌದು ಹೌದು,
2: ಅದಾಗ್ತಿತ್ತು. ಬಹುಶಃ ಅದನ್ನು ಗಮನಿಸಿದ್ದೇ ನನ್ನ ಗೆಳೆಯರು.

0: ಏನೋ ಗೊತ್ತಿಲ್ಲ. ಕರೆದಾಗ ನಾನೇನು ಆಡಿಷನ್ ಅಂತ ಕೊಟ್ಟೆ, ಓಕೆ ಆಯಿತು. ಆಡಿಷನ್ ಕೊಟ್ಟು 2-3 ದಿನಗಳಲ್ಲೇ ಸ್ಟೇಷನ್ ಹೆಡ್ ಕಾಲ್ ಮಾಡಿದರು, ನಿಮಗೆ ನಾವೇ ಟ್ರೈನ್ ಮಾಡ್ತೀವಿ ಟೆಕ್ನಿಕಲಿ, ಎಲ್ಲ ಬನ್ನಿ ಜಾಯ್ನ್ ಆಗಿ ಅಂತ ಹೇಳಿದ್ರು. ಒಪ್ಪಿಕೊಂಡೆ, ಹೋದೆ.
1: ಸೂಪರ್.
0: ಸೊ ಬೇರೆ ಇನ್ಯಾವುದ್ರ ಬಗ್ಗೆನೂ ಹೆಚ್ಚಾಗಿ ಟ್ರೈನ್ ಮಾಡಬೇಕಾಗಲಿಲ್ಲ. ಬಟ್ ಅಫ್ಕೋರ್ಸ್ ಹೈಜೀನ್ಸ್ ಅಂತ ಏನಿರ್ತವೆ ಕೆಲವೊಂದು, ಈ ಕಾಲರ್ಸ್ ತಗೊಳ್ಳೋದಕ್ಕೆ ಟೆಕ್ನಿಕಲಿ ಏನು ಮಾಡಬೇಕು, ಅದೊಂದಷ್ಟು. ಆಮೇಲೆ ಏನು ಮಾತಾಡಬೇಕು, ಏನು ಮಾತಾಡಬಾರದು, ಯಾವ ಥರ ಮಾತಾಡಿದ್ರೆ ಚೆನ್ನ ಅನ್ನೋದ್ರ ಒಂದು ಸೂಕ್ಷ್ಮವನ್ನು ಕೊಟ್ಟು ಬಿಟ್ಟರು.
1: ಅಬ್ಸಲ್ಯೂಟ್ಲಿ,
0: ಅದನ್ನೇ ಫಾಲೋ ಮಾಡ್ತಾ ಬಂದಿದ್ದೆ.
1: ನೀವು ತುಂಬ ವಿಷಯಗಳು ಹೇಳಿದ್ರಿ, ನಿಮ್ಮ ತುಂಬ ವಿಷಯಗಳು ನಿಮ್ಮ ಜೊತೆಗೆ ಮಾತಾಡ್ತೀನಿ. ಬಿಫೋರ್ ದಟ್ ನಾನು ಒಂದು ವಿಷಯ ಮಾತ್ರ ಹೇಳ್ತೀನಿ. ನಾನು ರೇಡಿಯೋ ಕೇಳಬೇಕಾದ್ರೆ ನಾನು 3 ಜನಕ್ಕಾಗಷ್ಟು ರೇಡಿಯೋ ಕೇಳಿದ್ದೀನಿ, ಆಕಾಶವಾಣಿನೇ 3 ಜನಕ್ಕಾಗಷ್ಟು. ಮೈ 3 ಜನಕ್ಕಾಗಷ್ಟು ಹಾಡಾಕಿದ್ದೀನಿ. ಆಲ್ಮೋಸ್ಟ್ 20 ಇಯರ್ಸ್ ಜರ್ನಿ ಮಧ್ಯದಲ್ಲಿ ಗ್ಯಾಪ್ ಇದ್ದರೆ. ಸೊ ಅಲ್ಲಿ ಯಾಕೆ ಹೇಳ್ತೇನೆ ಅಂದರೆ, ರೇಡಿಯೋದಲ್ಲಿ ಬರಬೇಕಾದ್ರೆ FM ಕೇಳಬೇಕಾದ್ರೆ ಬೇರೆ ಎಲ್ಲೇ ಕೇಳಬೇಕಾದ್ರೂ ನಗದು ನಗೋದನ್ನು ಕೇಳ್ತಾ ಇದ್ದೆ. ಏನಿದು ಹೀಗೆ ನಗ್ತಾರಲ್ಲ ಅಂತ, ಲಿಟ್ರಲ್ ಪ್ರಾಕ್ಟೀಸ್ ಲಾಫಿಂಗ್, ನಗೋದನ್ನು ಹೀಗೆ ಪ್ರಾಕ್ಟೀಸ್ ಮಾಡಬೇಕು ಅಂತ, ಹೀಗಿದ್ರೆ ಚೆಂದ ಅಂತ ಪ್ರಾಕ್ಟೀಸ್ ಮಾಡಿದ್ದೀನಿ ನಾನು. ಸುಮ್ಮನೆ ನೀವು ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ, ದಟ್ಸ್ ವೈ ಐ ಆಮ್ ಜೆನ್ಜಿ ಅಂತ. ರೈಟ್. ಸ್ನೇಹಿತರೆ, ನಮ್ಮ ಜೊತೆಯಲ್ಲಿ ಸುಮಂತ್ ಭಟ್ ಅವರು ಇದ್ದಾರೆ, ಕಾಮೆಂಟೇಟರ್. ನನಗೆ ತುಂಬ ಇಷ್ಟ ಆಗಿದ್ದು ಆ್ಯಂಡ್ ತುಂಬ ವಿಷಯಗಳಿದೆ ಅವ್ರ ಜೊತೆ ಮಾತಾಡೋಣ. 948 ನೀವು ಆಲ್ರೆಡಿ ಅವ್ರ ಮಾತುಗಳನ್ನ ಕೇಳೋಕೆ ಶುರು ಮಾಡಿದ್ರಿ. ಸುಮಂತ್ ಅವರು, ರವಿ ಅವರು, ನಮಸ್ಕಾರ ಸುಮಂತ್ ಅಂತ SMS ಕಳಿಸಿದ್ದಾರೆ.
0: ನಮಸ್ಕಾರ ರವಿ.
1: ಎಸ್, ಥ್ಯಾಂಕ್ ಯು ರವಿ ಅವರೇ. ನಮ್ಮ ಸುಮಂತ್ ಅವರ ಜೊತೆ ನೀವು ಖಂಡಿತವಾಗಿ ಮಾತಾಡ್ಬೋದು. 9480901013 ಇಸ್ ದ ನಂಬರ್ ಟು ಮೆಸೇಜ್. ಸರ್, ನೀವು ಮಾತಾಡಿದ್ರು ನೋಡಿದ್ರು ರಾಗ ರಾಗ ಥರ ಇರುತ್ತೆ ಸರ್. ಸೊ ಒಂದು ಹಾಡನ್ನು ಕೇಳಿ ನಮ್ಮ ಮಾತನ್ನು ಮುಂದುವರ್ಸೋಣ. ಓಕೆ,
0: ಖಂಡಿತ.

0: ಬೆಂಗಳೂರು ಆಕಾಶವಾಣಿ ಕೇಂದ್ರದ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಎಫ್ ಎಂ ರೈನ್ಬೋ ಮ್ಯೂಸಿಕ್ ಅಲ್ಲಿ ಯು ಅರ್ಸ ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿದ್ದೇನೆ. ಇದನ್ನು ನಾವಿಲ್ಲಿ ಈ ಕಾರ್ಯಕ್ರಮ ಸಮಯ 12:15 ಆಗಿದೆ. ನಮ್ಮ ಜೊತೆಯಲ್ಲಿ ಕಮೆಂಟೇಟರ್, ಡಬ್ಬಿಂಗ್ ಆರ್ಟಿಸ್ಟ್, ನಟ, ಓ ಸೂಪರ್ ಸುಮಂತ್ ಭಟ್ ನಮ್ಮ ಜೊತೆಯಲ್ಲಿದ್ದಾರೆ. ಅವ್ರ ಜೊತೆ ಮಾತನ್ನು ಮುಂದುವರ್ಸೋಣ. ರೇಡಿಯೋ ಜಾಕಿ ವಾಯ್ಸ್ ಓವರ್ ಆದಮೇಲೆ ಆಕ್ಟಿಂಗ್ ಬಂದ್ರಿ ಧಾರವಾಹಿ ಅಂತ.
1: ಹೌದು
0: ಅಲ್ವಾ?
1: ಹೌದು.
0: ಅದು ಮೊದಲಿಂದಿತ್ತ ಆಕ್ಟ್ ಮಾಡಬೇಕು ಅಂತ?
1: ಇಲ್ಲ, ಟಿವಿ ಚಾನೆಲ್ ಸಹವಾಸ ಮಾಡಿದ್ಮೇಲೆ ಅನ್ನಿಸ್ತು ಅಂದ್ರೆ ಇದು ನಾನು ಮಾಡ್ಬೋದಲ್ಲ ಅಂತ.
0: ಚೆನ್ನಾಗಿದ್ದೀರಿ.
1: ಹೌದು, ಇಲ್ಲೇ ಇದೆ, ಇದೇ ನಿಮ್ಮ ನಮ್ಮ ಆಕಾಶವಾಣಿ ಆಫೀಸ್ ಹಿಂದೆನೆ.
0: ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕರೆಕ್ಟಿಂಗ್. ನಿಮ್ಮ ನಮ್ಮ
1: ಇದೇ ನಮ್ಮ ಆಕಾಶವಾಣಿ ಏನು ಆಫೀಸ್ ಹಿಂಭಾಗದಲ್ಲೇನೆ ನಾನು ಪ್ರಪ್ರಥಮ ಬಾರಿಗೆ ಟಿವಿ ಚಾನೆಲ್ ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿ ಬಂದಿದ್ದೆ. ನಿಮ್ ಕ್ಯಾಂಟೀನ್ಗೆ ಊಟಕ್ಕೂ ನುಗ್ಗು ಬರ್ತಾ ಇದ್ವಿ. ಬಿಡಿ ಆ ವಿಷಯ ಬೇರೆ. ಅಲ್ಲಿ ಬಂದ ಮೇಲೆ ಒಂದಷ್ಟು ಕಾಂಟೆಂಟ್ ಎಲ್ಲ ನೋಡ್ತಾ ಇದ್ದೆ, ನಾನು ಮಾಡ್ಬೇಕಲ್ಲ ಅಂತ ಅನ್ನಿಸ್ತು. ಅಲ್ಲಿಂದ ಈ ಆಕ್ಟಿಂಗ್ ನಟನೆ ಅನ್ನೋ ಗೀಳು ಶುರುವಾಗಿದ್ದು. ಸೊ
0: ಧಾರಾವಾಹಿ ಫಸ್ಟ್ ಆಕ್ಟ್ ಮಾಡಿ?
1: ಧಾರಾವಾಹಿಯಲ್ಲಿ ಮೊದಲು ಆಕ್ಟ್ ಮಾಡಿದ್ದು.
0: ಧಾರಾವಾಹಿ
1: ಲವ್ ಲವಿಕೆ ಅಂತ ಒಂದು ಝೀ ಕನ್ನಡದ ಒಂದು ಸೀರಿಯಲ್ನಲ್ಲಿ ಆಕ್ಟ್ ಮಾಡ್ತೀನಿ. ಅಲ್ಲಿ ಒಂದು ಸೈಕೋ ಪಾತ್ರ ಕೊಡ್ತಾರೆ. ಅಲ್ಲಿ ನೋಡೋದಕ್ಕೆ ಸೌಮ್ಯ ಮುಖದವನು, ಬಟ್ ಆಕ್ಚುಲಿ ತುಂಬಾನೇ ಕರಪ್ಟ್ ಮನುಷ್ಯ ಅನ್ನೋ ಥರ. ಆ ಸಮಯ ಬಂದಾಗ ಮಾತ್ರ ನಿಜವಾದ ಬಣ್ಣ ತೋರಿಸ್ಕೊಳ್ತಾನೆ, ಇಲ್ಲದೆ ಹೋದರೆ ಅವನು ತುಂಬ ಶಾಂತ ಸ್ವಭಾವದವನು ಅನ್ನೋ ಥರ ಒಂದು ಪಾತ್ರ. ಎಸ್ಪೆಷಲಿ ಅವನ ಹೆಂಡತಿಗೆ ಆ ಕರಾಳ ವ್ಯಕ್ತಿತ್ವ ಕಾಣಿಸ್ತಿರತ್ತೆ, ಅವಳು ಮುಂದೆ ಅವನು ತೋರಿಸ್ತಿರ್ತಾನೆ, ಬಟ್ ಕಂಪ್ಲೀಟ್ ಫ್ಯಾಮಿಲಿ ಮುಂದೆ ಮಾತ್ರ ತುಂಬ ಸಜ್ಜನರು ಹಾಗೆ ಇರೋವಂಥ ಒಂದು ಪಾತ್ರ. ಅದನ್ನು ಮಾಡಿದ್ದೆ. ಅದಾದ ನಂತರ ಹರ ಹರ ಮಹಾದೇವ ಅಂತ ಒಂದು ಸೀರಿಯಲ್ ಸ್ಟಾರ್ ಸುವರ್ಣದಲ್ಲಿ, ಮೊನ್ನೆ ತಾನೇ 10 ವರ್ಷ ಕಂಪ್ಲೀಟ್ ಮಾಡ್ತು ಆ ಸೀರಿಯಲ್ ಫಸ್ಟ್ ಡೇ ಟೆಲಿಕಾಸ್ಟ್, ಫಸ್ಟ್ ಎಪಿಸೋಡ್ ಟೆಲಿಕಾಸ್ಟ್ ಆಗಿ. ಅದರಲ್ಲಿ ನಂದಿ ಪಾತ್ರ ಮಾಡಿದ್ದೆ, ಬಹಳ ಪಾಪ್ಯುಲಾರಿಟಿಯನ್ನು ಗಳಿಸಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿ ಗೆಟಪ್ ಇರುತ್ತೆ, ಇಲ್ಲಿ ಹೊರಗೆ ಬಂದ ಮೇಲೆ ಜನ ಗುರುತಿಸಲೇ ಇಲ್ಲ. ಮೈಥಾಲಜಿ ಪ್ರಾಜೆಕ್ಟ್ ಅಲ್ಲಿ ಇದೊಂದು ಡಿಸ್ಅಡ್ವಾಂಟೇಜ್.
0: ಇಲ್ಲ, ಭಕ್ತ ಪ್ರಹ್ಲಾದ್ ಕೇಳಿದ್ದೆ ನಾನು, ಪುನೀತ್ ರಾಜ್ ಕುಮಾರ್ ಅವ್ರಿಗೂ ಒಂದ್ಸಲ ಕೇಳಿದ್ದಂತ ಕಾಣುತ್ತೆ. ಭಕ್ತ ಪ್ರಹ್ಲಾದ್ ಜನ್ಮದಲ್ಲಿ ನರಸಿಂಹ ಪಾತ್ರ ಮಾಡಿದಾರೆ ಯಾರು ಸರ್ ಅಂತ
1: ಗೊತ್ತಾಗೋದಿಲ್ಲ
0: ಅಲ್ವಲ್ಲ.
1: ಅಲ್ಲ, ಆದ್ರೂ ಕೂಡ ಯಾರೋ ಒಂದು ಇಬ್ರು ವ್ಯಕ್ತಿಗಳು ಗುರುತಿಸಿದ್ದಾರೆ, ಸರ್ ನೀವು ಅದೇ ಅಲ್ವಾ, ಹಾ ನೀವು ಬಸವ ಅಲ್ವಾ, ನಂದಿ ಅಲ್ವಾ ಅಂತೆಲ್ಲ ಕೇಳಿದ್ದಾರೆ. ಹೌದಣ್ಣ ಹೌದಣ್ಣ ಅಂತ. ಬಟ್ ತುಂಬಾ ರೇರ್ ಕೇಸಸ್ ಅಲ್ಲಿ ಗುರುತಿಡಿತಾರೆ.
0: ಫೋನ್ ನಂಬರ್ ಕೊಡ್ರಿ ನನಗೆ ಮಾತಾಡೋದು ಗೊತ್ತಾಯ್ತು ಅಂತ.
1: ಅಂದ್ರೆ ನಾವು ಇರೋ ಏರಿಯಾದಲ್ಲೇ ರೆಗ್ಯುಲರ್ ಆಗಿ ಅಂಗಡಿಗಳು ಇಟ್ಟಿರೋ ಅಂಥವ್ರು ಗುರುತಿಸಿದ್ದು. ಹಾಗಾಗಿ ಆ ನಂತರ ಅಲ್ಲಿಂದ ಸಿನಿಮಾ ಕ್ರಮೇಣ ಸಣ್ಣ ಪುಟ್ಟ ಸಿನಿಮಾಗಳಲ್ಲಿ ಮಾಡ್ತಾ ಬಂದೆ. ಶಿವಾಜಿ ಸೂರತ್ ಎರಡು, ಅದರಲ್ಲಿ ಎಸ್ಐ ಮಹೇಶ್ ಕುಮಾರ್ ಅನ್ನೋಂಥ ಒಂದು ಪಾತ್ರ ಮಾಡಿದೆ. ಅದೊಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ರಮೇಶ್ ಸರ್ ಜೊತೆಗೆ ಆಕ್ಟ್ ಮಾಡಿದ್ದು ಕಲಿಯೋದಕ್ಕೆ ತುಂಬಾ ಸಿಕ್ತು.
0: ಹೌದು,
1: ಹಾ.
0: ಅಂಡ್ ಶ್ರೀವತ್ಸ ಡೈರೆಕ್ಟರ್?
1: ಹೌದು, ಆಕಾಶ್ ಶ್ರೀವತ್ಸ.
0: ಆಕಾಶ್
1: ಶ್ರೀವತ್ಸ ಅವರ ನಿರ್ದೇಶನ.
0: ಮೈ ಮೆಮೊರಿ ಪೋರ್ ಇಸ್ ವೆರಿ ಗುಡ್.
1: ಸೂಪರ್. ನೀವು ಜೆನ್ ಜಿ ಅಲ್ವಾ? ಇಲ್ಲ, ಮಾಡಬಾರ್ದು ಅಂತಿಲ್ಲ, ಖಂಡಿತವಾಗ್ಲೂ ಮಾಡ್ಬೇಕು ಅಂತ ಹೆಚ್ಚು ಆಸೆ ಇದೆ. ಬಟ್ ಏನು ಅಂದ್ರೆ, ತಕ್ಕಾಗಿನ ಪಾತ್ರಗಳು ಬೇಕು ಅಂತ ಹುಡುಕ್ತಾ
0: ಇದ್ದೀನಿ.
1: ನನಗೆ ಕಥೆಯಲ್ಲಿ ನಿಜವಾಗ್ಲೂ ಆ ಪಾತ್ರ ಏನಾದ್ರೂ ಕಾಂಟ್ರಿಬ್ಯೂಟ್ ಮಾಡ್ಬೇಕು, ಮೇಜರ್ ಆಗಿ ಕಾಂಟ್ರಿಬ್ಯೂಟ್ ಮಾಡ್ಬೇಕು. ಸುಮ್ಮನೆ ಬಂದು ಹೋಗೋದು, ಐ ಡೋಂಟ್ ವಾಂಟ್ ಟು ಬಿ ಅ ಫ್ಲ್ಯಾಶ್ ಆನ್ ದ ಪ್ಯಾನ್. ಸುಮ್ಮನೆ ಬಂದ ಹೋದ, ಅಯ್ಯ ಅಲ್ಲಿದೆ ನೋಡು, ಅಲ್ಲಿ ಕಾಣಿಸ್ದೆ ನೋಡು, ಆ ಥರದ ಪಾತ್ರ ಬೇಡ ಸರ್ ನಂಗೆ. ಆ ಥರದ ಪಾತ್ರ ತುಂಬ ಪುಟ್ಟೋನಿದಾಗ ಮಾಡ್ಬಿಟ್ಟಿದ್ದೀನಿ. ಆಕ್ಚುಲಿ ನಾವೊಂದು ವಠಾರದಲ್ಲಿ ಇದ್ವಿ ಚಾಮರಾಜಪೇಟೆಯಲ್ಲಿ, ಅಲ್ಲಿ ಅನಂತನಾಗ್ ಸರ್ ರೆಗ್ಯುಲರ್ ಆಗಿ ಶೂಟಿಗೆ ಬರೋರು. ಸೊ ಗೌರಿ ಗಣೇಶ ಅಂತ ಒಂದು ಸಿನಿಮಾ ಶೂಟ್ ಆಗೋದು, ಅದೇ ವಠಾರದಲ್ಲಿ ಶೂಟ್ ಆಗಿದ್ದು. ಅಲ್ಲಿ ನಿಮ್ಮ ಮಗು ಈ ಹಾಡಲ್ಲೆಲ್ಲ ಸೈಡ್ ಸೈಡಲ್ಲಿ ಕಾಣಿಸ್ಕೊತಾ ಇರ್ತೀನಿ. ಅವಾಗ ಅವಾಗ ಫ್ರೇಮ್ ಬರೋದು, ಫ್ರೇಮಿಂದ ಹಚ್ಚಿ ಹೋಗೋದಾಗ್ತಾ ಇರುತ್ತೆ. ಮೇ ಬಿ ಅದಿತ್ತೇನೋ, ಅದೇನೋ ತುಂಬ ಮುಂಚೆಯಿಂದ ಮಾಡಿದ್ರೆ ದೊಡ್ಡದಾಗೆ ಮಾಡ್ಬೇಕು, ಹಿಂಗೆ ಸಣ್ಣ ಪುಟ್ಟ ಮಾಡಬಾರ್ದು ಇನ್ಮೇಲೆ ಅಂತ. ಹುಡುಕಾಟ ಈಗಲೂ ಹಾಗೆ ಇದೆ.
0: ಓಕೆ,
1: ಒಳ್ಳೊಳ್ಳೆ ಪಾತ್ರಗಳು
0: ಅದು ನೋಡಿ, ನನಗೆ ಚೆನ್ನಾಗಿದೆ ಅದು. ಅಂದ್ರೆ ಹುಡುಕಾಟ ಪಾತ್ರದ ಹುಡುಕಾಟಕ್ಕೋಸ್ಕರ ಇದೆ ಅಂತ.
1: ಹೌದು.
0: ದೆನ್ ಅಲ್ಲಿ ಕಾಮೆಂಟೇಟರ್ ಆದ್ರಿ, ನಟ ಕಾಮೆಂಟೇಟರ್ ಹೇಗೆ ಶಿಫ್ಟ್ ಆದ್ರಿ ಸರ್? ಅದು
1: ಸರ್, ನಾನು ಆಕ್ಚುಲಿ ತುಂಬಾ ಕ್ರಿಕೆಟ್ ಪ್ರೇಮಿ, ಕ್ರಿಕೆಟ್ ಆಡೋದಕ್ಕೆ ಶುರು ಮಾಡಿದೆ ನಾನು. ಅಂದ್ರೆ ಪ್ರೊಫೆಷನಲ್ ಕ್ರಿಕೆಟ್ನ ಆಡೋದಕ್ಕೆ ಶುರು ಮಾಡ್ತೀನಿ, ಫಸ್ಟ್ ಡಿವಿಷನ್ ತನಕ ಆಡ್ತೀನಿ. ಅದನ್ನು ಬಿಡಬೇಕಾಗತ್ತೆ ಕಾರಣಾಂತರಗಳಿಂದ.
0: ಲೆದರ್ ಬಾಲ್.
1: ಸೊ ಫಸ್ಟ್ ಡಿವಿಷನ್ ಆಡ್ತೀನಿ, ಅದಾದಮೇಲೆ ಪರ್ಸನಲ್ ರೀಸನ್ಸಿಂದ ಕ್ರಿಕೆಟ್ನ ಬಿಡಲೇಬೇಕಾಗತ್ತೆ, ಕೆಲಸ ಮಾಡೋಕ್ಕೆ ಶುರು ಮಾಡಬೇಕಾಗತ್ತೆ, ಸೇಲ್ಸ್ ಎಲ್ಲ ಅದು ಇದರಲ್ಲೆಲ್ಲ ತೊಡಗಿಸ್ಕೊಳ್ತೀನಿ. ಆಮೇಲೆ ತುಂಬ ಕಣ್ಣೀರು ಹಾಕಿ ನನ್ನ ಕ್ರಿಕೆಟ್ನ ಸ್ಟಾಪ್ ಮಾಡಿರ್ತೀನಿ. ಬಟ್ ನಿಮಗೆ ಅಂತ ಏನಾದರೂ ದಕ್ಕಲೇಬೇಕು ಅಂತ ಇದ್ರೆ ಹೇಗೆ ವಾಪಸ್ ಬರುತ್ತೆ ಅನ್ನೋದಕ್ಕೆ ನಾನು ಕ್ರಿಕೆಟರ್ ಆಗಿ ಮುಂದೆ ಬರಲಿಲ್ಲ, ಹೆಸರು ಮಾಡಿಲ್ಲ. ಬಟ್ ನನಗೆ, ನಾನೇನು ಆರ್ಜೆಯಿಂಗ್ ಮಾಡಿದ್ದೆ, ನಾನು ಮುಂಚೆ ಕ್ರಿಕೆಟ್ ಏನು ಆಡಿದ್ದೆ, ಅವೆರಡರ ಕಾಂಬಿನೇಷನ್ ಕಮೆಂಟ್ರಿ, ಬಿಕಾಸ್ ನಾಲೆಡ್ಜ್ ಇತ್ತು ಗೇಮ್ದು, ಅದೊಂದು. ಇನ್ನೊಂದು, ನೀವು ಸ್ಪಾಂಟೇನಿಯಸ್ ಆಗಿ ಏನು ಬೇಕಾದರೂ ವ್ಯಾಖ್ಯೆಯಾಗಿ ಏನು ಬೇಕಾದರೂ ಮಾತಾಡುವಂಥ ಚಾಲೆಂಜಸ್ನ ಎವ್ರಿ ಡೇ ನಾನೇನು ಎದುರಿಸ್ತಾ ಇದ್ದೆ ಆರ್ ಜೆ ಆಗಿ, ಅವೆರಡರ ಕಾಂಬಿನೇಷನ್ ಕಮೆಂಟ್ರಿ ಆಗಿ ಸಿಕ್ತು. ಸೊ ಅದು ಕೆಲಸ ಕೊಟ್ಟಂತ ಸಂಸ್ಥೆಗಳಿಗೆ ಖುಷಿ ಆಗ್ತಾ ಹೋಯ್ತು.
0: ಇಲ್ಲ, ನನಗೂ ನೀವು ಕಾಮೆಂಟೇಟರ್ ಅಂತ ಕೇಳಿನೇ ಖುಷಿ ಆಗೋಯ್ತು. ಬಟ್ ನಿಮ್ಮ ಒಂದೊಂದೇ ಅವತಾರಗಳನ್ನ, ಒಂದೊಂದೇ ಮುಖಗಳನ್ನ ನೋಡಿ ತುಂಬಾ ಖುಷಿ ಆಯ್ತು. ಕಾಮೆಂಟೇಟರ್ ಬಂದಾಗ, ನೀವು ದೂರದರ್ಶನದಲ್ಲಿ ಕಾಮೆಂಟೇಟರ್ ಕೇಳಿರ್ತೀರಿ, ಆಕಾಶವಾಣಿ ಕಾಮೆಂಟೇಟರ್ ಕೇಳಿರ್ತೀರಿ, ಸುಶೀಲ್ ದೋಷಿ ಅಂತ ಒಬ್ರು ಕಾಮೆಂಟೇಟರ್ ಇದ್ರು, ಟಪ್ಪ ಕಾನಕ್ಕೆ ಬಾದ್ ಉಂಚಿ ಬಿಟ್ಟಿ ಅಂತಾರೆ, ಈ ಟಪ್ಪ ಕಾನಕ್ಕೆ ಬಾದ್ ಅಂತ ಹೇಳಿದ್ರೆ ನನಗೆ ತುಂಬಾ ಖುಷಿ ಆಗ್ತಿತ್ತು. ಒಂದು ಈಗ ನಾನು ಕೇಳಿದ ಹಾಗೆ ನೀವು ನೋಡಿದಾಗೆ ವರ್ಲ್ಡ್ ಕಪ್ 2020
1: ಮಾಡಿದ್ದೆ ವರ್ಲ್ಡ್ ಕಪ್, ಬಟ್ ಐ ಪಿ ಎಲ್ ನಲ್ಲಿ ನಾನು ಮಾಡ್ತೀನಿ ಜಿಯೋ ಸಿನಿಮಾ ಅಂತ ಏನಾಗುತ್ತೆ, ಅಲ್ಲಿ ಐ ಪಿ ಎಲ್ ಗೆ ಮತ್ತು ಡಬ್ಲ್ಯೂ ಪಿ ಎಲ್ ಗೆಲ್ಲ ಕಮೆಂಟೇಟರ್ ಆಗಿ ವರ್ಕ್ ಮಾಡ್ತೀನಿ. ನೀವು ಸುನಿಲ್ ದೋಷಿ ಅವ್ರ ಬಗ್ಗೆ ಮಾತಾಡಿದ್ರೆ ನನ್ನ ಅಪ್ಪ ನೆನಪಾಗುತ್ತೆ, ಅಪ್ಪ ಟ್ರಾನ್ಸ್ಲೇಟರ್ ಇಟ್ಕೊಂಡು ಆ ಕಾಲದಲ್ಲಿ ಕಮೆಂಟ್ರಿ ಕೇಳ್ತಾ ಇದ್ದೆ. ಸೊ ಆ ತರದ ಫ್ಯಾನ್ ನಮ್ಮಪ್ಪ. ನಮ್ಮಪ್ಪನಿಂದ ನಾನು ಕ್ರಿಕೆಟ್ ಆಡಕ್ಕೆ ಶುರು ಮಾಡಿದ್ದು, ಆ ಇನ್ಫ್ಲೂಯೆನ್ಸ್ ಕ್ರಿಕೆಟ್ ಬಗ್ಗೆ ಇನ್ಫ್ಲೂಯೆನ್ಸ್ ಮನೇಲಿ ಶುರುವಾಗಿದೆ ಅಪ್ಪನಿಂದ.
0: ಕರೆಕ್ಟ್. ನಿಮಗೆ ಇನ್ಫ್ಲೂಯೆನ್ಸ್ ಮಾಡಿದ್ರೆ ತುಂಬಾ ಜನ ಇದ್ದಾರೆ,
1: ಸಿಕ್ಕಾಪಟ್ಟೆ
0: ಬೇರೆ ರೀತಿ ಇನ್ಫ್ಲೂಯೆನ್ಸ್ ಮಾಡಿಲ್ಲ ಅದು ನನಗೆ. ಐ ಆಮ್ ಸೋ ಹ್ಯಾಪಿ.
1: ಬೇರೆ ರೀತಿಯ ಇನ್ಫ್ಲೂಯೆನ್ಸ್ ನಾನು ತಗೊಂಡಿಲ್ಲ, ಬಹುಶಃ ಪಾಸಿಟಿವ್ ಇನ್ಫ್ಲೂಯೆನ್ಸ್.

0: ಎಕ್ಸ್ಪೀರಿಯನ್ಸಸ್ನೇ ಹೆಚ್ಚು ತಗೊಂಡಿದ್ದೀನಿ, ಆ ದಿಕ್ಕಲ್ಲೇ ಹೆಚ್ಚು ಅಂದರೆ ವೃತ್ತಿಯನ್ನೇ ಮಾಡ್ಕೊಳ್ಳೋಷ್ಟರ ಮಟ್ಟಿಗೆ ಅದನ್ನು ಏನು ಚೇಸ್ ಮಾಡಿದ್ದೀನಿ.
1: ಅಲ್ಲ ನನಗೆ ಏನಾಗುತ್ತೆ ಅಂದರೆ ಕರೆಕ್ಟಾಗಿ ಹೇಳಿದ್ರು, ತುಂಬ ಚೆನ್ನಾಗಿ ಹೇಳಿದ್ರು ಅದನ್ನು. ಈ ಇನ್ಫ್ಲೂಯೆನ್ಸ್ ಯಾವ ಕಡೆಯಿಂದ ಯಾವ ರೀತಿ ಹೇಗಾಗುತ್ತೋ ಗೊತ್ತಾಗಲ್ಲ ಅಲ್ವಾ. ಸೊ ಸುಮಂತ್ ಭಟ್ ಅಂತಂದರೆ ನಮಗೆ ಏನಂತ ಥಟ್ ಅಂತ ನೆನಪಾಗುತ್ತೆ ಅಂತಂದರೆ ಕಾಮೆಂಟೇಟರ್ ನೆನಪಾಗ್ತಾರೆ, ವಾಯ್ಸ್ ಓವರ್ ಆರ್ಟಿಸ್ಟ್, ರೇಡಿಯೋ ಜಾಕಿ, ಆಮೇಲೆ ಧಾರಾವಾಹಿಯಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಡೈರೆಕ್ಷನ್ ಮಾಡೋ ಪ್ಲ್ಯಾನ್ ಇದೆ ಅಂತ ಕಾಣುತ್ತೆ.
0: ಖಂಡಿತ
1: ಅಲ್ವಾ, ಬರ್ತೀನಿ ಅಲ್ಲಿಗೆ. ಹಾಡಿದ್ದೀರಾ?
0: ಸೂಪರ್ ಹಿಟ್ ಸಾಂಗ್ ಕೊಟ್ಟಿದ್ದೀನಿ.
1: ಯಾವುದದು?
0: ಅರ್ಜುನ್ ಜೇನಿ ಅವ್ರ ಮ್ಯೂಸಿಕ್ ಡೈರೆಕ್ಟರು, ಯಶ್ ಅವ್ರ ನಟನೆಯ ರಾಜಧಾನಿ ಅನ್ನುವಂಥ ಚಿತ್ರದಲ್ಲಿ ಟೈ ಟು ಟೈ ಟು ಅನ್ನುವಂಥ ಒಂದು ಹಾಡು.
1: ಓಕೆ, ಅಲ್ಲ ನೀವು ಹಾಡಲಿಲ್ಲ ಅಂತಂದ್ರೆ ಹೇಳಿ, ನಾನು ಹಾಡ್ಬಿಡ್ತೀನಿ.
0: ಖಂಡಿತವಾಗ್ಲೂ
1: ಒಂದು ಹಾಡನ್ನು ಕೇಳ್ಬಿಟ್ಟು ಮುಂದೆ ಮಾತನ್ನ ಮುಂದೆ.
0: ಓಕೆ.

0: ನವಿಲುಗರಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ನಾನು ಸುಧೀಂದ್ರ, ನಿಮ್ಮ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಈ ದಿನ ಸುಮಂತ್ ಭಟ್ ಅವರಿದ್ದಾರೆ, ಅವ್ರ ಜೊತೆ ಮಾತನ್ನು ಮುಂದುವರ್ಸ್ಕೊಂಡು ಹೋಗೋಣ. ಯಾ, ನಾನು ನೀವು ಹೇಳ್ತಾ ಇದ್ರಿ, ನಾನು ರೇಡಿಯೋ ಜಾಕಿ ಆಗಿದ್ದೆ ಆ್ಯಂಡ್ ವಾಯ್ಸ್ ಓವರ್ ಆರ್ಟಿಸ್ಟ್, ಜೊತೆಗೆ ಕ್ರಿಕೆಟ್ ಇಂಟ್ರೆಸ್ಟ್ ಇರೋದ್ರಿಂದ ನನಗೆ ಅದು ಈಸಿ ಆಯಿತು ಅಂತ ಹೇಳಿದ್ರಿ. ಹೇಗೆ ಪ್ರಿಪೇರ್ ಆಗ್ತೀರಿ ಸರ್ ಕಾಮೆಂಟ್ರಿಗೆ, ಕಾಮೆಂಟ್ ಮಾಡಬೇಕಾದ್ರೆ?
1: ಕಾಮೆಂಟ್ರಿಗೆ ಬೇಸಿಕ್ಲಿ ಇಂಥದ್ದು ಒಂದು ಸರಣಿ ಅಂತ ಏನು ಶುರುವಾಗುತ್ತೆ, ಅದಕ್ಕಿಂತ ಮುಂಚೆ ಒಂದು ಈ ಥರದ ಸರಣಿಗಳು ಈ ಎರಡು ತಂಡಗಳು ಮುಂಚೆ ಆಡಿದವ ಅನ್ನೋದನ್ನ ನೋಡ್ಕೊಳ್ತೀವಿ.
0: ಸ್ಟ್ಯಾಟಿಸ್ಟಿಕ್ಸ್ ಸಿಗುತ್ತೆ,
1: ಸ್ಟ್ಯಾಟ್ಸ್ ಖಂಡಿತ ಖಂಡಿತ ನಮಗೆ ಚಾನೆಲ್ ಪರವಾಗಿ ಚಾನೆಲ್ ಕಡೆಯಿಂದ ನಮಗೆ ಸ್ಟ್ಯಾಟ್ಸ್ ಖಂಡಿತವಾಗ್ಲೂ ಕೊಡ್ತಾರೆ. ಪೇಜ್ ಗಟ್ಟಲೆ ಇರುತ್ತೆ, ಹಾಂ, ಎಲ್ಲವನ್ನೂ ಬಾಯ್ಪಾಠ ಮಾಡ್ಕೊಂಡಿರೋದಕ್ಕಾಗಲ್ಲ, ಬಟ್ ನೋಡ್ಕೊಂಡಿದ್ರೆ ತಿಳ್ಕೊಂಡಿದ್ರೆ ಇಲ್ಲ, ನಾನು ಹಾಗೆ ಮಾಡೋದಿಲ್ಲ. ಆ ಥರನು ಮಾಡ್ತಾರೆ ಕೆಲವರು, ಅವ್ರಿಗೆ ಸ್ಟ್ಯಾಟ್ಸ್ ಬೇಕು ಅಂತ ಅನ್ಸುತ್ತೆ, ಅವರ ಏನೋ ಕೈಂಡ್ ಆಫ್ ಪ್ರಿಪ್ರೇಷನ್ ಅದು, ವಿಚ್ ಐ ಅಪ್ರಿಷಿಯೇಟ್. ಬಟ್ ನನಗೆ ಆ ಸಂದರ್ಭಕ್ಕೆ ತಕ್ಕ ಹಾಗೆ ಏನಾದರೂ ಹೇಳುವಂಥ ರೆಲೆವೆಂಟ್ ಸ್ಟ್ಯಾಟ್ಸ್ ಇದ್ರೆ, ಈಗ ಯಾರೊಬ್ಬರು ಬ್ಯಾಟರ್ ಬರ್ತಾರೆ, ಅವರು ಝೀರೋ ಔಟ್ ಆದರೆ ಅವ್ರ ಸ್ಟ್ಯಾಟ್ಸ್ನ ರೆಡಿ ಇಟ್ಕೊಳ್ಳೋದ್ರಲ್ಲೇ ಅರ್ಥನೇ ಇಲ್ಲ.
0: ಅವರು ಇತ್ತು ವಾಲ್ಶ್ ತುಂಬಾ ಸರಿ ಟೆಸ್ಟ್ ಅಲ್ಲಿ ಝೀರೋ ಔಟ್ ಆಗಿದ್ದಾರೆ ಅಂತ.
1: ಹೌದು,
0: ಸ್ಟ್ಯಾಟಿಸ್ಟಿಕ್ಸ್
1: ಬ್ರಿಲಿಯಂಟ್ ಅಂದ್ರೆ, ನೀವೇನಾದ್ರೂ ಈಗ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ? ಸೊ ಈ ಅಂದ್ರೆ ಅವ್ರೇನು ಪರ್ಫಾರ್ಮ್ ಮಾಡ್ತಿಲ್ಲ ಅಂದ್ರೆ ಆ ಸ್ಟ್ಯಾಟ್ಸ್ ವರ್ಕ್ ಆಗಲ್ಲ, ಪ್ರಾಬಬ್ಲಿ ನೆಕ್ಸ್ಟ್ ಮ್ಯಾಚ್ ಆಗಬಹುದು. ಸೊ ಆ ವೆನ್ಯೂ ಎಲ್ಲ ಆಡ್ತಿದ್ದಾರೆ, ಆ ವೆನ್ಯೂ ನಲ್ಲಿರುವಂತಹ ರೆಕಾರ್ಡ್ ಏನು, ಫಸ್ಟ್ ಬ್ಯಾಟ್ ಮಾಡಿದವರು ಜಾಸ್ತಿ ಗೆದ್ದಿದ್ದಾರೆ, ಕಳೆದ ಹತ್ತು ಪಂದ್ಯಗಳಲ್ಲಿ ಫಸ್ಟ್ ಬ್ಯಾಟ್ ಮಾಡಿದವರು ನಾವು ಟಾಸ್ ಗೆದ್ರೆ ಹಿಂಗೆ ಗೆದ್ದಿದ್ದಾರೆ, ಇಲ್ಲಾಂದ್ರೆ ಈ ಥರದ ಏನೋ ಒಂದಷ್ಟೆಲ್ಲ ಸ್ಟ್ಯಾಟ್ಸ್ ಇರ್ತವೆ. ಸೊ ಏನಾಗ್ಬೋದು ಅನ್ನೋ ಪ್ರತಿಯೊಂದು ಹಂತವನ್ನು ಟಾಸಿಂದ ಹಿಡಿದು ಟೀಮ್ನಲ್ಲಿ ಯಾರು ಇರ್ತಾರೆ ಯಾರು ಇರಲ್ಲ ಇದ್ರ ಪ್ರಕಾರ ಅವ್ರ ಸ್ಟ್ರಾಟಜಿ ಗೊತ್ತಾಗುತ್ತೆ, ಪಿಚ್ ಹೇಗೆ ಸಪೋರ್ಟ್ ಮಾಡುತ್ತೆ, ಇಷ್ಟೊಂದೆಲ್ಲ ವಿಷಯಗಳೆಲ್ಲ ಶುರುನಲ್ಲೇ ಇರ್ತವೆ. ಆನಂತರ ಎಸ್, ಗೇಮ್ ಸ್ಟಾರ್ಟ್ ಆದಮೇಲೆ ಅದು ಬೇರೆದೇ ಮಜಾ.
0: ಕರೆಕ್ಟ್ ಕರೆಕ್ಟ್. ಇತ್ತೀಚೆಗೆ ಹಾಗಿದ್ರೆ ನಾನು ಒಂದು ಜನರಲ್ ನಾಲೆಡ್ಜ್ ಕೇಳಿಬಿಡ್ತೀನಿ ನಿಮಗೆ, ನೀವು ಇದ್ರಲ್ಲಿ ಗೆಲ್ತೀರಿ ಅನ್ನೋ ನಂಬಿಕೆ ನನಗಿದೆ. ಯಾಕಂದ್ರೆ ನಮ್ಮ ಸ್ನೇಹಿತರೊಬ್ರು ಕೇಳಿದರೆ, ಸರ್ ಸಂಭಾವನೆ ವಿಚಾರವಾಗಿ ಏನು

0: ಒಂದು ಝಲಕ್ ಸರ್ ಈಗ ಜೋರ್ ರೋಹಿತ್ ಶರ್ಮಾ ಬ್ಯಾಟಿಂಗ್ ಬರ್ತಾ ಇದೆ.
1: ಓಡಿಐ ಫಾರ್ಮ್ಯಾಟ್ ನಲ್ಲಿ ಸೆಂಚುರಿ ನಡೆಸಿದಂತ ಪ್ರಥಮ ಇಂಡಿಯನ್ ಬ್ಯಾಟರ್ ಅವರು. ಇಲ್ಲ ಟೆಸ್ಟ್ ನಲ್ಲಿ ಆಲ್ರೆಡಿ ಅಜಿತ್ ಅಗರ್ಕರ್ ತುಂಬಾ ಹಿಂದೆ
0: ಗಳಿಸಿದ್ದಾರೆ ಫಸ್ಟ್ ಅಲ್ಲಿ.
1: ಹೌದು, ಅಂದ್ರೆ ಸಚಿನ್ ತೆಂಡೂಲ್ಕರ್ ಅವರ ಹೆಸರಲ್ಲಿ ಕೂಡ ಶತಕ ಇಲ್ಲ ಲಾರ್ಡ್ಸ್ ನಲ್ಲಿ, ಅಂತ ಒಂದು ಸಾಧನೆ ಆಲ್ರೆಡಿ ಅಜಿತ್ ಅಗರ್ಕರ್ ಮಾಡಿದ್ದಾರೆ. ಅಂದ್ರೆ ಇರ್ತವೆ ಈ ತರದೊಂದು ವಿಯರ್ಡ್ ಸ್ಟ್ಯಾಟ್ಸ್ ಇರ್ತವೆ, ಇದೆಲ್ಲ ನಾವು ಮುಂಚೆ ನೋಡ್ಕೊಂಡಿರ್ತೀವಿ, ಗೊತ್ತಿರುತ್ತೆ ತಯಾರಿ ಸಮಯದಲ್ಲಿ. ಅದಕ್ಕೆ ನೋಡಿ ನಿಮ್ಮ ಈ ಕ್ವಶನ್ ನಲ್ಲಿ ಗೆದ್ದೆ ನಾನು.
0: ಸರ್ ನೀವು ಬಂದ ತಕ್ಷಣ ಗೆದ್ಬಿಟ್ರಿ ನೀವು.
1: ಸೂಪರ್ ಸರ್.
0: ಎಷ್ಟು ಸರಿ ಒಂದು ಚಿಕ್ಕ ವಿಷಯ ಚೆನ್ನಾಗಿದ್ರಿ, ಈಗ ನಿಮ್ಮ ಆಕಾಶವಾಣಿ ಅಂತ ಹೇಳ್ಬಿಟ್ಟು ನಮ್ಮ ಆಕಾಶವಾಣಿ ಅಂತ ಕರೆಕ್ಟ್ ಮಾಡ್ಕೊಂಡ್ರಲ್ಲ ಅಲ್ಲೇ ಗೆದ್ಬಿಟ್ರಿ ನೀವು, ನಮ್ಮ ಮನಸ್ಸನ್ನು ಗೆದ್ದಿದ್ರಿ ಸರ್ ಇವತ್ತು.
1: ಲವ್ಲಿ ಸರ್, ಲವ್ಲಿ ಸರ್.
0: ಸೆಕೆಂಡ್ ಥಾಟೇ ಇಲ್ಲ. ಇವಾಗ ರೋಹಿತ್ ಶರ್ಮಾ ಅವರು ಬ್ಯಾಟಿಂಗ್ ಬರ್ತಾ ಇದ್ದಾರೆ, ನಾವು ಸುಮಂತ್ ಭಟ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಕಾಮೆಂಟೇಟರ್ ಆಗಿ, ಒಂದು ಇಂಟ್ರೊಡಕ್ಷನ್ ಕೊಡಿ ಸರ್ ಹೇಗಿರುತ್ತೆ ಅಂತ.
1: ರೈಟ್ ಹ್ಯಾಂಡ್ ಬ್ಯಾಟರ್, ಅತಿ ಹೆಚ್ಚು ಡಬಲ್ ಸೆಂಚುರೀಸ್ ಒನ್ ಡೇ ಫಾರ್ಮೆಟ್ ಅನ್ನು ಆಡಿರುವಂತಹ ರೋಹಿತ್ ಶರ್ಮಾ ಅವರು ಕ್ರೀಸ್ಗೆ ಬರ್ತಾ ಇದ್ದಾರೆ. ಅಫ್ಕೋರ್ಸ್ ಓಪನರ್ ಆದ್ಮೇಲೆ ಇವರು ಬೇರೆ ರೂಪವನ್ನು ನಮಗೆ ನೋಡೋಕೆ ಸಿಕ್ಕಿದೆ. ಮಿಡ್ಲ್ ಆರ್ಡರ್ ಬ್ಯಾಟರ್ ಆಗಿ ಏನು ತಮ್ಮ ಕರಿಯರ್ನ ಶುರು ಮಾಡಿದ್ರು ಭಾರತ ತಂಡದಲ್ಲಿ, ಅದಷ್ಟಕ್ಕೆ ಸೀಮಿತಗೊಳ್ಳದೆ ಮಹೇಂದ್ರ ಸಿಂಗ್ ಧೋನಿ ಅವರ ಒಂದು ನಿರ್ಣಯ ಏನಿತ್ತು, ಇವರು ಓಪನಿಂಗ್ ಬ್ಯಾಟರ್ ಆಗಬೇಕು ಭಾರತಕ್ಕೆ ಅಂತ. ಅಲ್ಲಿಂದ ಒಬ್ಬ ದೈತ್ಯ ಪ್ರತಿಭೆಯಾಗಿ ಬೆಳೆದು ನಿಂತಿರುವಂಥ ರೋಹಿತ್ ಶರ್ಮಾ ಫಸ್ಟ್ ಬಾಲ್.
0: ಗುಡ್ ಗುಡ್ ಗುಡ್, ಚೆನ್ನಾಗಿತ್ತು ಅಲ್ಲ ಪ್ರಿಪರೇಷನ್ ಎಲ್ಲ ವಿಷಯ ಗೊತ್ತಿರಬೇಕಲ್ಲ. ಅಂಡ್ ಅದು ಕೂಡ ಹೇಳ್ತೀರ ಐ ಪಿ ಎಲ್ ಫಸ್ಟ್ ಹ್ಯಾಟ್ರಿಕ್ ತಗೊಂಡಂತ ಅವರು, ಹ್ಯಾಟ್ರಿಕ್ ತಗೊಂಡಂತ ಬೌಲರ್ ಅಲ್ವಾ ಐ ಪಿ ಎಲ್ ಅಲ್ಲಿ ರೋಹಿತ್ ಶರ್ಮಾ? ಹೌದಲ್ವಾ?
1: ಇಲ್ಲ ಇಲ್ಲ,
0: ಬೌಲರ್ ಆಗಿದ್ರಲ್ವಾ ಅವರು?
1: ಅಂದ್ರೆ ಬೌಲಿಂಗ್ ಮಾಡ್ತಾ ಇದ್ರು. ಹಿ ವಾಸ್ ಮೋರ್ ಆಫ್ ಅ ಬ್ಯಾಟರ್ ಹೂ ಕುಡ್ ಬೌಲ್ ಅ ಬಿಟ್, ಹಿ ವಾಸ್ ನಾಟ್ ಅ ಫುಲ್ ಫ್ಲೆಜ್ಡ್ ಬೌಲರ್. ಈಗ ತುಂಬಾ ಬ್ಯಾಟರ್ಸ್ ಅದನ್ನ ಮಾಡೋದಿಲ್ಲ. ಈಗ ವೈಭವ್ ಸೂರ್ಯ ಅಂಶಿ ಕೂಡ ಅವರು ಲೆಫ್ಟ್ ಆರ್ಮ್ ಆರ್ಥೋಡಾಕ್ಸ್ ಬೌಲಿಂಗ್ ಮಾಡ್ತಾರೆ, ಬಟ್ ಅಷ್ಟಾಗಿ ಅವ್ರನ್ನ ಬೌಲರ್ ಆಗಿ ಯೂಸ್
0: ಮಾಡ್ಕೊಳ್ಳಿ
1: ಇದ್ರೆ ಒಳ್ಳೇದು.
0: ಕರೆಕ್ಟ್ ಕರೆಕ್ಟ್. ಆದ್ರೆ ಪದಕುಸಿಯೇ ನೆಲಬಿಹಿದು ಮಂಕುತಿಮ್ಮ ಅಂತ ಇದೆಲ್ಲ ಬಿಡಿ, ಒಂದ್ ಇಟ್ಕೊಂಡಿರಿ ಅಂತಂದು ಒಂದೆರಡು ಮೆಸೇಜ್ ಓದ್ಬಿಡ್ತೀನಿ. ಸುಧೀಂದ್ರ ಅವರು ಒಳ್ಳೆ ಮಜಾ ಕೊಡುವಂತಹ ಅರ್ಜಿ, ರಿಯಲಿ ಐ ಲೈಕ್ ಯು.
1: ನೋ ಡೌಟ್.
0: ಥ್ಯಾಂಕ್ ಯು ಸುಮಿತ್ರ ಕೂಡ ಅವರು ಹೇಳಿದ್ದಾರೆ, ಸುಮಂತ್ ಕೂಡ ಅದೇ ಹೇಳ್ತಾ ಇದ್ದಾರೆ.
1: ಥ್ಯಾಂಕ್
0: ಯು ವೆರಿ ಮಚ್. ನನಗೆ ಅಲ್ಲಿ ನೀವು ನಿಮ್ಮ ಬಯೋಗ್ರಫಿ ನೋಡ್ತಾ ನೋಡ್ತಾ ಕಬಡ್ಡಿಗೆ ಕಾಮೆಂಟೇಟರಿ ಮಾಡಿದ್ರಿ ಅಂತ ಹೇಳಿದ್ರೆ, ಕಬಡ್ಡಿ ಬಗ್ಗೆ ಹೇಗೆ ತಿಳ್ಕೊಂಡ್ರಿ ಸರ್ ನೀವು?
1: ನನಗೆ ಹೆಚ್ಚು ಗೊತ್ತಿರಲಿಲ್ಲ ಕಬಡ್ಡಿ, ನಾವು ಸ್ಕೂಲಲ್ಲಿ ಸ್ಪೋರ್ಟ್ಸ್ ಅಂತ ಏನು ಮಾಡಿದ್ವಿ ಅದಷ್ಟೇ ಆಯಿತು. ಬಟ್ ಅಲ್ಲಿ ಮುಂಚೆ ಆಡಿರೋರು ನುರಿತ ತಜ್ಞರು ನಮ್ಮೊಟ್ಟಿಗೆ ಇರ್ತಾರೆ, ಅವರ ಒಂದಷ್ಟು ಸಹಾಯನ ನಾನು ಪಡ್ಕೊಂಡೆ. ಆ್ಯಂಡ್ ಪ್ರಿಪ್ರೇಷನ್ ಮುಂಚೆ ಒಂಚೂರು ಮಾಡಲೇಬೇಕಾಗತ್ತೆ. ಸ್ಟಾರ್ ಸ್ಪೋರ್ಟ್ಸ್ ನನಗೆ ಅದಕ್ಕೆ ಸಹಾಯ ಮಾಡಿದ್ರು.
0: ಓಕೆ,
1: ಮಾಡಿದರು. ಆ್ಯಂಡ್ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಶುರು ಮಾಡಲಿಲ್ಲ ನಾನು, ಟು ಬಿ ವೆರಿ ಆನೆಸ್ಟ್. ನನಗೆ ಕ್ರಿಕೆಟ್ ಆಡಿ ಗೊತ್ತಿರೋಷ್ಟು ಚೆನ್ನಾಗಿ ಕಬಡ್ಡಿ ಗೊತ್ತಿರಲಿಲ್ಲ, ಒಂದು ಶುರುನಲ್ಲಿ ಒಂಚೂರು ಕಷ್ಟ ಆಯಿತು. ಬಟ್ ನನ್ನ ನಂಬರ್ ಆಫ್ ಡೇಸ್ ಏನು ಮುಗಿತಾ ಬಂತು ಅಷ್ಟೊತ್ತಿಗೆ ನಾನು ಕರಗತ ಮಾಡ್ಕೊಂಡಿದ್ದೆ.
0: ಯಾವುದಾದ್ರೂ ಒಂದು ಕೆಲಸ ಮಾಡ್ತಾ ಮಾಡ್ತಾ ಹೋಗ್ಬಿಟ್ರೆ ಅದರಲ್ಲಿ ಮಾಸ್ಟರ್ ಆಗ್ಬೋದು, ಇಂಟ್ರೆಸ್ಟ್ ಇರಬೇಕಷ್ಟೇ.
1: ಖಂಡಿತ
0: ಅಲ್ವಾ?
1: ಹೌದು
0: ರೈಟ್. ಹಾಗಿದ್ರೆ ನಾವು ಒಂದು ಕಬಡ್ಡಿ ಮಾಡೋಕ್ಕಾಗಲ್ಲ, ಇರಲಿ ಕಬಡ್ಡಿ ಆಡೋಕ್ಕಾಗಲ್ಲ, ಕಬಡ್ಡಿ ಹಾಡು ಕೇಳೋಣ.
1: ಅದೇ

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಬೆಂಗಳೂರು ಆಕಾಶವಾಣಿ ಕೇಂದ್ರದ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಎಫ್ಎಂ ರೇನ್ಬೋ ಮ್ಯೂಸಿಕಲಿ ಯೋರ್ಸ್. ಸಮಯ 12:33 ನಿಮಿಷ ಆಗಿದೆ. ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿ ಇದ್ದೀನಿ. ಇದು ನವಿಲು ಗರಿ ಕಾರ್ಯಕ್ರಮ. ನಮ್ಮ ಜೊತೆಯಲ್ಲಿ ಸುಮಂತ್ ಭಟ್ ಅವರಿದ್ದಾರೆ. ಅವ್ರ ಜೊತೆ ಮಾತನ್ನು ಮುಂದುವರ್ಸ್ಕೊಂಡು ಹೋಗೋಣ. ಆ್ಯಂಡ್ ನಿಮ್ಮ ಜೊತೆ ಮಾತಾಡ್ತಾ ಈ ವಿಚಾರಗಳನ್ನ ಹೇಳೋಕ್ಕೆ ಈ ವಿಚಾರಗಳನ್ನ ಹೇಳೋಕ್ಕೆ ಒಂದು ದಿನ ಬೇಕು ಅಂತ ನನಗೆ ಅನಿಸುತ್ತೆ. ಬಾಲಿವುಡ್ನ ಎಲ್ಲ ಕಲಾವಿದರಿಗೂ, ಡಬ್ಬಾದಂಥ ಎಲ್ಲ ಕಲಾವಿದರಿಗೂ ನೀವು ಡಬ್ ಮಾಡಿದ್ರೆ ಮಾಡಿದಿರಿ. ಅದಕ್ಕಿಂತ ಮುಂಚೆ ನನಗೆ ವಿಶೇಷವಾಗಿ ಏನಿಸ್ತು ಅಂತಂದರೆ ರಾಜಮೌಳಿಯನ್ನು ಅಪ್ರಿಷಿಯೇಟ್ ಮಾಡಿದಾರಲ್ಲ ನಿಮಗೆ, ಆ ವಿಚಾರ ಹೇಳಿ ನನಗೆ.
2: ರಾಜಮೌಳಿ ಸರ್ ಜೊತೆ ವರ್ಕ್ ಮಾಡಿದ್ದು ಟ್ರಿಪಲ್ ಆರ್ ಸಿನಿಮಾಗೆ. ಅದರಲ್ಲಿ ಇಬ್ಬರು ಆ್ಯಕ್ಟರ್ಸ್ ಅಂದರೆ ಹೀರೋಸ್ ಏನಿದ್ದಾರೆ ಅವ್ರಿಗೆ ಟ್ರ್ಯಾಕ್ ವಾಯ್ಸ್ ಅಂತ ಮಾಡ್ಕೊಡ್ತೀನಿ, ಟ್ರ್ಯಾಕ್ ಮಾಡ್ಕೊಡ್ತೀನಿ. ಬಟ್ ಅಜಯ್ ದೇವಗನ್ ಅವರ ಪಾತ್ರಕ್ಕೆ ಆ್ಯಕ್ಚುಯಲ್ ಡಬ್ಬಿಂಗ್. ನೀವು ಕನ್ನಡ ವರ್ಷನ್ನಲ್ಲಿ ಆ ಟ್ರಿಪಲ್ ಆರ್ ಸಿನಿಮಾ ನೋಡಿದ್ರೆ ಅಜಯ್ ದೇವಗನ್ ಅವ್ರಿಗೆ ಏನು ಧ್ವನಿ ಇದೆ ಅದು ನನ್ನ ಧ್ವನಿ ಆಗಿರುತ್ತೆ. ರಾಜಮೌಳಿ ಸರ್ ಅಪ್ರಿಷಿಯೇಟ್ ಏನಕ್ಕೆ ಮಾಡ್ತಾರೆ ಅಂತಂದರೆ, ಫಸ್ಟ್ ಡೇ ಆಫ್ ಡಬ್ಬಿಂಗ್ ಏನು ಶುರು ಮಾಡ್ತೀವಿ ಇದೆ ಅಜಯ್ ದೇವಗನ್ ಅವ್ರಿಗೆ, ಒಂದು ಅರ್ಧ ಗಂಟೆ ಡಬ್ ಮಾಡಿರ್ತೀನಿ, ಆಮೇಲೆ ಸ್ಟುಡಿಯೋಗೆ ಎಂಟ್ರಿ ಕೊಡ್ತಾರೆ ಅವರು ಚೆಕ್ ಮಾಡೋದಕ್ಕೆ. ಒಂದ್ಸಲ ನೋಡೋಣ ಅಂತಾರೆ, ಎಸ್ ಸರ್ ಅಂತೀವಿ. ನೋಡಿದ್ಮೇಲೆ ಇದು ತುಂಬ ತುಂಬ ಗಡಿಸಿದೆ ಸುಮಂತ್, ಇಷ್ಟೊಂದು ಬೇಡ. ಗೊತ್ತು ಅಜಯ್ ದೇವಗನ್ ಏನೋ ಆ್ಯಕ್ಷನ್ ಹೀರೋ ಅಂತೆಲ್ಲ ಗೊತ್ತು, ಬಟ್ ಇಷ್ಟೊಂದು ಬೇಡ, ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೋದು. ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ನಮ್ಮ ಸಿನಿಮಾದಲ್ಲಿ ಅವ್ರ
1: ಕ್ಯಾರೆಕ್ಟರ್,
2: ಅವ್ರ ಪಾತ್ರ. ಹಾಗಾಗಿ ಒಂಚೂರು ಕಡಿಮೆ ಮಾಡ್ಕೊಳ್ಬೋದು ಸರ್, ಒಂದ್ಸಲ ಟ್ರೈ ಮಾಡ್ತೀನಿ ನೋಡಿ ನಿಮ್ಮ ಎದುರಿಗೆ. ಎಸ್ ಎಸ್ ಅಂದರು, ಟ್ರೈ ಮಾಡಿದೆ. ಪರ್ಫೆಕ್ಟ್ ಸುಮಂತ್, ಇದು ಹೀಗೆ ಇಟ್ಕೊಳ್ಳಿ, ಇದನ್ನೇ ಮೇಂಟೈನ್ ಮಾಡಿ ಥ್ರೂ ಔಟ್ ಅಂದ್ರೆ. ಓಕೆ, ಥ್ರೂ ಔಟ್ ಸಿನಿಮಾ ಅದನ್ನೇ ಮೇಂಟೈನ್ ಮಾಡ್ತೀನಿ. ಅವರು ಒಂದೇ ಒಂದು ಕರೆಕ್ಷನ್ ಹೇಳೋದಿಲ್ಲ. ಇನ್ಫ್ಯಾಕ್ಟ್ ಟ್ರ್ಯಾಕ್ ವಾಯ್ಸಸ್ಗಾಗಲಿ ಇದಕ್ಕಾಗಲಿ ಯಾವುದೇ ರೀತಿಯ ಕರೆಕ್ಷನ್ಸ್ ಬರೋದಿಲ್ಲ. ಸೊ ಐ ಮೀನ್ ದಿ ಮೋಸ್ಟ್ ಆರ್ ದಿ ಹ್ಯಾಪನಿಂಗ್ ಡಿರೆಕ್ಟರ್, ಒನ್ ಆಫ್ ದಿ ಹ್ಯಾಪನಿಂಗ್ ಡಿರೆಕ್ಟರ್ಸ್ ಆಫ್ ಇಂಡಿಯಾ. ಅವ್ರ ಜೊತೆ ಕೆಲಸ ಮಾಡ್ತೀವಿ ಆ್ಯಂಡ್ ಯಾವುದೇ ಮಿಸ್ಟೇಕ್ಸ್ ಮಾಡಿದೆ ಅಂತಂದರೆ ಅದು ಹೆಚ್ಚಿನ ಕಾನ್ಫಿಡೆನ್ಸ್.
1: ನೀವು ನೀವು ಹೇಳ್ತಿರೋದಕ್ಕಿಂತ ಹೆಚ್ಚಾಗಿ ನನಗೆ ಒಬ್ಬ ಕನ್ನಡಿಗ ಅಲ್ಲಿ ಹೋಗ್ಬಿಟ್ಟು ಮಾಡಿದ್ದಾರೆ ಅನ್ನೋದು ಖುಷಿ ಆಗ್ತಾ ಇದೆ ನನಗೆ. ನಿಜವಾಗ್ಲು ನೋಡಿ, ಕರೆಕ್ಟ್, ವರ್ಲ್ಡ್ ನೋಸ್ ಈಗ ಇಂಡಿಯನ್ ಸಿನಿಮಾ ಏನು ಅಂತ ಗೊತ್ತಾಗೋದ ಕಾರಣನೇ ಬಾಹುಬಲಿ ಅಲ್ವಾ. ಸೊ ಅಂತ ಒಬ್ಬ ನಿರ್ದೇಶಕನ ಮುಂದೆ ಕೆಲಸ ಮಾಡೋದು, ಅದು ವಿಥೌಟ್ ಕರೆಕ್ಷನ್ಸ್ ಮಾಡೋದು, ಹೇಳಿದ್ನ ತಗೊಳ್ಳೋದು ಕೇಳೋದು ಇದೆಯಲ್ಲ, ಈಗ ಮಾಡಿದೆ ಅಂದ ತಕ್ಷಣ ಒಬ್ಬ ಕನ್ನಡಿಗ ನೋಡಿ ನನಗೆ ರೋಮಾಂಚನ. ಫ್ಯಾಂಟಾಸ್ಟಿಕ್, ನಿಜವಾಗ್ಲು ನಿಜವಾಗ್ಲು. ಯಾಕಂದ್ರೆ ಅವರು ಪ್ರಮೋಟ್ ಮಾಡಬೇಕಾದ್ರೆ, ಆರ್ ಆರ್ ಸಿನಿಮಾ ಪ್ರಮೋಟ್ ಮಾಡಬೇಕಾದ್ರೆ ನೋಡ್ತಾ ಇದ್ದೆ ಇಂಟರ್ವ್ಯೂ ನೋಡಬೇಕಾದ್ರೆ, ಎನ್ ಟಿ ಆರ್ ಜೂನಿಯರ್ ಎನ್ ಟಿ ಆರ್ ಅವರು ಹೇಳೋರು 15 ಟೇಕ್ ತಗೋತಾರೆ, 2 ಟೇಕ್ ಓಕೆ ಮಾಡಿರ್ತಾರೆ ಅಂತ. ಅಂತ ಅವರು ಜಗನ್ನಾಥ ಕರೀತಾರಲ್ಲ, ಜಗನ್ನಾಚಾರಿ ಅಂತ ಕರೀತಾರ. ಸೊ ಅಷ್ಟು ಜನರ ಮಧ್ಯೆ ಅಂತ ವರ್ಕ್ ಮಾಡಿದ್ರೆ, ಆ ರೀತಿ ಮಾಡಿದ್ರು ಅಂದರೆ ಗುಡ್ ಗುಡ್ ಗುಡ್ ಗುಡ್ ಅಪ್ರಿಷಿಯೇಷನ್ ಹಾಗೆ ಮುಂದುವರಿಲಿ. ಒಂದೊಂದು ಸಿನಿಮಾಗೂ ಈಗ ಸಲ್ಮಾನ್ ಖಾನ್ ಅವರಿಗೆ ದಬಂಗ್ 3 ಮಾಡಿದ್ರಿ, ಅಜಯ್ ದೇವನ್ ಅವರಿಗೆ ಮಾಡಿದ್ರಿ, ಶಾರುಖ್ ಖಾನ್ ಅವರಿಗೆ ಆ್ಯಂಡ್ ಸೂರ್ಯ ಅವರಿಗೂ ಮಾಡಿದ್ರಿ. ಸೊ ಈ ಕ್ಯಾರೆಕ್ಟರ್ ಮಾಡಬೇಕಾದ್ರೆ ಏನು ತಗೋತೀರಿ ನೀವು ಫಸ್ಟ್? ಅದೇ ನೀವು ಗೊತ್ತಾಯ್ತು ನಿಮ್ಗೆ, ನೀವು ನಿಮ್ಮ ಸೈಲೆನ್ಸ್ ಗೊತ್ತಾಯ್ತು, ನೀವು ಏನು ತಗೋತೀರಿ ಅಂತಂದ್ರೆ, ಆ ಕ್ಯಾರೆಕ್ಟರ್ನ ಹೇಗೆ ತಗೋತೀರಿ, ಆಹ್ವಾನ ಹೇಗೆ ಮಾಡ್ಕೋತೀರಿ
2: ಅಂದ್ರೆ, ಫಸ್ಟ್ ಅವರ ಏನು ವಿಜುವಲ್ ಇರುತ್ತೆ ಅದನ್ನ ಗಮನಿಸ್ತೀನಿ. ಬರೀ ಒಂದ್ಸಲ ಅಲ್ಲ, ಒಂದು 10 ಪ್ಲೇಬ್ಯಾಕ್ ಮಾಡಿ ಮಾಡಿ ಮಾಡಿ ಅದನ್ನ ನೋಡ್ತೀನಿ. ಸುಮಾರು ಅಂದ್ರೆ ವಿಷಯಗಳಿರ್ತವೆ ಅಲ್ಲಿ ಡಬ್ ಮಾಡೋದಕ್ಕಿಂತ ಮುಂಚೆ, ಅದನ್ನ ಗಮನಿಸುವಂತ ಪ್ರಯತ್ನ ಮಾಡ್ತೀನಿ. ಮೊದಲನೇದು ಏನ್ ಹೇಳಿದಾರೆ ಅವರು, ಫಸ್ಟ್ ಅವ್ರು ಏನ್ ಮಾತಾಡ್ತಿದ್ರು, ಯಾಕಂದ್ರೆ ಬೇರೆ ಭಾಷೆ ಅದು, ಅದನ್ನ ನಮ್ಮ ಭಾಷೆಗೆ ನಾನು ಅರ್ಥ ಮಾಡ್ಕೊಳ್ಬೇಕು. ಅಂಡ್ ದೆನ್ ಕಮ್ಸ್ ದಿ ಡೈಲಾಗ್, ಓಕೆ ಇದನ್ನ ನಮ್ಮ ರೈಟರ್ ಹೀಗೆ ಬರ್ತಿದ್ದಾರೆ, ಓಕೆ ಇನ್ನೊಂದು ಟೇಕಲ್ಲಿ ಇದನ್ನ ನಾನು ಹೀಗೆ ಹೇಳಬೇಕು, ಇನ್ನೊಂದು ಟೇಕಲ್ಲಿ ಮೂಡ್ ಏನಿದೆ, ಆ ಪರ್ಟಿಕ್ಯುಲರ್ ಶಾರ್ಟಲ್ಲಿ ಮೂಡ್ ಏನಿದೆ, ಏನು ಇಮೋಷನ್ ಏನಿದೆ. ಸೊ ನಾನು ನಟಿಸುವಾಗ ಏನು ಮಾಡ್ತೀನಿ, ಆ ಎಲ್ಲ ಕೆಲಸಗಳನ್ನು ಅಲ್ಲೂ ಮಾಡ್ತೀನಿ. ಇಟ್ಸ್ ಜಸ್ಟ್ ದಟ್ ಅವ್ರು ಎಷ್ಟು ಇಮೋಟ್ ಮಾಡಿದ್ದಾರೆ ಆ ಬೌಂಡ್ರಿಯಲ್ಲೇ ನಾನು ಅದನ್ನು ಮಾಡಿ ಮುಗಿಸುವಂಥ ಒಂದು ಚಾಲೆಂಜ್ ಇರುತ್ತೆ. ಅದಕ್ಕೆ ಇನ್ನೊಂದೆರಡು ಟೇಕ್ಸ್ ಎಕ್ಸ್ಟ್ರಾ ನೋಡಿರ್ತೀನಿ.
1: ಮಿಮಿಕ್ರಿ ಮಾಡಲ್ಲ,

0: ಮಿಮಿಕ್ರಿ ಅವ್ರ ವಾಯ್ಸ್ ಟೆಕ್ಸ್ಚರ್ನ ಮ್ಯಾಚ್ ಮಾಡೋ ಒಂದು ಪ್ರಯತ್ನ ಮಾಡ್ತೀನಿ. ಇದು ಕೂಡ ಅಪ್ರಿಸಿಯೇಷನ್ ನಟರಿಂದನೇ ಸಿಕ್ಕಿದೆ ನನಗೆ.
1: ಯಾರು
0: ಸೂಕ್ಷ್ಮವಾಗಿ ಅಂದ್ರೆ ಅದನ್ನು ಕನ್ವೆ ಮಾಡಿರೋದು ಸೂರ್ಯ ಸರ್. ಅವರು ಮೊದಲ ಎರಡು ಸಿನಿಮಾಗಳಿಗೆಂದ್ರೆ ನಾನು ಅವ್ರಿಗೆ ಡಬ್ ಮಾಡಿದಂಥ ಎರಡು ಸಿನಿಮಾಗಳು ಸೂರ್ಯರೈಪೋಟ್ರು ಮತ್ತು ಜೈ ಭೀಮ. ಆದ ನಂತರ ಇನ್ನೊಂದು ಸಿನಿಮಾ ಬರುತ್ತೆ ಎತ್ತರಕುಂ ತುಣಿದ ಬಂದಂತ, ಅದರಲ್ಲಿ ಅದಕ್ಕೆ ಬೇರೆಯವ್ರಗಳು ಡಬ್ ಮಾಡಿಸಿರ್ತಾರೆ. ಯಾಕೆ ಸುಮಂತ್ ಬಿಸಿನಾ ಅಂತ ಕೇಳಿರ್ತಾರೆ. ಅದಾದ್ಮೇಲೆ ಹಾ ಪ್ರಾಜೆಕ್ಟ್ ನಂಗೆ ಬರುತ್ತೆ ಬೇರೆಯವ್ರು ಮಾಡಿದ್ಮೇಲೆ. ರಾಮ್ ಚರಣ್ ಸರ್ ಅಂತೂ ಅವರು ಆ ಟ್ರ್ಯಾಕ್ ಏನು ಮಾಡಿಕೊಟ್ಟಿದ್ದೆ ಆ ನಂತರ ಅವರು ಕನ್ನಡದಲ್ಲಿ ಅವರೇ ಡಬ್ ಮಾಡ್ತಾರೆ. ಮಾಡುವಾಗ ಒಂದು ಇಂಗ್ಲೀಷ್ ಅಂದರೆ ಒಂದು ಬ್ರಿಟಿಷ್ ಆಫೀಸರ್ ಜೊತೆಗೆ ಒಂದು ಕಾನ್ವರ್ಸೇಷನ್ ಇರುತ್ತೆ ಅವ್ರದ್ದು. ಹಾಂ ನೆಕ್ಸ್ಟ್ ಅಂತಾರೆ. ಸರ್ ನೆಕ್ಸ್ಟ್ ಅಲ್ಲ ಇದೆ ಆಗಿದೆಯಲ್ಲ ಇದು, ಅದು ಟ್ರ್ಯಾಕ್ ಮಾಡಿರೋರು ವಾಯ್ಸ್ ನಿಮ್ದಲ್ಲ, ಇಲ್ಲಿ ಪ್ಲೇ ಮಾಡಿ ಅಂತ ಅವರೇ ಒಂದ್ಸಲ ಆಶ್ಚರ್ಯಗೊಳ್ತಾರೆ. ಆಮೇಲೆ ನನ್ನ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಕನ್ನಡದಲ್ಲಿ ಆದರೆ ಇವ್ರಿಗೆ ಮಾಡೋಕ್ಕೆ ಹೇಳಿಬಿಡಿ, ತುಂಬ ಚೆನ್ನಾಗಿ ಮ್ಯಾಚ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ವಿಕ್ರಮ್ ಸರ್ ಅಂತೂ ಚೆನ್ನೈಗೆ ಕರೆಸಿ ಒಂದೂವರೆ ಎರಡು ದಿನ ಜೊತೆಲೇ ಇದ್ಕೊಂಡು ಇನ್ನೊಂದು ಪ್ರಾಜೆಕ್ಟ್ ಅವ್ರದ್ದು ಕೋಬ್ರಾ ಅನ್ನೋದು ನೀನೇ ಮಾಡಬೇಕು ಅಂತ ಹೇಳಿ ಅದನ್ನ ನಾನು ಕೊಟ್ಟು ಆ ಮಟ್ಟಿಗೆ ಅಪ್ರಿಷಿಯೇಟ್ ಮಾಡಿದ್ದಾರೆ.
1: ಗುಡ್ ಯಾರು ನಾವು ಅವ್ರನ್ನ ಬರೀ ಕೇಳಿದ್ವಿ, ನೋಡಿಸ್ಬಿಟ್ಟಿದ್ರು ನೀವೆಲ್ಲರ ಕಣ್ಮುಂದೆ ನೋಡಿಸ್ಬಿಡ್ತಾ ಇದ್ರಲ್ಲ ನಮ್ಮನ್ನೆಲ್ಲ. ಐ ಎಮ್ ಸೋ ಹ್ಯಾಪಿ ದಟ್ ನೀವು ಇಷ್ಟೆಲ್ಲ ಮಾಡಿದ್ಮೇಲೆ ಇಷ್ಟೆಲ್ಲ ವಿಷಯಗಳು ಅಂದಮೇಲೆ ಯಾವಾಗಾದ್ರೂ ಅನಿಸುತ್ತಾ ನಿಮಗೆ ಎಫ್ ಎಂ ರೇನ್ಬೋದಲ್ಲಿ ಸುಧೀಂದ್ರನ್ ಜೊತೆ ಇಂಟರ್ವ್ಯೂ ಮಾಡ್ತೀನಿ ಕೂತ್ಕೊಳ್ತೀನಿ ಅಂತ? ಇಲ್ವಲ್ಲ,
0: ನಿಜವಾಗ್ಲೂ ಅನ್ಸಿರ್ಲಿಲ್ಲ. ಇಲ್ಲಿ ಬೆಳಿಗ್ಗೆ ಎಷ್ಟು ಲೇಟಾಗಿ ಬಂದರೂ ಆಟೋ ಅಂದರೆ ಇವತ್ತು ಶೋಗೆ ನಾನು ತಲುಪ್ತೀನಿ ಇಲ್ಲ ಅಂತ ಡೌಟ್.
1: ಬರೋಕ್ಕಿಂತ ಮುಂಚೆ ಹಾಡು ರೆಡಿ ಮಾಡ್ಕೊಂಡಿದ್ವಿ.
0: ಅಯ್ಯೋ ರಾಮ, ಇಲ್ಲಿ ಬರೋ ತನಕ ನನಗೆ ಗ್ಯಾರಂಟಿ ಇಲ್ಲ ಬರ್ತೀನಿ ಅಂತ.
1: ನಾನು ಸಾಂಗ್ ರೆಡಿ ಮಾಡ್ಕೊಂಡಿದ್ದೀವಿ, ಬರ್ತಾರೆ ಬರ್ತಾರೆ ಅಂದರೆ ಇನ್ನೇನು ಬರ್ತಾ ಇದ್ದಾರೆ, ಇನ್ನೇನು ಬರ್ತಾ ಇದ್ದಾರೆ, ಇನ್ನು ಬರ್ತಾ ಇದ್ದಾರೆ ಅಂತ ಸ್ಟಾರ್ಟ್ ಮಾಡ್ಕೊಂಡು
0: ಕಮಿಂಗ್ ಸೂನ್ ಅಂತ ಒಂದು ಸಾಂಗ್ ಮಾಡೋಣ.
1: ಕಮಿಂಗ್ ಸೂನ್, ಕರೆಕ್ಟ್ ಕರೆಕ್ಟ್. ಪರ್ಟಿಕ್ಯುಲರ್ ಆಗಿ ನನಗೆ ಒಂದು ಯಾವುದೋ ಒಂದು ಡಬ್ಬಿಂಗ್ ಮಾಡಿದ್ಮೇಲೆ ಒಂದು ವಿಷಯ ಅದಾದ್ಮೇಲೆ ಒಂದು ಕ್ಯಾರೆಕ್ಟರ್, ಹಾ ಈ ಕ್ಯಾರೆಕ್ಟರ್ ನನಗೆ ತುಂಬ ಇಷ್ಟ ಆಯಿತು. ಪ್ರತಿ ವರ್ಕ್ನು ಇಷ್ಟಪಟ್ಟೆ ಮಾಡ್ತೀವಿ. ಈ ಒಂದು ನನಗೆ ಯಾವತ್ತೂ ಮರೆಯಾದಂಥ ಕ್ಯಾರೆಕ್ಟರ್ ಮರೆಯಾದಂಥ ಅನುಭವ ಅನ್ನೋದು ಉಳ್ಕೊಂಡಿದ್ಯಾ?
0: ಖಂಡಿತವಾಗಿ. ಯಾವುದು? ಕೋಬ್ರಾ ಅಂತ ಸಿನಿಮಾ, ವಿಕ್ರಮ್ ಸರ್ ಅವರು ಆಕ್ಟ್ ಮಾಡಿರೋದು. ಅದರಲ್ಲಿ 12-15 ಬೇರೆ ಬೇರೆ ವೇಷಗಳನ್ನು ಹಾಕಿದ್ದಾರೆ. ಒಂದೊಂದು ಪಾತ್ರಕ್ಕೂ ಬೇರೆ ಬೇರೆ ತರದ ವಾಯ್ಸ್ ಟೆಕ್ಸ್ಚರ್ ನ ವಾಯ್ಸ್ ಟೆಕ್ಸ್ಚರ್ ನ ಚೇಂಜ್ ಮಾಡಿದ್ದಾರೆ. ಬರೀ
1: ಫಾರ್ ಎಕ್ಸಾಂಪಲ್ ಅಂದ್ರೆ ಒಂದು ಕ್ಯಾರೆಕ್ಟರ್,
0: ಐ ಡೋಂಟ್ ವಾಂಟ್ ಟು ಬಿ ಅ ಸ್ಪಾಯ್ಲರ್, ಜನ ಸಿನಿಮಾ ನೋಡ್ಲಿ ಅಂದ್ರೆ ಆಲ್ರೆಡಿ ರಿಲೀಸ್ ಆಗಿದೆ ನೋಡಿದಾಗ. ಈಗ ಫಾರ್ ಎಕ್ಸಾಂಪಲ್ ಈ ಒಂದ್ ಪಾತ್ರಕ್ಕೆ ಈಗ ನಾನು ಈಗ ಮಾತಾಡ್ತಿದ್ದೀನಿ, ಈ ಟೆಕ್ಸ್ಚರ್ ಇದ್ರೆ ಇನ್ನೊಂದಕ್ಕೆ ನಾನು ಚೂರು ಥಿನ್ ಮಾಡ್ಕೊಂಡಿರ್ತಾರೆ. ಅಲ್ಲ ಅದ್ಯಾಕೆ ಹಂಗೆ ಮಾತಾಡಬಾರ್ದು ನೀವು ಅಂತ ಹಿಂಗೆ ಟೆಕ್ಸ್ಚರ್ ಚೇಂಜ್ ಮಾಡ್ಕೊಂಡಿರ್ತಾರೆ. ಇನ್ನೊಂದಕ್ಕೆ ಬೇಗ ಬೇಗ ಬಾ ಈ ಥರದೇನೋ ಒಂದು ವಾಯ್ಸ್ ಅಂದರೆ ಬೇರೆ ಬೇರೆ ವೇಷವನ್ನೇ ಹಾಕಿದ್ದಾರೆ ಕೆಲವೊಂದು ಸನ್ನಿವೇಶದಲ್ಲಿ ಅಂತೂ, ಅದಕ್ಕೆ ವಾಯ್ಸ್ನೇ ಕಂಪ್ಲೀಟ್ಲಿ ಚೇಂಜ್ ಮಾಡಿದ್ದಾರೆ.
1: ಫ್ಯಾಂಟಾಸ್ಟಿಕ್ ರೀ. ಈ ಈ ರೀತಿ ಮಾಡಬೇಕಾದ್ರೆ ವಾಯ್ಸ್ ಟ್ರೈನ್ ಆಗುತ್ತೆ ಎಲ್ಲಿ ಬೇರೆ ಮಾಡೋದ್ರಿಂದ? ಹೇಗೆ ಮೇಂಟೈನ್ ಮಾಡ್ತೀರಿ?
0: ಒಂದೆರಡು ದಿನ ರೆಸ್ಟ್ ಮಾಡಲೇಬೇಕಾಗತ್ತೆ. ಸ್ಪೆಷಲಿ ನೀವು ಕಾರ್ಟೂನ್ ಗಿರ್ಟೂನ್ ಎಲ್ಲ ಡಬ್ ಮಾಡಿ ಬಂದ್ರಿ ಅಂತಂದ್ರೆ ನನಗೆ ಆಗುವಂಥ ಅನುಭವ ಕಾರ್ಟೂನಲ್ಲಿ ಹೇಗೆ ಅಂತಂದ್ರೆ ಬರೀ ಒಂದು ಕ್ಯಾರೆಕ್ಟರ್ಗೆ ಡಬ್ ಮಾಡ್ತೀವಿ ಅಂದ್ರೆ ಒಪ್ಪಲ್ಲ. ಒಂದು ಎರಡು ಮೂರು ಪಾತ್ರಗಳನ್ನ ಮಾಡುವಂಥವ್ರನ್ನ ಹುಡುಕ್ತಾರೆ. ಒಂದು ಅರ್ಜೆನ್ಸಿ, ಇನ್ನೊಂದು ಬಜೆಟ್. ಸೊ ಈ ಅಂದ್ರೆ
1: ಚೆನ್ನಾಗಿದೆ.
0: ಹಾ, ಈ ಎಲ್ಲ ಅನಿವಾರ್ಯತೆಗಳಿಂದ ನೀವು ಪ್ರಾಜೆಕ್ಟ್ ಒಪ್ಕೊಳ್ಳೇಬೇಕಾಗತ್ತೆ. ಕಾರ್ಟೂನ್ ನೀವು ಆ ಥರದ್ದು ಎರಡು ಮೂರು ಪಾತ್ರಗಳನ್ನೆಲ್ಲ ಡಬ್ ಮಾಡಿದಾಗ ನನಗೆ ಕೋವಿಡ್ ಟೈಮ್ನಲ್ಲಿ ಆಗಿರುವಂತಹ ಅನುಭವ, ನನ್ನ ಕಾಪಾಡಿದ್ದೆ ಕಾರ್ಟೂನ್ಸ್ ಕೋವಿಡ್ನಲ್ಲಿ ಅನುಭವ. ಪ್ರತಿದಿನ ಜ್ವರ ಬರೋದು, ಡೋಲ ಹಾಕೊಂಡು ಮಲ್ಕೊಳ್ಳೋದು, ಬೆಳಿಗ್ಗೆ ಮತ್ತೆ ಓಡೋದು ಸ್ಟುಡಿಯೋಗೆ. ದಿಸ್ ವಾಸ್ ಅ ಕೈಂಡ್ ಆಫ್ ರೂಟೀನ್.
1: ಚೆನ್ನಾಗಿದೆ. ನನಗೆ ಏನಾಯ್ತು ಅಂದ್ರೆ ನೀವು ತುಂಬಾ ಚೆನ್ನಾಗಿ ಹೇಳಿದ್ರೆ ಕೋವಿಡ್ ಟೈಮ್ ನನ್ನ ಕಾಪಾಡಿದ್ದೆ ಕಾರ್ಟೂನ್ ಅಂತ. ಯಾರನ್ನು ಕಾಪಾಡಿದ್ದು, ಡೋಲ ಕಾಪಾಡಿದ್ದಲ್ಲ ಗೊತ್ತಿಲ್ಲ, ಬಟ್ ಕಾರ್ಟೂನ್ ಕಾಪಾಡಿದೆ ಅಂತಲ್ವ. ಯಾಕಂದ್ರೆ ನನ್ನ ಮನೆಯಲ್ಲಿ ನನ್ನ ಫ್ರೆಂಡ್ ಜೊತೆ ಕೂಡ ಮಾತಾಡ್ತಾ ಹೇಳಿದ್ದಾರೆ, ಆ 5 ಇಯರ್ಸ್ ಇಂದ ಆ ಎಫೆಕ್ಟ್ ಇಂದ ಇನ್ನು ಹೊರಗಡೆ ಬರೋದು ತುಂಬಾ ಜನ ಓ ಅಂತ ಅಂತಾನೆ ಇದ್ದಾರೆ. ನಿಮ್ಮ ಜೊತೆ ಮತ್ತಷ್ಟು ಮಾತಾಡೋಣ, ಬೇರೆ ಬೇರೆ ವಿಷಯಗಳನ್ನ ಕೇಳೋಣ. ಈಗ ವಿಷಯ ಏನಪ್ಪ ಅಂದ್ರೆ ಸ್ನೇಹಿತರೆ ಎಲ್ಲ ವಿಷಯ ಹೇಳ್ಬಿಟ್ಟಿದ್ದೀನಿ, ಅವರೇ ಹೇಳಬೇಕು. ನಮ್ಮ ಜೊತೆಯಲ್ಲಿ ಸುಮಂತ್ ಅವರು ಇದ್ದಾರೆ, ಖಂಡಿತವಾಗಿ ಎಸ್ ಎಂ ಎಸ್ ಮಾಡಿ 9480901013 ಇದೆ ನಂಬರ್ ಟು ಮೆಸೇಜ್. ಸರ್, ನಿಮ್ಮ ಮೆಚ್ಚಿನ ಹಾಡನ್ನ ಕೇಳಿಸ್ತೀನಿ ಸರ್, ನಗುವ ನಯನ.
0: ಆಹಾ,
1: ಯಾ
0: ಲವ್ ಯು ಫಾರ್ ದಟ್.
1: ಎಂಜಾಯ್ ದಿ ಸಾಂಗ್.

0: ಹಾಂ, ಮಾತೇಕೆ ಇಲ್ಲ, ಮಾತು ಬೇಕು, ಯಾಕೆಂದರೆ ನಮಗೆ ಸಮಯ ಮೀರ್ತಾ ಇದೆ. ಇದು ನವಿಲುಗರಿ ಕಾರ್ಯಕ್ರಮ. ಸುಮಂತ್ ಭಟ್ ನಮ್ಮ ಜೊತೆಯಲ್ಲಿ ಇದ್ದಾರೆ, ಅವ್ರ ಜೊತೆ ಮಾತನ್ನು ಮುಂದುವರಿಸ್ಕೊಂಡೋಗೋಣ. ಸುಮಂತ್ ಅವರೇ, ಸೌಭಾಗ್ಯ ಅವರು ರಾಜನ ಕುಂಟೆಯಿಂದ ಎಸ್ ಎಮ್ ಎಸ್ ಕಳಿಸಿದ್ದಾರೆ. ಅವರು ಪ್ರಶ್ನೆ ಡೈರೆಕ್ಟಾಗಿ ನನಗೆ ಟಾರ್ಗೆಟ್ ಮಾಡಿದ್ದಾರೆ, ನನಗೆ ತುಂಬ ಖುಷಿ. ಸುಮಂತ್ ಸರ್ ಹೇಳಿ, ಸುಮಂತ್ ಸರ್ ಅವರು ಕಾಮೆಂಟ್ರಿ ಕೇಳೋಣ ಅಂತ ತುಂಬ ಆಸೆ ಇತ್ತು, ಬಟ್ ಸುಧೀಂದ್ರ ಅವರು ಡಿಸ್ಟರ್ಬ್ ಮಾಡಿಬಿಟ್ರು ಅಂತ. ನಾನು ಡಿಸ್ಟರ್ಬ್ ಮಾಡೋಕೆ ಇಲ್ಲಿರೋದು
1: ಹಾಗಂದ್ಬಿಟ್ಟಿದ್ದಾರೆ.
0: ಹಾಗಂದಿದ್ದಾರೆ,
1: ತಮಾಷೆ ಮಾಡಿದ್ದಾರೆ, ಲೈವ್ ಮ್ಯಾಚ್ ನಡೀತಿಲ್ಲ ಅಂತ ಗೊತ್ತು ಅವ್ರಿಗೆ.
0: ಅಲ್ಲ, ಅವ್ರು ಏನು ಹೇಳಿದ್ರು ಓಕೆ, ನಾನು ಇರೋದೇ ಡಿಸ್ಟರ್ಬ್ ಮಾಡೋಕ್ಕೆ
1: ಇಲ್ಲ.
0: ಸರ್, ನಾನು ಹೇಳೋದೇ ಹಾಡಕ್ಕೆ, ನಾನು ಇರೋದೇ ಮಾತಾಡ್ಸಕ್ಕೆ, ಇರಿ ಸರ್ ಬೇರೆ ಹೇಳ್ತೀನಿ ಅಂತ ಹೇಳಕ್ಕೆ. ಇಷ್ಟೊಂದು ಸಪೋರ್ಟ್ ಮಾಡಿಬಿಟ್ರೆ ಕಷ್ಟ ನನಗೆ. ನೀವು
1: ಡಿಸ್ಟರ್ಬೆನ್ಸ್ ಅನ್ನಲ್ಲ,
0: ಅವರು ತಮಾಷೆಯಾಗಿ ಕೇಳಿದ್ದಾರೆ. ಥ್ಯಾಂಕ್ ಯು ಸೌಭಾಗ್ಯ ಅವರೇ, ಥ್ಯಾಂಕ್ ಯು. ಸರ್, ಇಷ್ಟು ಈಗ ಮುಂದಿನ ದಿನಗಳಲ್ಲಿ ಡೈರೆಕ್ಷನ್ ಮಾಡೋದು ಪ್ಲಾನು ಅಂತ ಏನು ಹೇಳ್ತಾ ಇದ್ರ, ಎಂಥ ಕಂಟೆಂಟ್, ಎಂಥ ವಿಷಯಗಳನ್ನ ಆಯ್ಕೆ ಮಾಡ್ಕೊಂಡಿದ್ರ?
1: ಕಂಟೆಂಟ್ ಈಗಿನ ಓ ಟಿ ಟಿ ಕಂಟೆಂಟ್ ಎಲ್ಲ ಹೇಗಿದೆ, ಆ ಥರದ ಒಂದು ಥ್ರಿಲ್ಲರ್ ಸಬ್ಜೆಕ್ಟ್ ಅಂತ ಅಂದ್ಕೊಂಡಿದ್ದೀನಿ. ನನಗೆ ತುಂಬ ಪರಿಚಯ ಇರುವಂಥ ಒಬ್ಬರು ರೈಟರ್ ಕೂಡ ಬರೆದಿದ್ದಾರೆ. ಎಲ್ಲ ಕೂಡು ಬಂದರೆ ಬಹುಶಃ ಸತ್ತಿದ ದಿನಗಳಲ್ಲಿ ಆ ಒಂದು
0: ಆಕ್ಟ್ ಮಾಡ್ತಾ ಇದ್ರಿ,
1: ಅದರಲ್ಲೂ ಒಂಚೂರು ಇದಿದೆ, ಏನು ಡೌಟ್ ಇದೆ. ಈ ಈ ಕಾನ್ಸೆಪ್ಟಲ್ಲಿ ಹೀರೋ ಹೀರೋಯಿನ್ ಅಂತೆಲ್ಲ ಇರೋದಿಲ್ಲ ಈಗಿನ ಈ ಓ ಟಿ ಟಿ ಪ್ಲಾಟ್ಫಾರ್ಮಲ್ಲಿ. ಹೌದು, ಪಾತ್ರಗಳು ಎಲ್ಲ ಪಾತ್ರಗಳು ಹೀರೋನೇ ಹೀರೋಯಿನೇ ಅಷ್ಟು ಮುಖ್ಯ ಅಂದರೆ, ಎಲ್ಲ ಪಾತ್ರಗಳು ಪ್ರಮುಖ ಪಾತ್ರಗಳಾಗಿರ್ತವೆ. ಆ ಥರದಲ್ಲಿ ಒಂದು ಮಾಡೋದಾ ಬೇಡವಾ ಅನ್ನೋದು ಒಂದು ಇನ್ನೂ ಇದೆ, ಆ ಕ್ಲಾರಿಟಿ ಇನ್ನೂ ಬಂದಿಲ್ಲ. ಫಸ್ಟ್ ಮಾಡೋದು, ನಿರ್ದೇಶನ ಮಾಡೋದು ಕನ್ಫರ್ಮ್ ಆದಮೇಲೆ ಬೇರೆ ನಿರ್ಣಯಗಳನ್ನು ತಗೊಳ್ಳೋದು ಅಂತ.
0: ಸೊ ಅದು ಅತಿ ಶೀಘ್ರದಲ್ಲಿ ಅದು ಕೂಡ ಆಗಲಿ ಆಗಲಿ. ಇನ್ನು ಈಗ ಈ ಆರ್ ಜೆ ಆಗಿರ್ಬೋದು, ಕಾಮೆಂಟೇಟರ್ ಆಗಿರ್ಬೋದು, ಈ ಈ ವಾಯ್ಸ್ ಸಂಬಂಧಪಟ್ಟಂತಹ ಫೀಲ್ಡನ್ನು ಆಯ್ಕೆ ಮಾಡಿಕೊಡ್ಬೇಕು ಅಂತ ಎಷ್ಟೋ ಜನ ಕಾಯ್ತಾ ಇದ್ದಾರೆ. ಸೊ ಅವರು ಧೈರ್ಯವಾಗಿ ಈ ಪ್ರೊಫೆಷನ್ನ ತಗೋಬೋದಾ?
1: ಸರ್, ಕಲೆ ನಿಮಗೂ ಚೆನ್ನಾಗಿ ಗೊತ್ತು, ನನಗೂ ಚೆನ್ನಾಗಿ ಗೊತ್ತು, ಅದು ಜನ ಕೈ ಹಿಡಿದ್ರೇ ಕಲೆಯಲ್ಲಿ ಏನಾದರೂ ಒಂಚೂರು ನಮಗೆ ಸಾಧನೆ ಮಾಡೋದಕ್ಕೆ ಸಾಧ್ಯ.
0: ಜನ ಕೈ ಹಿಡಿಯೋದು ಬೇರೆ, ಈ ಹುಚ್ಚು ಬೇರೆ. ನಮ್ಮ ಹತ್ರ ಒಂದು ಬಂದ್ಬಿಟ್ರೆ, ಇಲ್ಲಿ ನಾನು ಇದೇ ಆಗಲೇಬೇಕು ಅಂತ ಬಂದುಬಿಟ್ರೆ ನಾವು ಅದರಲ್ಲೇ ಹೋಗಬೇಕಾಗುತ್ತೆ ಅಲ್ವಾ? ಸೊ ಆ ರೀತಿ ಕೇಳ್ತಾ ಇದ್ದೀನಿ.
1: ಕೆಲವೊಂದು ಕ್ಷೇತ್ರಗಳಲ್ಲಿ ನಿಮಗೆ ಆ ಕಾನ್ಫಿಡೆನ್ಸ್ ಕೊಡುವಂಥ ಸಂಸ್ಥೆಗಳಿದ್ದಾವೆ, ಬಟ್ ನಾಟ್ ಶ್ಯೂರ್ ಎಲ್ಲರೂ ಅಂಥ ಸಂಸ್ಥೆಗಳ ಕೈ ಹಿಡಿತಾರೋ ಇಲ್ವೋ, ಆ ಗ್ಯಾರಂಟಿ ಹೇಳೋದಕ್ಕಾಗೋದಿಲ್ಲ. ಏನು ಅಂದರೆ, ಸ್ಕಿಲ್ ಬೇಸ್ಡ್ ಆಗಿರೋದ್ರಿಂದ ನೀವು ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಸರ್ವೈವ್ ಆಗಬಹುದು, ಆ ಗ್ಯಾರಂಟಿ ನಿಂತು ಕೊಡಬಲ್ಲೆ ನಾನು. ಬಟ್ ಇಂಥ ಕಡೆಯಿಂದನೇ ಆಗುತ್ತೆ ಅನ್ನೋದನ್ನು ಹೇಳಕ್ಕೆ ಬರೋದಿಲ್ಲ. ಈಗ ನಟನೆಗೂ ಸಹ ಸಾವಿರಾರು ಜನ ಲಕ್ಷಾಂತರ ಜನ ಕನಸು ಕಾಣ್ತಾರೆ, ಬಟ್ ಅದರಲ್ಲಿ ಯಾರೋ ಒಬ್ಬರು ಶೈನ್ ಆಗ್ತಾರೆ, ಎಲ್ಲೋ ದಶಕಕ್ಕೊಬ್ಬ ಸ್ಟಾರ್ ಹುಟ್ಟುತ್ತಾನೆ. ಸೊ ಇದು ಕೂಡ ಹಾಗೇನೆ, ಹೇಳಕ್ ಬರೋದಿಲ್ಲ.
0: ಕರೆಕ್ಟ್. ಅಲ್ಲ, ನಾನು ತೊಗೊಳ್ಬೇಕಾದ ಯಾಕೆ ಹೇಳಿದೆ ಅಂದರೆ, ನಮ್ಮ ಮಾತುಗಳು ಅಂದರೆ ನಿಮ್ಮ ಮಾತುಗಳಿಂದ ಇನ್ಸ್ಪೈರ್ ಆಗೋಂಥವ್ರು ತುಂಬ ಜನ ಇರ್ತಾರೆ. ನಿಮ್ಮ ಮಾತುಗಳು ಕೇಳಿದ್ಮೇಲೆ ಅವ್ರು ಇನ್ಸ್ಪೈರ್ ಆಗಿ ಬರಲಿ ಅನ್ನೋದು ನನ್ನ ಉದ್ದೇಶ ಅಷ್ಟೇ, ಬೇರೆ ಇಲ್ಲ.
1: ಖಂಡಿತವಾಗ್ಲು. ಅಂದರೆ ಐ ಡೋಂಟ್ ಲೈಕ್ ಮಿಸ್ಗೈಡಿಂಗ್ ಆರ್ ಮೇಕಿಂಗ್ ಫೇಕ್ ಪ್ರಾಮಿಸಸ್ ಟು ಎನಿಬಡಿ. ಹೀಗಿದೆ, ನಿಜವಾಗ್ಲೂ ಚೆನ್ನಾಗಿದೆ, ಬನ್ನಿ ಅಂತ ಹೇಳಿಬಿಟ್ರೆ
0: ತಪ್ಪಾಗುತ್ತೆ.
1: ನಾನು ಹೇಳ್ತಿದ್ನಲ್ಲ, ಇನ್ಫ್ಲೂಯೆನ್ಸ್ ಆಗೋದು ಪಾಸಿಟಿವ್ ವಿಷಯಗಳಿಗೆ ಸರಿಯಾದ ರೀತಿಯಲ್ಲಿ, ಸರಿಯಾದ ದಾರಿಯಲ್ಲಿ ಇನ್ಫ್ಲೂಯೆನ್ಸ್ ಆಗೋದು ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ನಾನು ಯಾರಿಗಾದ್ರೂ ಇನ್ಫ್ಲೂಯೆನ್ಸ್ ಮಾಡ್ತೀನಿ ಅಂತಾದರೂ ಅದು ಸತ್ಯವಾಗಿರಬೇಕು, ಮುಚ್ಚಿಟ್ಟು ಮಾಡುವಂಥದ್ದು ಏನಿದೆ, ಸತ್ಯಾಸತ್ಯತೆಗಳನ್ನು ಹೇಳುವಂಥ ಪ್ರಯತ್ನ ಮಾಡಬೇಕು. ಅದಾದ ನಂತರ ನೀವು ಹೇಳಿದಲ್ಲ, ಹುಚ್ಚಿರುತ್ತೆ ಅಂತ, ಅದನ್ನು ಹೆಚ್ಚು ಹೊತ್ತು ಹಿಡಿದಿಟ್ಕೊಳ್ಳೋಕ್ಕಾಗಲ್ಲ. ಅದಿದ್ದವ್ರು ನುಕ್ಕೊಂಡು ಬಂದೇ ಬರ್ತಾರೆ, ನಾನು ಏನು ಹೇಳಿದ್ರು ಬಂದೇ ಬರ್ತಾರೆ.
0: ಕರೆಕ್ಟ್, ಹೌದು ಹೌದು ಹೌದು, ಸತ್ಯ ಅಲ್ಲ. ಯಾಕಂದ್ರೆ ನೋಡಿದೀವಲ್ವ, ಎಷ್ಟೊಂದು ಜನ ಕಲಾವಿದರು ನೋಡಿದ್ದೀವಿ, ಪರವಾಗಿಲ್ಲ ನಮ್ಗೆ ಏನು ಮಾಡಿದ್ರು ಪರವಾಗಿಲ್ಲ, ಎಲ್ಲೇ ಇರೋಣ ಅಂತ ಎಷ್ಟೊಂದು ಜನ ಕಲಾವಿದರು ನಾನು ನೋಡಿದ್ದೀನಿ, ನೀವಂತೂ ನೋಡೇ ಬಿಟ್ಟಿರ್ತೀರ, ನಾನೇ ನೋಡಿದ್ಮೇಲೆ ನೀವು ನೋಡದೇ ಇರ್ತೀರ ಅಲ್ವಾ, ನೋಡೇ ನೋಡಿರ್ತೀರ. ನಿಮಗೆ ಈ ಫೀಲ್ಡ್ ನಾನು ಕರೆಕ್ಟಾಗಿ ಆಯ್ಕೆ ಮಾಡ್ಕೊಂಡು ಬಂದು ಇಲ್ಲಿದ್ದೀನಿ ಅಂತ ಖಂಡಿತ ಅನಿಸಿದೆ ಅಲ್ವಾ?
1: ಡೆಫಿನೆಟ್ಲಿ. ನನಗೆ ನಾನು ಅವತ್ತೇನು ಒಂದು ಡಿಸಿಷನ್ ಅಂತ ತಗೊಂಡೆ, ಇದು ಇಲ್ಲಿ ನನ್ನ ಕರಿಯರ್ ಮಾಡ್ಕೊಳ್ಬೇಕು ಅಂತ. ಆ ಒಂದು ಡಿಸಿಷನ್ ನನಗೆ ಇವತ್ತಿನವರೆಗೂ ಬೇಜಾರು ಮಾಡಿಸಿಲ್ಲ. ಇವತ್ತಿನವರೆಗೂ ದೇವ್ರ ದಯೆಯಿಂದ ನನಗೆಲ್ಲೂ ಯಾಕಾದರೂ ಡಿಸಿಷನ್ ತಗೊಂಡಪ್ಪ ಅಂತ ಅನ್ಸೋ ಹಾಗೆ ಮಾಡೇ ಇಲ್ಲ. ಸ್ವಲ್ಪ ತೆರೆಮರೆಯಲ್ಲಿ ಇರೋವಂತಹ ಕೆಲಸ, ಜನ ಹೆಚ್ಚು ಗುರುತಿಸೋದಿಲ್ಲ ಅನ್ನೋ ಒಂದು ಕೊರತೆ, ಒಂದು ಬೇಜಾರಿದೆ ಬಿಟ್ಟರೆ, ಅದಿರೋದೇ ಹಾಗೆ ಕ್ಷೇತ್ರ ಅಂತ ಅದಕ್ಕೂ ಈಗ ಒಪ್ಕೊಂಡಾಗಿ ಹೋಗಿದೆ. ಈಗ ಕಮೆಂಟ್ರಿ ಮಾಡುವಾಗ ಮುಖ ಪ್ರತಿ ಮ್ಯಾಚ್ನಲ್ಲೂ ಕಾಣಕ್ಕೆ ಸಿಗತ್ತೆ ಅಂತ ಹೇಳಕ್ ಬರೋದು, ಆರ್ಜಿಂಗ್ ಮಾಡುವಾಗ ನಮ್ಮ ಮುಖ ಅಂತೂ ನೋಡೋದಕ್ಕೆ ಆಗೋದಿಲ್ಲ. ಡಬ್ಬಿಂಗ್ ಆರ್ಟಿಸ್ಟ್ ದೊಡ್ಡ ಸ್ಟಾರ್ ದಿನ ಯಾವುದೋ ಒಬ್ರು ನೆರಳಲ್ಲಿ ನಾವಿರ್ತೀವಿ. ಸೊ ಇದಿರೋದೇ ಹೀಗೆ, ಅಕ್ಸೆಪ್ಟ್ ಮಾಡ್ಕೊಂಡಾಗಿದೆ. ನಟನೆಯಲ್ಲಿ ನಿರ್ದೇಶಕರು ಜನರು ಕೈ ಹಿಡಿದ್ರೆ ಡೆಫಿನೆಟ್ಲಿ ಅಲ್ಲಂತೂ ನಮ್ಮ ಆಕ್ಚುಲ್ ಆಸೆ ಏನಿದೆ ಅದನ್ನ ಈಡೇರಿಸ್ಕೊಳ್ಳೋಕೆ ಅವಕಾಶ.
0: ಕರೆಕ್ಟ್. ಈಗ ಅಪ್ರಿಷಿಯೇಷನ್ ಅಂತ ಹೇಳಿದ್ರಲ್ವ ನೋಡಿ, ಎಲ್ಲೋ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋದಾಗ ರಾಜಮೌಳಿ ಅಂತ ಒಬ್ಬ ಡೈರೆಕ್ಟ್ ನಿರ್ದೇಶಕರು ನಮ್ಮನ್ನು ಅಪ್ರಿಷಿಯೇಟ್ ಮಾಡಿದ್ರು ಅಂತ ನೀವು ಹೇಳಿದ್ಮೇಲೆ ಅದನ್ನ ಕೇಳಿ ನನಗೆ ಖುಷಿ ಆಯಿತು, ಕೇಳಿದ್ರು ಕೂಡ ಖುಷಿ ಆಗಿರುತ್ತಲ್ವ. ಅಲ್ಲಿ ನಮ್ಮ ನಾವು ಆಯ್ಕೆ ಮಾಡಿಕೊಂಡಂತ ಫೀಲ್ಡ್ ಸಾರ್ಥಕ ಅಂತ ನಮಗೆ ಅನಿಸಿದ್ರೆ ಸಾಕು ಅಲ್ಲ. ನನಗೆ ನನಗೆ ಅನಿಸಿದ ಮಟ್ಟಿಗೆ ನಿಮ್ಮ ಮಾತುಗಳನ್ನ ಕೇಳಿ ಜೀವನ ತುಂಬಾ ಇಂಪಾರ್ಟೆಂಟ್ ಸಕ್ಸಸ್ಗಿಂತ ಅಂತ ಅಂದ್ಕೊಂಡಿದ್ದೀನಿ.
1: ಡೆಫಿನೆಟ್ಲಿ ಎಸ್, ಲೈಫ್ ಇಸ್ ಆಲ್ ಅಬೌಟ್ ಎಕ್ಸ್ಪೀರಿಯನ್ಸ್ ಸರ್. ನಾನು ಇದನ್ನು ತುಂಬ ಸ್ಟ್ರಾಂಗ್ ಆಗಿ ನಂಬ್ತೀನಿ. ನಮಗೆ ನೋವಾದಾಗ ಏನು ಕಣ್ಣೀರು ಬರುತ್ತೆ, ಅಥವಾ ಖುಷಿಯಾದಾಗಲೂ ಏನು ಕಣ್ಣೀರು ಬರುತ್ತೆ, ಎರಡು ಕಣ್ಣಿಂದ ಬರೋ ನೀರೆ, ಆದರೆ ವ್ಯತ್ಯಾಸ ಇರುತ್ತೆ, ಎಕ್ಸ್ಪೀರಿಯನ್ಸ್ ಬೇರೆ ಥರದ ಆಗ್ತಾ ಇರುತ್ತೆ. ಹಾಗಾಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಲೈಫ್ನ. ಇಟ್ಸ್ ಆಲ್ ಅಬೌಟ್ ಎಕ್ಸ್ಪೀರಿಯನ್ಸ್. ಸಕ್ಸಸ್ ಕಂಡ ಮೇಲೆ ಎಷ್ಟೋ ಜನ ಅದನ್ನು ಹ್ಯಾಂಡಲ್ ಮಾಡಕ್ ಆಗದೆ ಕೆಳಗೆ ಬಿದ್ದವರು ಇದ್ದಾರೆ. ಅದೇ ಪರ್ಮನೆಂಟು ಅಲ್ಲ, ಆಮೇಲೆ ಹುಟ್ಟಿನ ನಿಜವಾದ ಅರ್ಥ ಸಕ್ಸಸ್ಸು ಅಲ್ಲ. ಒಂದು ಒಳ್ಳೆಯ ಬದುಕನ್ನ ಬದುಕು ಹೋಗೋದು, ಬದುಕೆ ಆ ನಂತರ ಹೋಗೋದಿದೆಯಲ್ಲ, ಅದು ಅದು ಅದಕ್ಕೆ ಎಕ್ಸ್ಪೀರಿಯನ್ಸ್ ಬೇಕು. ನಿಮಗೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು.
0: ನನಗೆ ಬೇಕಾಗಿತ್ತು ಈ ಮಾತನ್ನ, ಯಾಕೆ ತುಂಬ ಜನ ಒಬ್ರು ಯಾರು ಹಿರಿಯರು ಹಿರಿಯ ಕವಿಗಳು ಅಂತ ಕೇಳಿದ್ರಂತ ನಾನು ಒಂದ್ಸರಿ ಮಾತನ್ನು ಹೇಳಿದ್ದೆ. ಜೀವನ ಅಂದ್ರೆ ಏನು ಅಂತ ಕೇಳಿದ್ರಂತ, ಜೀವನ ಅಂದ್ರೆ ಏನು ಅಂತ ಕೇಳಿದ್ರೆ ಜೀವನ ಅಂತ ಕೇಳಬಾರ್ದು, ಜೀವನವನ್ನು ಪೂರ್ತಿ ಜೀವಿಸಿ ನೋಡು ಅವಾಗ ಗೊತ್ತಾಗುತ್ತೆ ಜೀವನದ ಸವಿ ಏನು ಅಂತ. ಎಷ್ಟು ಮಾತಲ್ವಾ, ಎಷ್ಟು ಅರ್ಥ ಇದೆ ಅದರಲ್ಲಿ. ನೀವು ಅವ್ರು ಹೇಳಿದ ಕೇಳಿದ್ರೆ, ಬಟ್ ನಿಮ್ಮ ಭಾವನೆ ನೀವು ಹೇಳಿದಂತ ಮಾತುಗಳಲ್ಲಿ ಅದನ್ನು ನಾನು ಅನುಭವಿಸಿದೆ. ಈಗ ಕಮಿಂಗ್ ಟು ಪಾಯಿಂಟ್, ಶಾರುಖ್ ಖಾನ್, ಸಲ್ಮಾನ್ ಖಾನ್ ಅವರಾಗಿರ್ಬೋದು, ಆ್ಯಂಡ್ ಅಜಯ್ ದೇವ್ಗನ್, ಅಕ್ಷಯ್ ಕುಮಾರ್, ಎಲ್ಲರಿಗೂ ಮಾಡಿಬಿಟ್ಟಿದ್ದೀರಾ. ನಾನು ಒಂದು ಡೈಲಾಗ್ ಕೊಡ್ತೀನಿ, ಅವರು ಡೈಲಾಗ್ ಹಿಂಗಿರುತ್ತೆ ಅಂತ ಹೇಳ್ಬಿಡಿ ಸರ್ ನನಗೆ. ನನ್ನ ಡೈಲಾಗ್ ಏನಂದ್ರೆ, ನನ್ನ ತಂಗಿ ನನ್ನ ಕಣ್ಣುಗಳಿದ್ದ ಹಾಗೆ ಆ ಕಣ್ಣುಗಳ ಮೇಲೆ ಕಣ್ಣುಗಳನ್ನು ಹಾಕಿದ ಕಣ್ಣುಗಳನ್ನು ಕಿತ್ತು ಬಿಡ್ತೀನಿ. ಅಜಯ್ ದೇವನ್.
1: ಅಜಯ್ ದೇವನ್. ನನ್ನ ತಂಗಿ ನನ್ನ ಕಣ್ಣುಗಳಿದ್ದ ಹಾಗೆ ಅವಳ ಮೇಲೆ ಕಣ್ಣು ಹಾಕಿದ್ರೆ ನಿನ್ನ ಕಣ್ಣುಗಳನ್ನು ತೆಗೆದು ಬಿಡ್ತೀನಿ.
0: ಶಾರುಖ್.
1: ನನ್ನ ತಂಗಿ ನನ್ನ ಕಣ್ಣಿದ್ದ ಹಾಗೆ ಹೇಯ್, ಅವಳ ಮೇಲೆ ಏನಾದರೂ ಕಣ್ಣು ಹಾಕಿದ್ರೆ ನಿನ್ನ ಕಣ್ಣು ತೆಗೆದು ಬಿಡ್ತೀನಿ.
0: ಸಲ್ಮಾನ್ ಖಾನ್. ಐ ಆಮ್ ಎಂಜಾಯಿಂಗ್.
1: ನನ್ನ ತಂಗಿ ನನ್ನ ಕಣ್ಣುಗಳಿದ್ದ ಹಾಗೆ ಅವಳ ಮೇಲೆ ಕಣ್ಣು ಹಾಕಿದ್ರೆ ನಿನ್ನ ಕಣ್ಣುಗಳನ್ನ ತೆಗೆದು ಬಿಡ್ತೀನಿ.
0: ಫ್ಯಾಂಟಾಸ್ಟಿಕ್. ನಾನು ಇಷ್ಟು ಫಾಸ್ಟ್ ಆಗಿ ಹೇಳ್ಬಿಡೆ ನನ್ನ ಡೈಲಾಗ್ನ, ಇವ್ರಿಗೆ ನೆನಪಿಗೆ ಹೋಗುತ್ತೆ ಅಲ್ಲ ಅಂತ. ನೆನಪಿನ ಶಕ್ತಿ ಉಳಿಸ್ಕೊಳಕ್ಕೆ ಏನು ಮಾಡ್ತೀರಿ ಸರ್, ಬೆಂಡೆಕಾಯಿ ಜಾಸ್ತಿ ತಂದ್ಬಿಟ್ಟು?
1: ಇಲ್ಲ, ಅದು ಅಭ್ಯಾಸ ಆಗೋಗಿದೆ ಸರ್. ಬೆಂಡೆಕಾಯಿ ಎಲ್ಲ ನೆನಪು ಬರಲ್ಲ ಈಗ, ಬೆಂಡೆ ಎತ್ತಿದಾರಲ್ಲ ಮುಂಚೆಯಿಂದ. ಅದೇ ಅದು ಆ ಪಾಠ ಸ್ಟ್ರಾಂಗ್ ಆಗಿದೆ.
0: ಸೊ ಇಷ್ಟೆಲ್ಲ ಆದ್ಮೇಲೆ ನನಗೆ ಒಂದು ಖುಷಿ ಅನಿಸ್ತು, ಕಾಲೇಜ್ ಸ್ಕೂಲ್ ಡೇಸ್ ನೆನೆಸ್ಕೊಂಡ್ರೆ ಹೇಗಿರುತ್ತೆ ಈಗ ಅಂತ.
1: ಆಕ್ಚುಲಿ ನಾನು
0: ಎಲ್ಲರೂ ಆರಂಭದಿಂದ ಮಾಡ್ತಾರೆ, ನಾವು ಒಂಥರ ಉಪೇಂದ್ರ ಅವರ ಸಿನಿಮಾ ಇದ್ದ ಹಾಗೆ ಕೊನೆಗೆ ಕೇಳ್ತೀವಿ ಇದನ್ನ.
1: ನಾವು ಇರೋದೇ ಹೀಗೆ ಹೌದು. ನನಗೀಗ ಎಷ್ಟೋ ಟೀಚರ್ಸ್ಗೆ ಸಾರಿ ಹೇಳಬೇಕು ಅಂತ ಅನ್ಸುತ್ತೆ. ಅಂದರೆ ನನ್ನೊಳಗೆ ಇಷ್ಟೊಂದು ಕ್ಷಮತೆ ಇತ್ತು ಅನ್ನೋದನ್ನು ಅವರು ಕೂಡ ಆಗ ಗುರುತಿಸಿದ್ರು. ಯಾವುದೇ ಒಂದು ಸಿಂಗಿಂಗ್ ಕಾಂಪಿಟೇಷನ್ ಬಂದ್ರೂ ಸುಮಂತ ಅಂತ ನನ್ನ ಹೆಸರು ಕರೆಯೋರು, ನನ್ನನ್ನು ಭಾಗವಹಿಸು ಅಂತ ಕೇಳ್ಕೊಳ್ಳೋರು, ಎಲ್ಲದರಲ್ಲೂ ಭಾಗವಹಿಸ್ತಾ ಇರಲಿಲ್ಲ. ನನಗೆ ಸ್ಪೋರ್ಟ್ಸ್ ಕಡೆ ಹೆಚ್ಚು ಆಸಕ್ತಿ ಇತ್ತು, ಹಾಗಾಗಿ ಕಲೆ ಕಡೆ ನಾನಾಗ ಹೆಚ್ಚು ಗಮನ ಕೊಡಲಿಲ್ಲ. ಅದಕ್ಕೆ ಸಾರಿ ಹೇಳಬೇಕು ಅಂತ ಅನ್ಸುತ್ತೆ ಆ ಎಲ್ಲ ಟೀಚರ್ಸ್ಗೆ. ಕೆಲವೇ ಕೆಲವು ಕಾಂಪಿಟೇಷನ್ಸ್ ಹೋಗ್ತಾ ಇದ್ದೆ, ಕೆಲವೇ ಕೆಲವು ಕಡೆ ನಾನು ನನ್ನ ಸ್ಕೂಲ್ನ ರೆಪ್ರೆಸೆಂಟ್ ಮಾಡಿದೆ. ಬಹುಶಃ ಇನ್ನು ಹೆಚ್ಚು ಮಾಡಬೇಕಾಗಿತ್ತು ಅದನ್ನು ಕೂಡ ಅಂತ ಅನ್ನಿಸ್ತಾ ಇದೆ. ಆ ಡೇಸ್ ಬರಲ್ಲ ಸರ್. ಒಂದು ನನಗೆ ಎಕ್ಸ್ಪೀರಿಯನ್ಸ್ ಹೆಚ್ಚು ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ರು ನಮ್ಮ ಟೀಚರ್ಸ್, ಬಟ್ ನಾನೇ ಅದನ್ನು ಏನು ದೂರ ತಳ್ಳಿಬಿಟ್ನ ಅಂತ ಈಗ ಬೇಜಾರಾಗ್ತಾ ಇದೆ. ಆ ಕಾರಣಕ್ಕೆ ಸಾರಿ ಹೇಳಬೇಕು ಅಂತ ಅನ್ಸುತ್ತೆ.
0: ಐ ಮೀನ್ ಕಾಲೇಜ್ ಡೇಸ್ಗಳಲ್ಲಿ ನೀವು, ನಾನು ಏನು ಕೇಳಕ್ಕೆ ಕೊಟ್ಟಂತೆ, ಕಾಲೇಜ್ ಡೇಸ್ಗಳಲ್ಲಿ ನೀವು ಈ ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲ ಭಾಗವಹಿಸ್ತಾ ಇದ್ದೀರಾ. ಯಾಕಂದ್ರೆ ಬೆಳೆವ ಸಿರಿ ಮೊಳಕೆ ಅಲ್ಲಿ ಅಂತಾರಲ್ಲ, ಆ ರೀತಿ ಇತ್ತ?
1: ಖಂಡಿತವಾಗ್ಲೂ ಇತ್ತು. ಅವಾಗ ಎಲ್ಲ ಒಂದಷ್ಟು ಕ್ರಶ್ ಕಿಶ್ ಅಂತೆಲ್ಲ ಇರ್ತಾವಲ್ಲ, ಅವ್ರನ್ನ ಇಂಪ್ರೆಸ್ ಮಾಡೋದಕ್ಕೆ ಅಂತ ಅವಕಾಶ ಕೂಡ
0: ಆಗಲಿಂದ ಶುರು ಮಾಡಿದಂತೆ ಕಾಣುತ್ತೆ. ಸೊ ಇದು ಯುವರ್ ರಿಂಗ್ಸ್ ಅಂತ.
1: ಹೌದು, ಆಗಲಿಂದನೇ ಸರ್, ನಾವು ಆ ಕಾಲದಿಂದನೇ ಶುರು.
0: ಎಲ್ಲಿ ಓದಿದ್ರಿ, ಏನು ಓದಿದ್ರಿ, ಹೇಗೆ ಓದಿದ್ರಿ
1: ಸರ್? ನನ್ನ ಸ್ಕೂಲಿಂಗ್ ಒಂದು ಮಟ್ಟಿಗೆ ಇದೆ, ನಮ್ಮ ಬ್ಯಾಂಗ್ಳೂರ್ ಸೌತ್ನಲ್ಲಿ ಆಯಿತು. ಆ ನಂತರ ಯಲಹಂಕಗೆ ಶಿಫ್ಟ್ ಆಗ್ತೀವಿ. ಯಲಹಂಕದಲ್ಲಿ ಒಂದಷ್ಟು ಸ್ಕೂಲಿಂಗ್, ಅಲ್ಲೇ ಕಾಲೇಜ್ ಎಲ್ಲ ಆಗುತ್ತೆ. ಗ್ರಾಜ್ಯುಯೇಷನ್ನ ನಾನು ಓಪನ್ ಯೂನಿವರ್ಸಿಟಿಯಲ್ಲಿ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ತೀನಿ, ಇವತ್ತಿಗೂ ಅಂದ್ಕೊಳ್ತಾನೆ ಇದ್ದೀನಿ. ಆಗಲಿಲ್ಲ, ಗ್ರಾಜ್ಯುಯೇಷನ್ ಮಾಡ್ಲಿಕ್ಕೆ ಆಗಲಿಲ್ಲ. ಬಟ್ ದಟ್ಸ್ ಓಕೆ, ಐ ಥಿಂಕ್ ಲೈಫ್ ಹ್ಯಾಸ್ ಗ್ರಾಜ್ಯುಯೇಟೆಡ್ ಮೀ ಇನ್ ಮೆನಿ ಅದರ್ ವೇಸ್. ಸೊ ಐ ಆಮ್ ಹ್ಯಾಪಿ ಅಬೌಟ್ ಇಟ್.
0: ಗುಡ್. ಸೊ ಇಷ್ಟು ವಿಷಯಗಳನ್ನ ಮಾಡಿದ ಮೇಲೆ, ಅಂದರೆ ಕಾಮೆಂಟೇಟರ್, ಡಬ್ಬಿಂಗ್, ವಾಯ್ಸ್ ಓವರ್, ನಟ, ನಿರ್ದೇಶನ ಮಾಡೋ ತಯಾರಿ, ರೈಟರ್, ಇಷ್ಟೆಲ್ಲ ವಿಷಯಗಳಾದ್ಮೇಲೆ ಎಸ್ ಐ ಡಿಡ್ ಸಮಥಿಂಗ್ ಅಂತ ಅನಿಸ್ತಾ, ಅಥವಾ ಇಲ್ಲ ಸ್ಟಿಲ್ ಐ ಹ್ಯಾವ್ ಟು ಡೂ ಸಮಥಿಂಗ್?
1: ಇಲ್ಲ ಸರ್, ಇನ್ನು ಮಾಡಬೇಕು ಸರ್, ಏನು ಅಷ್ಟು ವಯಸ್ಸಾಗಿಲ್ಲ. ಸೊ
0: ನೀವು
1: ಸೊ ಇನ್ನೂ ಸಾಕಷ್ಟು ಏನು ಸಾಧನೆಯನ್ನು ಮಾಡಬೇಕು ಅಂತ ಆಸೆ ಇದೆ. ಈಗೇನು ಮಾಡಿದ್ದೀನಿ, ಇದ್ರ ಡಬಲ್ ಮಾಡಿಬಿಟ್ರೆ ಸಾಕು, ಇನ್ನೇನು ಬೇಡ.
0: ಅಬ್ಬೋ, ತುಂಬ ಚಿಕ್ಕ ಆಸೆ ಇದೆ ನಿಮಗೆ, ಚೆನ್ನಾಗಿದೆ. ನೀವು ಶಾರುಖ್ ಖಾನ್ ಡಬ್ ಮಾಡಿದ್ದು ಅನೀಶ್ ಅವ್ರಿಗೆ ತುಂಬ ಇಷ್ಟ ಆಗಿದೆ. ಥ್ಯಾಂಕ್ ಯು ಅನೀಶ, ಥ್ಯಾಂಕ್ ಯು ವೆರಿ ಮಚ್. ಇನ್ನು 1 ಗಂಟೆ ಕಾಲ ಆಲ್ಮೋಸ್ಟ್ 1 ಗಂಟೆ ಕಾಲ ನಮ್ಮ ಜೊತೆಲಿ ಇದ್ರಿ, ಒಳ್ಳೆ ಹಾಡುಗಳನ್ನ ಕೇಳಿದ್ರಿ. ಇನ್ನು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಕೊನೆ ಹಾಡು ನೀವು ಹಾಡಿ ಹಾಡ್ದನ್ನ ಕೇಳಿಸ್ತೀನಿ.
1: ನಾನು ರ್ಯಾಪ್ ಮಾಡಿರೋದು
0: ಕೋಟೆ ಸಿಂಹಕ್ಕೋಸ್ಕರ ನೀವು ಹಾಡಿದ್ರಲ್ಲ, ಆ ಹಾಡನ್ನು ಖಂಡಿತ ಕೇಳಿಸ್ತೀನಿ.
1: ಥ್ಯಾಂಕ್ ಯು.
0: 1 ಗಂಟೆ ನಮ್ಮ ಜೊತೆಲಿ ಕೇಳಿದ್ರಿ, ಹೇಗಿತ್ತು?
1: ಅದ್ಭುತವಾಗಿತ್ತು ನಿಜವಾಗ್ಲೂ. ನವಿಲುಗರಿಯಲ್ಲಿ ಹೇಗೆ ಬೇರೆ ಬೇರೆ ಶೇಡ್ಸ್ ನೋಡೋದಕ್ಕೆ ಸಿಗುತ್ತೆ, ಹಾಗೆ ಬೇರೆಲ್ಲ ಶೇಡ್ಸ್ನ ನೋಡೋದಕ್ಕೆ ಅವಕಾಶ ಮಾಡಿಕೊಟ್ರಿ. ಅಂದರೆ ಒಂದು ಫ್ಲ್ಯಾಶ್ ಬ್ಯಾಕ್ಗೆ ಹೋಗೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ರಿ. ಆ್ಯಂಡ್ ನಿಮ್ಮ ಅದ್ಭುತವಾದ ಏನು ವಾಕ್ಚಾತುರ್ಯ, ಅದು ಕೂಡ ನಮಗೆ ಪರಿಚಯ ಆಯಿತು. ಆ್ಯಂಡ್ ನಿಮ್ಮ ಜೊತೆಗೆ ನಾವು ಒಂಚೂರು ಚಟ್ಪಟ ಮಾತುಗಳನ್ನು ಆಡೋದಕ್ಕೆ ಅವಕಾಶ.
0: ನನಗೆ ಭಯ ಇತ್ತು, ನಾನು ಹೀಗೆ ಶುರು ಮಾಡಿಬಿಟ್ರೆ ಅವರು ಆ ಕಡೆಯಿಂದ ಹಾಕಿ ಶುರು ಮಾಡಿಬಿಟ್ರೆ ಹೇಗೆ ಅಂತ. ನೀವು ಪ್ರಶಾಂತವಾಗಿ ಶಾಂತವಾಗಿ ಇದ್ರೆ ಅಂದರೆ ಸಂತೋಷ.
1: ಇಲ್ಲ ಸರ್, ಅದ್ಭುತವಾದ ಎಕ್ಸ್ಪೀರಿಯೆನ್ಸ್. ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೀನಿ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಆ್ಯಂಡ್ ನಿಮ್ಮ ಫ್ಯಾನ್ಸ್ ಒಂಚೂರು ನನಗೆ ಪರಿಚಯ ಮಾಡಿಸ್ಕೊಟ್ರೆ ಅವ್ರಿಗೂ ಎಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ನಿಮ್ಮ ಲಿಸ್ನರ್ಸ್,
0: ನಿಮ್ಮ ಫ್ಯಾನ್ಸ್ ಪರಿಚಯ ಮಾಡಿಕೊಟ್ರಿ.
1: ಇಲ್ಲ ಸರ್.
0: ನೆಕ್ಸ್ಟ್ ಏನು ಪ್ರಾಜೆಕ್ಟ್ ಇದೆ ನಿಮಗೆ?
1: ನೆಕ್ಸ್ಟ್ ಕ್ರಿಕೆಟಿಂಗ್ ಇವೆಂಟ್ಸ್ ಸದ್ಯಕ್ಕಿದೆ, ಹೆಚ್ಚಿಗೆ ಇದೆ. ಸೋನಿ ಸ್ಪೋರ್ಟ್ಸ್ನವರು ಕನ್ನಡ ಸ್ಪೋರ್ಟ್ಸ್ ಚಾನಲ್ ಏನು ಶುರು ಮಾಡಿದ್ದಾರೆ, ಅಲ್ಲಿ ಒಂದು ಸ್ವಲ್ಪ ತೊಡಗಿಸ್ಕೊಂಡಿದ್ದೀನಿ. ಅದಲ್ಲದೆ ನನ್ನ ವಾಯ್ಸ್ ಓವರ್ ವೃತ್ತಿ ಏನಿದೆ ಅದು ಫ್ರೀಲ್ಯಾನ್ಸ್ ಮಾಡ್ತೀನಿ, ಅದು ನಡೀತಾನೆ ಇದೆ. ನೋಡ್ಬೇಕು,
0: ನೋಡ್ಬೇಡಿ, ಮಾಡ್ತಾ ಇರಿ.
1: ಥ್ಯಾಂಕ್ ಯು ಸರ್.
0: ಯಾ ಮಾಡ್ತಾ ಇದ್ರೆ ಮಾತ್ರ ಮುಂದೆ ನೋಡೋಕ್ಕಾಗುತ್ತಿಲ್ಲ ಅಂತ ಆಗಲ್ಲ. ಸೊ ಹೋಗಿಂತ ಮುಂಚೆ ನಿಮ್ಮ ಗೊತ್ತಿರಲಿಲ್ಲ ನನಗೆ, ನೀವು ಇಷ್ಟು ಚೆನ್ನಾಗಿ ಹಾಡ್ತೀರಿ ಅಂತ. ಒಂದು ಸಾಲ ಹಾಡ್ಬಿಡಿ ನಮಗೋಸ್ಕರ. ಏನಿ ಹಾಡು ಅಣ್ಣವ್ರದ್ದು, ವಿಷ್ಣು ಸರ್, ಎಸ್ ಪಿ ಸರ್, ಏನಿ ಹಾಡು ಇದೇ ಹಾಡಬೇಕು ಅಂತಿಲ್ಲ, ನಿಮ್ದೇ ಹಾಡಬೇಕು ಅಂತಿಲ್ಲ. ನೀವು ರ್ಯಾಪ್ ಮಾಡ್ತಾ ಇದ್ರಿ, ನೀವು ಹಾಡಿದ್ರೆ ಆ ಹಾಡನ್ನು ಕೇಳಿಸ್ತೀನಿ. ಯಾ ಕಮಾನ್.
1: ಓ, ಇದು ಕಂಡೀಷನ್ ಸರ್? ಇದು
0: ರಿಕ್ವೆಸ್ಟ್.
1: ರಿಕ್ವೆಸ್ಟ್ ಅಲ್ಲ, ಹಾಕಿದ್ರೆ ಕೇಳಿದ್ರೆ ಮಾತ್ರ ಕೇಳಿಸ್ತೀನಿ.
0: ಆ ಪ್ರೀತಿಯ ರಿಕ್ವೆಸ್ಟ್ ಹಂಗೆ ಇರುತ್ತೆ.
1: ಓಕೆ.

0: ವಾವ್. ಸೊ ಮುಂದಿನ ಸಾರಿ ಬಂದಾಗ ನೀವು ಇದನ್ನು ಕೂಡ ಆ್ಯಡ್ ಮಾಡ್ಕೋಬಹುದು ನಾವು. ಥ್ಯಾಂಕ್ ಯು ಸುಮಂತ್,
1: ಥ್ಯಾಂಕ್
0: ಯು ವೆರಿ ಮಚ್. ಸ್ನೇಹಿತರೆ, ಇದುವರೆಗೂ ನಮ್ಮ ಜೊತೆಯಲ್ಲಿ ಸುಮಂತ್ ಭಟ್ ಅವರು ಇದ್ದರು. ಕಾರ್ಯಕ್ರಮವನ್ನು ಅಂದರೆ ಈ ದಿನದ ನವಿಲುಗರಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದಾನೆ. ಒಂದು ಗಂಟೆಯಲ್ಲಿ ಅಡುಗೆ ಏನು ಮಾಡಿದಿರಿ ಅಂತ ನಮ್ಮ ಅರ್ಜ ಕೇಳ್ತಾರೆ. ಡೆಫಿನೆಟ್ ಆಗಿ ಸ್ಟೇ ಟ್ಯೂನ್ಡ್ ವಿತ್ ಅಸ್, ಎಫ್ ಎಂ ರೈನ್ಬೋ ಮ್ಯೂಸಿಕಲ್ ಯುವರ್ಸ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ಸಮಯ ಆಗಿದೆ 1:30 ಇನ್ನೇನು. ನೀವು ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್. ನಮ್ಮ ಈ ಹೊತ್ತಿನ ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನೇನು 1 ಗಂಟೆ ಆಗಿದೆ, ಊಟ ಮಾಡೋ ಹೊತ್ತು ಕೂಡ ಎಲ್ಲರಿಗೂ ಬಂದಿದೆ. ಅಡುಗೆ ಮಾಡ್ತಾ ಇದ್ದೀರಾ ಅಥವಾ ಅಡುಗೆ ಆಗಿದೆಯಾ? ತಿನ್ಬೇಕಾ ಇನ್ನೇನು? ಅಥವಾ ಆಫೀಸಲ್ಲಿರೋರು ಲಂಚ್ ಟೈಮಿಗೆ ಕಾಯ್ತಾ ಇದ್ದೀರಾ ಅಥವಾ ಲಂಚ್ ಟೈಮಲ್ಲಿ ಊಟ ಮಾಡ್ತಿದ್ದೀರಾ? ಯಾರಾದರೂ ಆಗಲಿ, ಕರೆಯಲಿ ಕೈರುಚಿಗೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ಕರೆಯಲಿ ಕೈರುಚಿ ಕಾರ್ಯಕ್ರಮದಲ್ಲಿ ನಾನು ಒಂದು ವಿಶೇಷವಾಗಿರುವಂತಹ, ಒಂದು ಡಿಫ್ರೆಂಟ್ ಆಗಿರುವಂತಹ ಅಡುಗೆಯನ್ನು ತೊಗೊಂಡು ಬಂದಿದ್ದೀನಿ. ಏನಪ್ಪ ಅಂತಂದರೆ, ಸಾಮಾನ್ಯವಾಗಿ ಕಲ್ಲಂಗಡಿ ಹಣ್ಣು ಅಂದರೆ ವಾಟರ್ಮೆಲನ್ ಎಲ್ಲರೂ ತಿಂದಿರ್ತೀರ. ಆ ಕೆಂಪು ಭಾಗ ಏನಿದೆಯೋ ಅದನ್ನು ಎಲ್ಲರೂ ತಿಂದಿರ್ತೀರ. ಆದರೆ ವಾಟರ್ಮೆಲನ್ನ ಸಿಪ್ಪೆಯಲ್ಲಿ ಅಡುಗೆಗಳನ್ನು ಮಾಡ್ತಾರೆ, ನಿಮ್ಗೆ ಗೊತ್ತಾ? ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆಯಾ? ಹಾಗಾದರೆ ಕೇಳಿಸ್ಕೊಳ್ಳಿ. ವಾಟರ್ಮೆಲನ್ನು ಒಳಗಡೆ ಇರುವಂತಹ ಭಾಗ ಏನದು ಕೆಂಪಗಿರುತ್ತಲ್ಲ, ಅದನ್ನು ನೀವೆಲ್ಲರೂ ತಿಂದೇ ಇರ್ತೀರ. ಹಾಗೆ ಸಿಪ್ಪೆಯನ್ನು ಕೂಡ ತೆಗೆದುಬಿಡಿ, ಹಸಿರು ಬಣ್ಣದಲ್ಲಿ ಏನಿರುತ್ತೆ ಅದನ್ನು ಕೂಡ ತೆಗೆದುಬಿಡಿ. ಮಧ್ಯದಲ್ಲಿ ಬಿಳಿ ಭಾಗ ಇರುತ್ತೆ, ನೀವು ಆ ಕೆಂಪು ಭಾಗನ ತಿಂದ ನಂತರ ನಿಮಗೆ ಒಂದು ಬಿಳಿ ಭಾಗ ಸಿಗುತ್ತೆ. ಅದರಲ್ಲಿ ನೀವು ಏನೇನೆಲ್ಲ ಮಾಡ್ಬೋದು ಗೊತ್ತಾ? ಎಷ್ಟು ವಿಶೇಷವಾಗಿರುವಂತಹ ತಿಂಡಿಗಳನ್ನು ಮಾಡ್ಬೋದು ಗೊತ್ತಾ? ಕಲ್ಲಂಗಡಿ ಸಿಪ್ಪೆಯ ಪಲ್ಯವನ್ನು ಮಾಡ್ಬೋದು. ಆ ಬಿಳಿ ಭಾಗ ಇರುತ್ತಲ್ಲ, ಅದನ್ನು ಚಿಕ್ಕ ಚಿಕ್ಕದಾಗಿ ಕತ್ತರಿಸ್ಕೊಂಡು ಇಟ್ಕೊಳ್ಳಿ. ಸೊ ನಾರ್ಮಲ್ ಆಗಿ ನೀವು ಬೇರೆ ಪಲ್ಯಗಳನ್ನು ಹೇಗೆ ಮಾಡ್ತಿರೋ ಅದೇ ರೀತಿ ಈ ಗಟ್ಟಿಯಾದಂತಹ ಬಿಳಿ ಭಾಗ ಏನಿರುತ್ತೋ ಅದನ್ನು ಚಿಕ್ಕ ಚಿಕ್ಕದಾಗಿ ಕತ್ತರಿಸ್ಕೊಂಡು ಬಾಣಲಿಲಿ ಎಣ್ಣೆ, ಸಾಸಿವೆ, ಜೀರಿಗೆ, ಒಗ್ಗರಣೆ ಹಾಕಿ, ಕರಿಬೇವು, ಹಸಿಮೆಣಸಿನ್ಕಾಯಿ ಎಲ್ಲನೂ ಹಾಕಿ ಈ ಬಿಳಿ ಸಿಪ್ಪೆ ಏನಿರುತ್ತಲ್ಲ ಇದನ್ನು ಹಾಕಿ ಅರಿಶಿನ ಉಪ್ಪು ಹಾಕಿ ಒಂದು 10-15 ನಿಮಿಷ ಬೇಯಿಸ್ಕೊಳ್ಳಿ. ಕೊನೆಗೆ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಸೇರಿಸ್ಕೊಳ್ಳಿ. ಎಷ್ಟು ಈಸಿ ಅಲ್ವಾ ಈ ಒಂದು ರೆಸಿಪಿ? ಕಲ್ಲಂಗಡಿ ಸಿಪ್ಪೆ ರೆಸಿಪಿ ಎಷ್ಟು ಈಸಿ. ಅದಲ್ಲದೆ ಈ ಒಂದು ಕಲ್ಲಂಗಡಿ ಸಿಪ್ಪೆಯಲ್ಲಿ ಚಟ್ನಿ ಕೂಡ ಮಾಡ್ತಾರೆ. ನಾರ್ಮಲ್ ಆಗಿ ನೀವು ಬೇರೆ ಸಿಪ್ಪೆಗಳನ್ನು ಹೇಗೆ ಮಾಡ್ತಿರೋ ಅದೇ ರೀತಿ ಈ ಸಿಪ್ಪೆನ ಸ್ವಲ್ಪ ಬೇಯಿಸ್ಕೋಬೇಕು. ಸಿಪ್ಪೆನ ಬೇಯಿಸ್ಕೊಂಡು ತುರಿದ ತೆಂಗಿನಕಾಯಿ, ಹುರುಗಡಲೆ, ಹಾಗೆ ಕಡಲೆಬೇಳೆ, ಹಸಿಮೆಣಸಿನಕಾಯಿ, ಹುಣಸೆಹಣ್ಣು, ಉಪ್ಪನ್ನು ಹಾಕಿ ರುಬ್ಬಿದ್ರೆ ಆಯಿತು. ನಂತರ ಒಂದು ಸ್ವಲ್ಪ ಚಟ್ಪಟ ಅಂತ ಒಗ್ಗರಣೆ ಕೊಟ್ಟರೆ ಆಯಿತು ಕಲ್ಲಂಗಡಿ ಸಿಪ್ಪೆಯ ಚಟ್ನಿ. ಇದರಲ್ಲಿ ಉಪ್ಪಿನಕಾಯಿ ಕೂಡ ಮಾಡ್ತಾರಂತೆ. ಹೇಗೆ ಮಾಮೂಲಿ ನೀವು ಬೇರೆ ಉಪ್ಪಿನಕಾಯಿಗಳನ್ನ ಹೇಗೆ ಮಾಡ್ತಿರೋ ಅದೇ ರೀತಿ ಈ ಒಂದು ಸಿಪ್ಪೆಗಳನ್ನು ಚಿಕ್ಕ ಚಿಕ್ಕದಾಗಿ ಕತ್ತರಿಸ್ಕೊಂಡು ಉಪ್ಪಲ್ಲಿ ನೆನೆ ಹಾಕ್ಕೊಂಡಿರಬೇಕು. ಆಮೇಲೆ ಅದಕ್ಕೆ ಮಾಮೂಲಿ ಒಗ್ಗರಣೆ ಕೊಟ್ಟರೆ ಸಿಪ್ಪೆಯಲ್ಲಿ ಉಪ್ಪಿನಕಾಯಿ ಮಾಡ್ತಾರೆ. ಹಾಗೆ ಕಲ್ಲಂಗಡಿ ಸಿಪ್ಪೆಯಲ್ಲಿ ಸಾಂಬಾರು ಕೂಡ ಮಾಡ್ತಾರಂತೆ. ಸಿಪ್ಪೆಯಲ್ಲಿ ಹಲ್ವಾ ಕೂಡ ಮಾಡ್ತಾರಂತೆ. ಹಸಿರು ಗಟ್ಟಿಯಾದ ಈ ಒಂದು ಹಸಿರು ಮೇಲ್ಗಡೆ ಸಿಪ್ಪೆ ಇರುತ್ತಲ್ಲ ಅದನ್ನು ಬಳಸಬಾರ್ದು, ಅದನ್ನು ತೆಗೆದಾಕ್ಬಿಟ್ಟು ಒಳಗಡೆ ಇರುವಂತಹ ವೈಟ್ ಪಲ್ಪನ್ನು ಮಾತ್ರ ಬಳಸ್ಕೋಬೇಕು. ಇದರಲ್ಲಿ ಫೈಬರ್ ಅಂಶ ಹಾಗೆ ವೈಟಮಿನ್ ಸಿ ಜಾಸ್ತಿ ಆಗಿರೋದ್ರಿಂದ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಹಾಗೆ ಆರೋಗ್ಯದ ಈ ಫುಡ್ ವೇಸ್ಟ್ ಕೂಡ ಕಮ್ಮಿ ಮಾಡ್ಬೋದಲ್ವಾ? ಫೈಬರ್ ಇದ್ರೆ ಯಾಕೆ ನಾವು ಕೂಡ ತಿನ್ನಬಾರ್ದು? ಎಷ್ಟು ಒಳ್ಳೆಯ ರೆಸಿಪಿ ಆ್ಯಂಡ್ ಎಷ್ಟು ಹೆಲ್ದಿ ರೆಸಿಪಿ ಕೂಡ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ತಿಳಿಸ್ಕೊಡಿ, ಅಥವಾ ನಿಮ್ಗೆ ಇದು ಮುಂಚೆ ಗೊತ್ತಿದ್ರೆ ನಮಗೆ ಕೂಡ ತಿಳಿಸ್ಕೊಡಿ ಇದು ನಮಗೆ ಮುಂಚೆ ಗೊತ್ತಿತ್ತು ಅಂತ. ಹಾಗೆ ಕರೆಯಲಿ ಕೈರುಚಿ ಕಾರ್ಯಕ್ರಮದಲ್ಲಿ ಈ ಒಂದು ಗೀತೆ ಬರ್ತಾ ಇದೆ ತವರಿನ ಸಿರಿ ಸಿನಿಮಾದಿಂದ.

ಸಮಯ ಆಗಿರೋದು 1 ಗಂಟೆ ಇನ್ನೇನು 9 ನಿಮಿಷಗಳು ಆಗ್ತಾ ಇದೆ. ಕಲ್ಲಂಗಡಿ ಸಿಪ್ಪೆಯಿಂದ ದೋಸೆನೂ ಮಾಡ್ಬೋದು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಸೌತೆಕಾಯಿ ದೋಸೆ ತರಾನೇ ರಾತ್ರಿ ಅಕ್ಕಿ ನೆನೆಸಿ ಬೆಳಗ್ಗೆ ಉಪ್ಪು ಸಿಪ್ಪೆ ಅಕ್ಕಿ ಎಲ್ಲ ಬೇಯಿಸಿ ದೋಸೆ ಮಾಡೋದು, ಫರ್ಮೆಂಟೇಷನ್ನೇ ಬೇಡ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಹೆಸರನ್ನು ನೀವು ಮೆನ್ಷನ್ ಮಾಡಿಲ್ಲ, ನಂಬರ್ ಎಂಡಿಂಗ್ ವಿತ್ 86243. ಹಾಗೆ ಕೈರುಚಿಯಲ್ಲಿ ನಮಗೆ ತಿಳಿಸಿಕೊಟ್ಟಂತಹದ್ದು ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ನಂಬರ್ ಎಂಡಿಂಗ್ ವಿತ್ 1279 ನೀವು ಕೂಡ ನಿಮ್ಮ ಹೆಸರನ್ನು ಮೆನ್ಷನ್ ಮಾಡಿಲ್ಲ. ಕಲ್ಲಂಗಡಿ ಸಿಪ್ಪೆನೂ ವೇಸ್ಟ್ ಮಾಡಬಾರ್ದು ಅಂತ ನಿಮಗೆಲ್ಲರಿಗೂ ಗೊತ್ತಾಯ್ತಲ್ಲ. ಸೊ ಇವತ್ತಿನ ಕರೆಯಲ್ಲಿ ಕೈರುಚಿಯಲ್ಲಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಸರಿಯಾಗಿ 1 ಗಂಟೆ 10 ನಿಮಿಷಕ್ಕೆ ಕನ್ನಡದಲ್ಲಿ ವಾರ್ತಾ ಸಂಚಿಕೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಭಾರತದ ಜಿಡಿಪಿ ಪ್ರಗತಿ ದರ 6.7% ಏರಿಕೆ. ಹಣದುಬ್ಬರ ಇಳಿಕೆ. ಆರ್ಬಿಐ ಅಂದಾಜು. ರೆಪೋ ದರ ಯಥಾಸ್ಥಿತಿ. ಸಂಸತ್ತಿನ ಉಭಯ ಸದನಗಳಲ್ಲಿ ಮುಂದುವರಿದ ಗದ್ದಲ. ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ಸಂವಿಧಾನದ 370ನೇ ವಿಧಿ ರದ್ದುಗೊಂಡು ಇಂದಿಗೆ 7 ವರ್ಷ. ಜಮ್ಮು ಕಾಶ್ಮೀರದಲ್ಲಿ ವೃದ್ಧಿಸಿದ ಅಭಿವೃದ್ಧಿ ಮತ್ತು ಹೂಡಿಕೆ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿ. ಭಾರತದ ಇಶಾರಾಣಿ ತಾನ್ವಿ ಮತ್ತು ಶ್ರೇಯಾಂಶಿಗೆ ಮುನ್ನಡೆ. ವಾರ್ತೆಗಳ ವಿವರ. ಜಾಗತಿಕ ಸವಾಲುಗಳು ಮತ್ತು ಅನಿಶ್ಚಿತತೆಗಳ ನಡುವೆಯೂ ಭಾರತದ ಆರ್ಥಿಕತೆಯು ದೃಢವಾದ ದೇಶೀಯ ಬೇಡಿಕೆಯ ಬಲದಿಂದ ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಬೃಹತ್ ಆರ್ಥಿಕತೆಯಾಗಿ ಮುನ್ನಡೆಯುತ್ತಿದೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಗವರ್ನರ್ ಸಂಜಯ್ ಮಲ್ಹೋತ್ರಾ ತಿಳಿಸಿದ್ದಾರೆ. ಪ್ರಸಕ್ತ ಹಣಕಾಸು ವರ್ಷದ ಏಪ್ರಿಲ್ ಜೂನ್ ತ್ರೈಮಾಸಿಕದಲ್ಲಿ ದೇಶದ ಆರ್ಥಿಕತೆಯು ನಿರೀಕ್ಷೆಗಿಂತ ಉತ್ತಮ ಪ್ರದರ್ಶನ ನೀಡಿದೆ. ಈ ಹಿನ್ನೆಲೆಯಲ್ಲಿ ಹಣಕಾಸು ನೀತಿ ಸಮಿತಿಯ ತೀರ್ಮಾನಗಳನ್ನು ಪ್ರಕಟಿಸಿದ ಗವರ್ನರ್ 2026-27 ಹಣಕಾಸು ವರ್ಷದ ನೈಜ ಜಿಡಿಪಿ ಪ್ರಗತಿ ಅಂದಾಜನ್ನು 6.7% ಹೆಚ್ಚಿಸಲಾಗಿದೆ ಎಂದು ಪ್ರಕಟಿಸಿದರು. ಪ್ರಮುಖ ಬಡ್ಡಿದರವಾದ ರೆಪೋ ದರವನ್ನು 5.25%ರಲ್ಲಿಯೇ ಯಥಾಸ್ಥಿತಿಯಲ್ಲಿ ಕಾಯ್ದುಕೊಳ್ಳಲು ಆರ್ಬಿಐ ತೀರ್ಮಾನಿಸಿದ್ದು ತನ್ನ ತಟಸ್ಥ ನೀತಿಯನ್ನು ಮುಂದುವರಿಸಿದೆ. ಪಶ್ಚಿಮ ಏಷ್ಯಾದ ಸಂಘರ್ಷವು ಪ್ರಮುಖ ವ್ಯಾಪಾರ ಮಾರ್ಗಗಳ ಮೇಲೆ ಪರಿಣಾಮ ಬೀರುತ್ತಿದ್ದು ಜಾಗತಿಕ ಆರ್ಥಿಕತೆಗೆ ಸವಾಲಾಗಿ ಪರಿಣಮಿಸಿದೆ. ಆದರೂ ಚಿಲ್ಲರೆ ಹಣದುಬ್ಬರದ ಅಂದಾಜನ್ನು 5.1%ರಿಂದ 5%ಕ್ಕೆ ಇಳಿಕೆ ಮಾಡಲಾಗಿದೆ.

0: ದೃಢವಾದ ರಫ್ತು ವಹಿವಾಟು, ಸ್ಥಿರ ಹೂಡಿಕೆ ಚಟುವಟಿಕೆಗಳು ಹಾಗೂ ಪೂರೈಕೆ ಸರಪಳಿಯ ಸುಧಾರಣೆಯು ದೇಶದ ಆರ್ಥಿಕ ಬುನಾದಿಯನ್ನು ಮತ್ತಷ್ಟು ಬಲಪಡಿಸಿದೆ ಎಂದು ಆರ್‌ಬಿಐ ವಿಶ್ವಾಸ ವ್ಯಕ್ತಪಡಿಸಿದೆ. ವಿರೋಧ ಪಕ್ಷಗಳ ಸಂಸದರ ತೀವ್ರ ಗದ್ದಲ ಹಾಗೂ ಪ್ರತಿಭಟನೆಗಳ ಹಿನ್ನೆಲೆಯಲ್ಲಿ ಲೋಕಸಭೆ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಲಾಯಿತು. ವಾರದ ಸತತ 3ನೇ ದಿನವೂ ಪ್ರಶ್ನೋತ್ತರ ವೇಳೆಯಲ್ಲಿ ವಿರೋಧ ಪಕ್ಷಗಳು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದವು. ಸಭೆಯ ಘನತೆಯನ್ನು ಕಾಯ್ದುಕೊಳ್ಳುವಂತೆ ಹಾಗೂ ಸದನದಲ್ಲಿ ಭಿತ್ತಿಪತ್ರಗಳನ್ನು ಪ್ರದರ್ಶಿಸದಂತೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಸದನದಲ್ಲಿ ವಿನಂತಿಸಿಕೊಂಡರು. ನಂತರವೂ ಗದ್ದಲ ಶಮನಗೊಳ್ಳದಿದ್ದಾಗ ಕಲಾಪವನ್ನು ಮಧ್ಯಾಹ್ನಕ್ಕೆ ಮುಂದೂಡಲಾಯಿತು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, ಜಂತರ್ ಮಂತರ್ನಲ್ಲಿ ಪ್ರತಿಭಟನಾಕಾರರ ಮೇಲಿನ ಪೊಲೀಸ್ ಕ್ರಮ ಹಾಗೂ ರಾಮಮಂದಿರ ದೇಣಿಗೆ ಕಳವು ಆರೋಪಕ್ಕೆ ಸಂಬಂಧಿಸಿದಂತೆ ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಸತತ ಅಡೆತಡೆಗಳು ಎದುರಾಗುತ್ತಿವೆ. ರಾಜ್ಯಸಭೆಯಲ್ಲೂ ವಿರೋಧ ಪಕ್ಷಗಳ ಸಂಸದರು ನಡೆಸಿದ ತೀವ್ರ ಗದ್ದಲದಿಂದಾಗಿ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಯಿತು. ಬೆಳಿಗ್ಗೆ 11 ಗಂಟೆಗೆ ಸದನ ಸಮಾವೇಶಗೊಳ್ಳುತ್ತಿದ್ದಂತೆ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ವಿಪಕ್ಷಗಳ ಗದ್ದಲದ ನಡುವೆಯೇ ಶೂನ್ಯ ವೇಳೆಯನ್ನು ಕೈಗೆತ್ತಿಕೊಂಡರು. ಕಲಾಪದ ವೇಳೆ ಜಮ್ಮು ಮತ್ತು ಕಾಶ್ಮೀರದ ಬಿಜೆಪಿ ಸಂಸದ ಸತ್ಪಾಲ್ ಶರ್ಮಾ ಮಾತನಾಡಿ, ಸಂವಿಧಾನದ 370ನೇ ವಿಧಿ ರದ್ದುಗೊಂಡು ಇಂದಿಗೆ 7 ವರ್ಷಗಳು ಪೂರೈಸಿರುವುದನ್ನು ಸ್ಮರಿಸಿದರು. ಇಂದು ಜಮ್ಮು ಮತ್ತು ಕಾಶ್ಮೀರದ ಇತಿಹಾಸದಲ್ಲಿ ಮಾತ್ರವಲ್ಲದೆ ಇಡೀ ದೇಶದ ಇತಿಹಾಸದಲ್ಲೇ ಐತಿಹಾಸಿಕ ದಿನವಾಗಿದೆ. ಈ ನಿರ್ಧಾರವು ಜಮ್ಮು ಮತ್ತು ಕಾಶ್ಮೀರವನ್ನು ಅಭಿವೃದ್ಧಿಯ ಹೊಸ ಎತ್ತರಕ್ಕೆ ಕೊಂಡೊಯ್ಯುವ ಹಾದಿಯಲ್ಲಿ ನಡೆಸಿದೆ ಎಂದು ಅವರು ಹೇಳಿದರು. ಇದೇ ವೇಳೆ ಹರಿಯಾಣದ ಬಿಜೆಪಿ ಸಂಸದ ಸಂಜಯ್ ಭಾಟಿಯಾ ಮಾತನಾಡಿ, ಭಾರತದ ಪ್ರಥಮ ಹಾಗೂ ಏಷ್ಯಾದ ಮೊದಲ ಮತ್ತು ವಿಶ್ವದಲ್ಲೇ ಅತ್ಯಂತ ಉದ್ದದ ಹೈಡ್ರೋಜನ್ ರೈಲನ್ನು ಹರಿಯಾಣಕ್ಕೆ ನೀಡಿದ್ದಕ್ಕಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಅರ್ಪಿಸಿದರು. ವಿರೋಧ ಪಕ್ಷಗಳ ಗದ್ದಲದ ನಡುವೆ ಮೊದಲಿಗೆ 12 ಗಂಟೆಗೆ, ನಂತರ 2 ಗಂಟೆಗೆ ಸದನದ ಕಲಾಪವನ್ನು ಮುಂದೂಡಲಾಯಿತು. ಜುಲೈ 20ರಂದು ಜಂತರ್ ಮಂತರ್ನಲ್ಲಿ ಪ್ರತಿಭಟನಾಕಾರರ ಮೇಲೆ ನಡೆದ ಪೊಲೀಸ್ ಕ್ರಮ ಹಾಗೂ ಅಯೋಧ್ಯೆ ರಾಮಮಂದಿರದ ದೇಣಿಗೆ ಅಕ್ರಮ ಆರೋಪಗಳನ್ನು ಖಂಡಿಸಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಹಲವು ವಿಪಕ್ಷ ಸಂಸದರು ಇಂದು ಸಂಸತ್ ಆವರಣದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಪ್ರಸಕ್ತ ಸಂಸತ್ತಿನ ಮುಂಗಾರು ಅಧಿವೇಶನದ ಹಿನ್ನೆಲೆಯಲ್ಲಿ ಸಂಸದರೊಂದಿಗಿನ ಸಂಪರ್ಕ ವೃದ್ಧಿಸುವ ಭಾಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ತಮ್ಮ ಅಧಿಕೃತ ನಿವಾಸದಲ್ಲಿ ಭಾರತೀಯ ಜನತಾ ಪಕ್ಷದ 37 ಸಂಸದರೊಂದಿಗೆ ಉಪಹಾರ ಕೂಟ ಹಾಗೂ ಸೌಹಾರ್ದಯುತ ಸಭೆ ನಡೆಸಿದರು. ಸಂಸತ್ ಅಧಿವೇಶನಗಳ ಸಂದರ್ಭದಲ್ಲಿ ಪಕ್ಷದ ಸಂಸದರ ವಿವಿಧ ಗುಂಪುಗಳೊಂದಿಗೆ ಮಾತುಕತೆ ನಡೆಸಿ ಸರ್ಕಾರದ ಆಡಳಿತ, ಸಂಸದೀಯ ವಿಷಯಗಳು ಹಾಗೂ ಸಂಸದರ ಕ್ಷೇತ್ರಗಳ ಸ್ಥಿತಿಗತಿಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳುವ ತಮ್ಮ ನಿರಂತರ ಅಭ್ಯಾಸದ ಭಾಗವಾಗಿ ಪ್ರಧಾನಿಯವರು ಈ ಸಭೆ ಆಯೋಜಿಸಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ನೀಡುತ್ತಿದ್ದ ಸಂವಿಧಾನದ 370ನೇ ವಿಧಿ ರದ್ದುಗೊಂಡು ಇಂದಿಗೆ 7 ವರ್ಷಗಳು ಪೂರೈಸಿವೆ. 2019ರ ಇದೇ ದಿನದಂದು ಭಾರತದ ಸಂಸತ್ತು ಈ ಐತಿಹಾಸಿಕ ತೀರ್ಮಾನವನ್ನು ಕೈಗೊಳ್ಳುವ ಮೂಲಕ ಅಂದಿನ ಜಮ್ಮು ಕಾಶ್ಮೀರ ರಾಜ್ಯಕ್ಕಿದ್ದ ವಿಶೇಷ ನಿಬಂಧನೆಗಳನ್ನು ಹಿಂಪಡೆದಿತ್ತು. ಸಂವಿಧಾನದ 370ನೇ ವಿಧಿಯ ನಿಬಂಧನೆಗಳ ಅಡಿಯಲ್ಲಿ ಭಾರತದಲ್ಲೇ ಪ್ರತ್ಯೇಕ ಸಂವಿಧಾನವನ್ನು ಹೊಂದಿದ್ದ ಏಕೈಕ ರಾಜ್ಯ ಜಮ್ಮು ಮತ್ತು ಕಾಶ್ಮೀರವಾಗಿತ್ತು. ರಾಜ್ಯಕ್ಕೆ ಪ್ರತ್ಯೇಕ ಸ್ವಾಯತ್ತತೆಯನ್ನು ನೀಡಿದ್ದ ಈ ಕಾಯ್ದೆಯನ್ನು ರದ್ದುಗೊಳಿಸಿದ ನಂತರ ದೇಶದ ಎಲ್ಲಾ ಕೇಂದ್ರ ಕಾಯ್ದೆಗಳು ಹಾಗೂ ಸರ್ಕಾರದ ಕಲ್ಯಾಣ ಯೋಜನೆಗಳು ಜಮ್ಮು ಕಾಶ್ಮೀರದಲ್ಲಿಯೂ ಯಥಾವತ್ತಾಗಿ ಜಾರಿಗೆ ಬಂದಿವೆ. ಈ ನಿರ್ಧಾರವು ಜಮ್ಮು ಮತ್ತು ಕಾಶ್ಮೀರ ಪ್ರದೇಶದಲ್ಲಿ ಬೃಹತ್ ಪ್ರಮಾಣದ ಹೂಡಿಕೆಗಳನ್ನು ಆಕರ್ಷಿಸಲು ಹಾದಿ ಮಾಡಿಕೊಟ್ಟಿದೆ.

ಆರ್ಥಿಕ ಅಭಿವೃದ್ಧಿಯ ಸಾಮರ್ಥ್ಯವನ್ನು ಗಣನೀಯವಾಗಿ ವೃದ್ಧಿಸಿದೆ. ಹೆಚ್ಚುತ್ತಿರುವ ಹೂಡಿಕೆಗಳಿಂದಾಗಿ ಹೊಸ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತಿದ್ದು ಸಾಮಾಜಿಕ ಹಾಗೂ ಆರ್ಥಿಕ ಮೂಲಸೌಕರ್ಯಗಳು ಮತ್ತಷ್ಟು ಬಲಗೊಳ್ಳುತ್ತಿವೆ. ಸಂವಿಧಾನದ 370ನೇ ವಿಧಿ ರದ್ದುಗೊಂಡು 7 ವರ್ಷ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ, ಈ 7 ವರ್ಷಗಳಲ್ಲಿ ಜಮ್ಮು ಕಾಶ್ಮೀರ ಹಾಗೂ ಲಡಾಖ್ನ ಜನರ ಜೀವನದಲ್ಲಿ ವ್ಯಾಪಕ ಬದಲಾವಣೆಗಳು ಕಂಡುಬಂದಿವೆ ಎಂದು ತಿಳಿಸಿದ್ದಾರೆ. ಎರಡೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮೂಲಸೌಕರ್ಯಗಳು ವಿಸ್ತರಣೆಯಾಗಿದ್ದು ಶಿಕ್ಷಣ, ಆರೋಗ್ಯ, ಉದ್ಯಮಶೀಲತೆ ಮತ್ತು ಕ್ರೀಡಾ ಕ್ಷೇತ್ರಗಳಲ್ಲಿ ಹೊಸ ಅವಕಾಶಗಳು ಗಣನೀಯವಾಗಿ ವೃದ್ಧಿಸಿವೆ ಎಂದು ಉಲ್ಲೇಖಿಸಿದ್ದಾರೆ. ದಶಕಗಳಿಂದ ಮೂಲಭೂತ ಸಾಂವಿಧಾನಿಕ ಹಕ್ಕುಗಳಿಂದ ವಂಚಿತರಾಗಿದ್ದ ಮಹಿಳೆಯರು, ಶೋಷಿತ ಸಮುದಾಯಗಳು ಹಾಗೂ ಹಿಂದುಳಿದ ವರ್ಗಗಳು ಸಂವಿಧಾನದ ಸಂಪೂರ್ಣ ಜಾರಿಯೊಂದಿಗೆ ಇಂದು ಸಶಕ್ತಗೊಂಡಿದ್ದಾರೆ ಎಂದು ಪ್ರಧಾನಿ ಹೇಳಿದ್ದಾರೆ. ಕರ್ನಾಟಕದ ಯಾದಗಿರಿಯ ಬಡಿಯಾಳ ಕೈಗಾರಿಕಾ ಪ್ರದೇಶದ ಔಷಧ ತಯಾರಿಕಾ ಘಟಕದಲ್ಲಿ ಇಂದು ಮುಂಜಾನೆ ಸಂಭವಿಸಿದ ವಿಷಕಾರಿ ರಾಸಾಯನಿಕ ಅನಿಲ ಸೋರಿಕೆಯಿಂದಾಗಿ 3 ಕಾರ್ಮಿಕರು ಮೃತಪಟ್ಟಿದ್ದಾರೆ. ಘಟನೆಯಲ್ಲಿ ತೀವ್ರ ಅಸ್ವಸ್ಥಗೊಂಡಿರುವ ಮತ್ತಿಬ್ಬರು ಕಾರ್ಮಿಕರನ್ನು ಚಿಕಿತ್ಸೆಗಾಗಿ ರಾಯಚೂರು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮೃತ ಕಾರ್ಮಿಕರನ್ನು ಮಧ್ಯಪ್ರದೇಶ, ತೆಲಂಗಾಣ ಹಾಗೂ ಆಂಧ್ರಪ್ರದೇಶ ಮೂಲದವರೆಂದು ಗುರುತಿಸಲಾಗಿದೆ. ಘಟಕದ ಪೈಪ್ಲೈನ್ನಲ್ಲಿ ಉಂಟಾದ ಸಲ್ಫರ್ ಆಕ್ಸೈಡ್ ಅನಿಲ ಸೋರಿಕೆಯನ್ನು ಉಸಿರಾಡಿದ್ದೇ ಈ ಸಾವುಗಳಿಗೆ ಕಾರಣ ಎಂದು ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ್ ಪಾಂಡವೆ ತಿಳಿಸಿದ್ದಾರೆ. ದಕ್ಷಿಣ ಕೊರಿಯಾದ ಆಸನ್ನಲ್ಲಿ ನಡೆಯುತ್ತಿರುವ ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಇಶಾರಾಣಿ ಬರುವ ತನ್ವಿ ಶರ್ಮಾ ಮತ್ತು ಶ್ರೇಯಾಂಶಿ ವಾಲಿಶೆಟ್ಟಿ ಅವರು ಮಹಿಳಾ ಸಿಂಗಲ್ಸ್ ವಿಭಾಗದ 2ನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ. 32ರ ಘಟ್ಟದ ಪಂದ್ಯದಲ್ಲಿ ಭಾರತದ ಇಶಾರಾಣಿ ಬರುವ ದಕ್ಷಿಣ ಕೊರಿಯಾದ ಲಿಸೋಹಿ ವಿರುದ್ಧ 21-18, 15-21, 21-7 ಸೆಟ್ಗಳ ಅಂತರದಲ್ಲಿ ಗೆದ್ದು ಶುಭಾರಂಭ ಮಾಡಿದರು. ಇನ್ನೊಂದೆಡೆ ತಾನ್ವಿ ಶರ್ಮಾ ಚೀನಾದ ಆಂಚಿ ಯುವಾನ್ ಅವರನ್ನು 21-16, 21-15 ನೇರ ಸೆಟ್ಗಳಲ್ಲಿ ಮಣಿಸಿದರೆ ಶ್ರೇಯಾಂಶಿ ವಾಲಿಶೆಟ್ಟಿ ಚೀನಾ ತೈಪೇಯ ಯುಪೋ ಪೈ ವಿರುದ್ಧ 21-15, 21-14 ಅಂತರದಲ್ಲಿ ಜಯಗಳಿಸಿದರು. ಇಂದು ನಡೆಯಲಿರುವ ಇತರ ಪಂದ್ಯಗಳಲ್ಲಿ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಮಾಲ್ವಿಕಾ ಬಾನ್ಸೋಡ್ ಹಾಗೂ ಆಕರ್ಷಿ ಕಶ್ಯಪ್ ಕಣಕ್ಕಿಳಿಯಲಿದ್ದಾರೆ. ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಮಾಜಿ ವಿಶ್ವ ಅಗ್ರಶ್ರೇಯಾಂಕಿತ ಆಟಗಾರ ಕಿಡಂಬಿ ಶ್ರೀಕಾಂತ್, ಕಿರಣ್ ಜಾರ್ಜ್, ರೌನಕ್ ಚೌಹಾಣ್, ಸನೀತ್ ದಯಾನಂದ್ ಮತ್ತು ತರುಣ್ ಮನ್ನೇಪಲ್ಲಿ ಇಂದು ಸ್ಪರ್ಧೆಗಿಳಿಯಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತದ ಜಿಡಿಪಿ ಪ್ರಗತಿ ದರ ಶೇಕಡ 6.7 ಏರಿಕೆ, ಹಣದುಬ್ಬರ ಇಳಿಕೆ ಆರ್ಬಿಐ ಅಂದಾಜು, ರೆಪೋ ದರ ಯಥಾಸ್ಥಿತಿ, ಸಂಸತ್ತಿನ ಉಭಯ ಸದನಗಳಲ್ಲಿ ಮುಂದುವರಿದ ಗದ್ದಲ, ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ, ಸಂವಿಧಾನದ 370ನೇ ವಿಧಿ ರದ್ದುಗೊಂಡು ಇಂದಿಗೆ 7 ವರ್ಷ, ಜಮ್ಮು ಕಾಶ್ಮೀರದಲ್ಲಿ ವೃದ್ಧಿಸಿದ ಅಭಿವೃದ್ಧಿ ಮತ್ತು ಹೂಡಿಕೆ, ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿ, ಭಾರತದ ಐಷಾರಾಣಿ ತಾನ್ವಿ ಮತ್ತು ಶ್ರೇಯಾಂಶಿಗೆ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2 ಗಂಟೆ 30 ನಿಮಿಷಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ಸಮಯ ಆಗಿರೋದು 1:20. ಈಗ ಕೇಳಿ ಕಾರ್ಯಕ್ರಮ ಕಗ್ಗದ ಸಿರಿ.
2: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಬೆಳೆಯನು ನೆಟ್ಟು ಬೇವುಣಲು ಸಿದ್ಧನಿರು. ಭೂ ವಿಷಯದಿಂದ ರಸ ಮಾರ್ಪಡುವುದುಂಟು. ಮಾವು ಸಸಿಯನು ನೆಟ್ಟು ಬೇವುಣಲು ಸಿದ್ಧನಿರು. ಭೂ ವಿಷಯದಿಂದ ರಸ ಮಾರ್ಪಡುವುದುಂಟು. ಆ ವಿವರ ನಿನಗೇಕೆ ತೋಟದೊಡೆಯನಿಗಿರಲಿ, ಸೇವಕನು ನೀನಲ್ತೆ ಮಂಕುತಿಮ್ಮ. ಆ ವಿವರ ನಿನಗೇಕೆ ತೋಟದೊಡೆಯನಿಗಿರಲಿ, ಸೇವಕನು ನೀನಲ್ತೆ ಮಂಕುತಿಮ್ಮ.

ಇಲ್ಲಿ ಇನ್ನೊಂದು ಪ್ರತಿಮೆ ಅಂದರೆ ಒಬ್ಬ ತೋಟದ ಮಾಲಿ, ಹ್ಞೂ, ಭಗವಂತ ಆಗ್ಬೋದು, ಅದು ದೊಡ್ಡ ಶಕ್ತಿ ಇದೆಯಲ್ಲ, ನಮಗೆ ಕಣ್ಣಿಗೆ ಕಾಣದ ಯಾವುದೋ ಶಕ್ತಿ ಇದೆಯಲ್ಲ ಅದು, ಮತ್ತು ನಾವು, ನಮ್ಮಿಬ್ಬರ ಸಂಬಂಧ ಹೇಗಿರಬೇಕು? ಇದು ನಿಜವಾಗಿ ತುಂಬ ಮೆಚ್ಚಬೇಕಾದ ಒಂದು ಅಂಶ. ಲೋಕದಲ್ಲಿ ಉಪ್ಪು ನೀರು, ಕೆಲವು ಮನೆಗಳಲ್ಲಿ ಸಿಹಿ ನೀರು ಬರೋದೇ ಇಲ್ಲ ಬಾವಿಗಳಲ್ಲಿ. ಹಿಂದೆ ನಾವೆಲ್ಲ ಹುಡುಗರಾಗಿದ್ದಾಗ ಹೋಗ್ತಾ ಇದಕ್ಕೆ ನೀ ಸಿಹಿ ನೀರಿಗೆ ಯಾವುದೋ ಒಂದು ಬಾವಿ ಇರ್ತಾ ಇತ್ತು, ಅಲ್ಲಿಗೆ ಹೋಗ್ತಾ ಇರ್ತಾ ಇದ್ವಿ, ಉಳಿದಿದ್ದೆಲ್ಲ ಉಪ್ಪು ನೀರುಗಳು. ಆ ನೆಲದ ಸಂಸರ್ಗ ಇದೆಯಲ್ಲ, ಗುಣ ಇದೆಯಲ್ಲ, ಆ ಚೌಡಾದರೆ ಅದು ನೀರು ಆಗಿರುತ್ತೆ. ನೀವು ಅದಕ್ಕೆ ಯಾಕೆ ಸಂಕಟ ಪಡಬೇಕು? ಮಾವು ಸಸಿಯನ್ನು ಬಿಟ್ಟು ಬೇವುಡರು ಸಿದ್ಧ ನೀರು. ಪ್ರಪಂಚದಲ್ಲಿ ಪ್ರತಿಯೊಬ್ಬರೂ ಕೂಡ ನನಗೆ ಸುಖನೇ ಬೇಕು, ಸಂತೋಷನೇ ಬೇಕು, ಉತ್ಸಾಹನೇ ಬೇಕು, ಎಲ್ಲ ಫಸ್ಟ್ ರ್ಯಾಂಕ್ ಬರಬೇಕು ಅಂತಲೇ ಬಯಸಿದ್ರೆ ಆಗೋದಿಲ್ಲ. ಏನಾಗುತ್ತೋ, ನೀವು ಮಾವು ಸಸಿಯನ್ನು ನೆಟ್ಟು, ನೀನು ನೆಟ್ಟಿರೋದು ಮಾವಿನ ಸಸಿ ನಿಜ, ಆದರೆ ಕೆಲವು ಭೂಮಿಯಲ್ಲಿ ಅದು ಬರೋದೇ ಇಲ್ಲ. ತೆಂಗಿನ ಮರಗಳು ದಕ್ಷಿಣ ಭಾರತದಲ್ಲಿ ಬೆಳೆದಷ್ಟು ಬೇರೆ ಕಡೆ ಬೆಳೆಯೋದಿಲ್ಲ, ಯಾಕೆಂದರೆ ಅಲ್ಲಿ ನೆಲದ ಗುಣ ಆಗಿದೆ. ಆ ಓಕ್ ಮರಗಳಿದೆಯಲ್ಲ, ಅವು ಎಷ್ಟು ಅಮೆರಿಕಾದಲ್ಲೆಲ್ಲ ಯುರೋಪ್ದೆಲ್ಲ ಭಾಳ ಪ್ರಸಿದ್ಧವಾದವು, ಅಂಥ ನೆಲದ ಗುಣ ಇದೆಯಲ್ಲ. ಅದು ದೊಡ್ಡ ಮರ ಎಷ್ಟು ದೊಡ್ಡದಿತ್ತು ಅಂತಂದರೆ, ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ಒಂದು ಮರ ಅದು ಮಧ್ಯೆ ಸೀಳ್ಬಿಟ್ಟು ಕಾರ್ ಹೋಗುವ ಹಾಗೆ ಮಾಡಿದ್ದಾರೆ, ವಾಹನ ಹೋಗುವ ಹಾಗೆ. ನಮ್ಮ ದೇಶದಲ್ಲಿ ಅಷ್ಟು ಗಾತ್ರದ ಬೆಳೆಯೋಕ್ಕಾಗೋದಿಲ್ಲ. ನೀವು ಮಾವು ಸಸಿಯನ್ನು ನೆಟ್ಟು ಬೇವುಣನು ಸಿದ್ಧ, ನೀನು ನೋಡಯ್ಯ, ನೀನು ಫಲವನ್ನು ಬಯಸಬೇಡ, ಮಾವು ಸಸಿ ನೆಟ್ಟಿದೆಯಾ ಅಂದರೆ ಮಾವು ನೆಟ್ಟು ಸಿಗತ್ತೆ ಅಂತ ತಿಳ್ಕೊಂಡಿದೆಯಾ? ಇಲ್ಲ, ಬೇವನ್ನು ಉಣ್ಣೋದಕ್ಕೆ ಸಿದ್ಧನಾಗಿರು, ಕಹಿಯಾಗ್ಬಿಡ್ಬೋದು, ಗೊತ್ತಿಲ್ಲ ನಮಗೆ. ಯಾಕೆಂದರೆ ಭೂ ವಿಷಯದಿಂದ ರಸ ಮಾರ್ಪಡುವುದುಂಟು, ಇದು ಭಾಳ ದೊಡ್ಡ ಮಾತಿದು. ಭೂ ವಿಷಯ ಮಣ್ಣಿನ ಗುಣದಿಂದ, ಯಾವುದೋ ವಾತಾವರಣದ ಗುಣದಿಂದ, ಮಳೆಯ ಗುಣದಿಂದ, ಅಥವಾ ಬರಗಾಲದ ಒಂದು ಸ್ಥಿತಿ ಬರುವಂಥ ಒಂದು ಸ್ಥಿತಿಯಿಂದ ಯೋಚನೆ ಮಾಡೋ, ಭೂ ವಿಷಯದಿಂದ ರಸ ಮಾರ್ಪಡುವುದುಂಟು. ನಿಜವಾಗಿ ಮಾವಿನ ಹಣ್ಣಿನ ಸಿಹಿ ಅದು, ಬೇವು ಕಹಿ, ಇದು ಬದಲಾಗೋದುಂಟು. ಆ ವಿವರ ನಿನಗೇಕೆ, ನಿಂಗೆ ಯಾಕೆ ಅದೆಲ್ಲ? ತೋಟ ದೊಡ್ಡಯ್ಯನಿಗೆ ಅದಿರಲಿ, ಯಜಮಾನ ಇದನ್ನಲ್ಲ ಅವನಿಗಿರಲಿ, ಸೇವಕನು ನೀನಲ್ತೆ. ಅಂದರೆ ಒಂದು ರೀತಿ ನಮ್ರವಾದ ದಾಸ್ಯ ಭಾವದಿಂದ ಸ್ವೀಕರಿಸಬೇಕು ಅನ್ನೋ ಅಭಿಪ್ರಾಯ ಡಿ ವಿ ಜಿಯವರದ್ದು.

ಸೈನಿಕನು ನೀನು, ಸೇನಾಧಿಪತಿ ಎಲ್ಲಿಹನೋ? ಆಣತಿಯ ಕಳುಹುತಿಹನದನು ನೀನರಿತು. ಸೈನಿಕನು ನೀನು, ಸೇನಾಧಿಪತಿ ಎಲ್ಲಿಹನೋ? ಆಣತಿಯ ಕಳುಹುತಿಹನದನು ನೀನರಿತು. ಜಾಣಿನ ಥಟಿಂಪೋರು ಸೋಲು ಗೆಲಬವನೆಣಿಕೆ, ಕಾಣಿಸದ ನಾಳ್ಕೆಯದು ಮಂಕುತಿಮ್ಮ. ಜಾಣಿನ ಥಟಿಂಪೋರು ಸೋಲು ಗೆಲಬವನೆಣಿಕೆ, ಕಾಣಿಸದ ನಾಳ್ಕೆಯದು ಮಂಕುತಿಮ್ಮ.

0: ಅಂಚೆಯಾಳಿನ ವಿಷಯ ಆಯಿತು, ಹಕ್ಕಿಗಳ ವಿಷಯ ಆಯಿತು, ಅವರ ಪ್ರತಿಮೆ ಎಲ್ಲಿ ಮುಂದುವರಿಯುತ್ತೆ? ನೀನು ಸೈನಿಕ ಅಂತ ಕೆಲವು ಪದ್ಯಗಳಲ್ಲಿ ಅದೇ ಮಾತು ಬರುತ್ತೆ. ಅಯ್ಯ, ಮಿಲಿಟ್ರಿ ರೂಲ್ಸ್ ಇದೆಯಲ್ಲ, ಇದು ಭಾಳ ಮುಖ್ಯವಾದದ್ದು. ಲೆಫ್ಟ್ ಅಂದರೆ ಎಡಗಾಲು ಇಳಬೇಕು ರೀ, ರೈಟ್ ಅಂದರೆ ಏನಾದರೂ ಹೇಳಿ ಮುಂದೆ ಹೋಗಿ, ಮುಂದೆ 600 ರಾವಿತರು ಮುಗ್ಗಿದರು ಮುಂದೆ ಅಂತ ಒಂದು ಪದ್ಯ ಇದೆ ಇಂಗ್ಲೀಷ್ನಲ್ಲಿ. ಅಂದರೆ ಗೊತ್ತದು ಅಪಾಯ, ಸಾಯ್ತಾರೆ, ಎಲ್ಲ ಸಾಯ್ತಾರೆ ಅಂತ ಗೊತ್ತು, ಆದರೆ ಕ್ಯಾಪ್ಟನ್ ಆರ್ಡರ್ ಮಾಡಿಬಿಟ್ಟಿದ್ದಾನೆ ನುಗ್ಗಲೇಬೇಕು. ಸೈನಿಕನು ನೀನು, ಸೇನಾಪತಿ ಅದು ಎಲ್ಲಿ ಹನೋ, ನಿಮ್ಗೆ ಆರ್ಡ್ರ್ ಬರೋದಕ್ಕೆ ಸುಮ್ಮನೆ ಕಿವಿ ಕೇಳಿಸುತ್ತೆ ಅಷ್ಟೇ, ಶೋಟ್ ಅಂತ ಬರುತ್ತೆ. ಯಾರು ಹೇಳ್ತಾರೋ ಏನೋ ನಿಂಗೆ ಗೊತ್ತಿರುತ್ತೆ ಅದು, ಆದರೆ ಅವನು ಯಾರು ಅಂತ ಗೊತ್ತಿರಲ್ಲ ನಿಮಗೆ. ಸೈನಿಕನು ನೀನು, ಸೇನಾಪತಿ ಅದೆಲ್ಲಿ ಹನೋ, ಆಣತಿಯ ಕಳುಹು ಇವನನ್ನು ನೀನು ಅನುಸರಿಸು. ಏನು ಆಣತಿಯನ್ನು ಅಪ್ಪಣೆಯನ್ನು ಕೊಡ್ತಾನಲ್ಲ, ಅವನ ಮಾತನ್ನು ನೀನು ಅರಿತುಕೋ. ಜಾಣಿನ ಅಧಟಿಂ ಪೋರು, ಅದಟು ಅಧಟು ಅಧಟು ಅಂತ ಬಳಸಿದ್ದಾರೆ, ಅರೆ ಕನ್ನಡದಲ್ಲಿ ಪ್ರಸಿದ್ಧವಾಗಿರೋದು ಅಧಟು ಅನ್ನೋ ಶಬ್ದ. ಜಾಣಿನ ಅಧಟಿಂ ಪೋರು, ಒಳ್ಳೆ ಜಾಣಸಂದಿಂದ ಹೋರಾಡು, ಧೈರ್ಯವಾಗಿ ಹೋರಾಡು, ಪರಾಕ್ರಮ ಅಂತ ಅದಟ್ಟು ಅಂದರೆ. ಅದರಿಂದ ಸೋಲು ಗೆಲುವು ಅವನ ಎಣಿಕೆ, ಸೋಲು ಗೆಲುವು ಅನ್ನೋದು ನಿಂಗೆ ಯಾಕಪ್ಪ, ಗೆಲ್ತೇನೆ ದೃಷ್ಟಿಯಿಂದಲೇ ಹೊರಡು. ಸೈನಿಕನಿಗಿರಬೇಕು ಅದೊಂದು ಗುಣ ಇದು, ನುಗ್ಗು ಅಂದರೆ ನುಗ್ಗಿಬಿಡ್ಬೇಕಷ್ಟೇ. ಆವ ಧರ್ಮಕ್ಕೆ ಸಾವನ್ನಪ್ಪುವೆವೋ, ಪರೆಯುವುದ ಧರ್ಮಂ ಈ ಲೋಕಮಂ, ರಾಮಾಯಣ ಈ ಮಾತು ಬರುತ್ತೆ. ಯಾವ ಧರ್ಮಕ್ಕೆ ನಾವು ಹೋರಾಡ್ತೀವೋ ಆ ಧರ್ಮ ನಮ್ಮನ್ನೆಲ್ಲ ಕಾಪಾಡುತ್ತೆ, ನಮ್ಮ ಸಂಸಾರವನ್ನು ಕಾಪಾಡುತ್ತೆ. ಅದರಿಂದ ನಿಜವಾಗಿ ನಾವು ಗಮನಿಸಬೇಕಾದ್ದೇನು ಅಂದರೆ, ಜಾಣಿನ ಅದಟಿಂ ಪೋರು, ಸೋಲು ಗೆಲುವನ್ನು ಅದು ಯೋಚನೆ ಮಾಡಬೇಡ, ನಾಳೆ ಕಾಣಿಸೋದಿಲ್ಲ ನಿನಗೆ. ಎಷ್ಟು ದೊಡ್ಡ ಮಾತು ನೋಡಿ, ಟುಮಾರೋ ಇಸ್ ಅನ್ನೋನ್. ಸೈನಿಕರಿಗೆ ಏನಾಗುತ್ತೋ ಗೊತ್ತಿಲ್ಲ, ಯಾವ ನಿಮಿಷದಲ್ಲಿ ಏನಾಗುತ್ತೋ ಗೊತ್ತಿಲ್ಲ, ಆ ಹಠ ಅವನಿಗಿರಬೇಕು, ಹೋಗಬೇಕು, ಹೋರಾಡಬೇಕು. ಯಾರು ಅಪ್ಪಣೆ ಕೊಡ್ತಾ ಇದ್ದಾರೆ ಅದನ್ನ ಪಾಲಿಸಬೇಕು.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ MR ಮಂಜುಳ, ವ್ಯಾಖ್ಯಾನ ಪ್ರೊಫೆಸರ್ ಆರ್ ಮಿತ್ರ, ಸಂಯೋಜನೆ MG ಶ್ರೀಹರ್ಷನ್, AV ವಿನೋದ್ ಕುಮಾರ್ ಹಾಗೂ TV ವಿದ್ಯಾಶಂಕರ್. ನಿರ್ಮಾಣ MR ಶಿವರಾಮ್. ಕಗ್ಗದ ಸಿರಿ.

0: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಸಮಯಾಗಿದೆ 1:33 ಕೇಳ್ತಾ ಇದ್ರ ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯರ್ಡ್ಸ್ ಲಂಚ್ ಬಾಕ್ಸ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಇವತ್ತು ನಾನು ಏನು ಮಾತಾಡ್ತಾ ಇದ್ದೀನಿ ಗೊತ್ತಾ? ಪ್ರಪಂಚದಲ್ಲಿ ವಿಭಿನ್ನವಾಗಿ ವಿಶೇಷವಾಗಿ ಡಿಫ್ರೆಂಟ್ ಆಗಿ ಸಿಗುವಂತಹ ಒಂದಷ್ಟು ಆಹಾರಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದರ ಬಗ್ಗೆ ಒಂದಷ್ಟು ಕುತೂಹಲಕಾರಿ ಮಾಹಿತಿಯನ್ನು ಕೂಡ ನಿಮಗೋಸ್ಕರ ನೀಡ್ತಾ ಇದ್ದೀನಿ. ಹಾಗಾದರೆ ಮೊದಲನೇ ವಿಷಯ ಯಾವ್ದು ಗೊತ್ತಾ? ಇದು ಪ್ರಪಂಚದಲ್ಲಿ ಪ್ರಸಿದ್ಧವಾಗಿರುವಂತಹ ಆಹಾರಗಳಲ್ಲಿ ಒಂದಾದಂತಹ ಕಿಮ್ಚಿ. ಈ ಒಂದು ಕಿಮ್ಚಿ ಬಗ್ಗೆ ನೀವೇನಾದರೂ ಕೇಳಿದ್ದೀರಾ? ಯಾವ ದೇಶದ್ದು ಅಥವಾ ಯಾವ ಕಡೆದಿದ್ದು ಅಂತ ನಿಮಗೇನಾದರೂ ಗೊತ್ತಾ? ಕೊರಿಯಾದಲ್ಲಿ ಕಿಮ್ಚಿ ಅನ್ನೋದು ತುಂಬಾ ಫೇಮಸ್. ಸೊ ಕೊರಿಯಾದಿಂದ ಬಂದಿದೆ ಈ ಒಂದು ಕಿಮ್ಚಿ ಅನ್ನುವಂತಹ ಆಹಾರ. ಪ್ರತಿಯೊಂದು ಮನೆಯಲ್ಲೂ ಕೂಡ ಕಾಣುವಂತಹ ಒಂದು ಸಾಂಪ್ರದಾಯಿಕ ಆಹಾರ ಇದು. ಇದನ್ನು ಹೆಚ್ಚಾಗಿ ಚೈನೀಸ್ ಎಲೆಕೋಸು, ನಾಪಾ ಕ್ಯಾಬೇಜ್ ಅಂತ ಏನು ಕರೀತಾರೆ, ಅಥವಾ ಮೂಲಂಗಿ, ಸೊ ಇದರಿಂದ ಮಾಡ್ತಾರೆ. ಸೊ ಇದಕ್ಕೆ ಉಪ್ಪು, ಮೆಣಸಿನ ಪುಡಿ, ಬೆಳ್ಳುಳ್ಳಿ, ಶುಂಠಿ ಹಾಗೆ ಮಸಾಲೆಗಳನ್ನು ಹಾಕಿ ಎಷ್ಟೋ ದಿನಗಳು ಇದನ್ನು ಫರ್ಮೆಂಟ್ ಮಾಡಿ ಈ ಒಂದು ಪ್ರಕ್ರಿಯೆಯಿಂದ ಏನು ಬರುತ್ತಲ್ಲ ಇದನ್ನು ಕಿಮ್ಚಿ, ಅದಕ್ಕೆ ಒಂದು ವಿಶಿಷ್ಟ, ಈ ಫರ್ಮೆಂಟ್ ಮಾಡಿದ್ಮೇಲೆ ಅದಕ್ಕೆ ಒಂದು ವಿಶಿಷ್ಟವಾಗಿರುವಂತಹ ಹುಳಿ ಅಂಶ ಹಾಗೆ ಖಾರದ ರುಚಿ ಬರುತ್ತೆ. ಸೊ ಇದಕ್ಕೆ ಕಿಮ್ಚಿ ಅಂತ ಕರೀತಾರೆ. ಇದಕ್ಕೆ ಬೇರೆ ಬೇರೆ ರೀತಿಯ ಸಾಸ್ಗಳು, ಪೇಸ್ಟ್ಗಳನ್ನು ಕೂಡ ಬಳಸ್ತಾರೆ. ಆದರೆ ವೆಜಿಟೇರಿಯನ್ ಕಿಮ್ಚಿ, ಸಸ್ಯಾಹಾರಿಗಳಿಗೋಸ್ಕರ ಅಂತಲೇ ಮಾಡುವಂತಹ ವೆಜಿಟೇರಿಯನ್ ಕಿಮ್ಚಿ ಇದು. ಇದಕ್ಕೆ ನೂಡಲ್ಸ್ ಜೊತೆ, ಸೂಪ್ ಜೊತೆ, ಅನ್ನ ಜೊತೆ, ಬೇರೆ ಬೇರೆ ಊಟಗಳ ಜೊತೆ ಸೈಡ್ ಡಿಶ್ ಆಗಿ ಇದನ್ನು ತಿಂತಾರೆ. ಚಳಿಗಾಲಕ್ಕೆ ಕುಟುಂಬದವರೆಲ್ಲ ಒಟ್ಟಾಗಿ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಕಿಮ್ಚಿನ ತಯಾರಿಸೋ ಸಂಪ್ರದಾಯ ಇನ್ನು ಕೊರಿಯಾದಲ್ಲಿ ಇದೆ. ಈ ಒಂದು ಸಂಪ್ರದಾಯವನ್ನು ಕಿಮ್ ಜಾಂಗ್ ಅಂತ ಕೂಡ ಕರೀತಾರೆ. ಸೊ ಹಾಗಾದರೆ ಇದನ್ನು ಕೇಳಿದ ತಕ್ಷಣ ನಿಮಗೂ ಕಿಮ್ಚಿ ರುಚಿ ನೋಡಬೇಕು ಅಂತ ಅನಿಸ್ತಾ ಇದೆಯಾ? ಅಥವಾ ನೀವು ಇದನ್ನು ಮುಂಚೆನೇ ಕೇಳಿದ್ರಾ? ನಿಮಗೆ ಯಾವುದಾದ್ರೂ ವಿಶೇಷವಾಗಿ ವಿಭಿನ್ನವಾಗಿರುವಂತಹ, ನಮ್ಮ ಇಡೀ ಪ್ರಪಂಚದಲ್ಲಿ ಸಿಗುವಂತಹ ವಿಭಿನ್ನವಾಗಿರುವಂತಹ ಆಹಾರಗಳು ಗೊತ್ತಿದ್ರು ಕೂಡ ನೀವು ನನ್ನ ಜೊತೆ ಶೇರ್ ಮಾಡ್ಕೊಳ್ಬೋದು. 9480010013 ಈ ಒಂದು ಸಂಖ್ಯೆಗೆ ನೀವು ನನ್ನ ಜೊತೆ ಶೇರ್ ಮಾಡಿಕೊಂಡ್ರೆ ಅದನ್ನು ನಾನು ಆನ್ ಏರ್ ಹೇಳ್ತೀನಿ. ಕಾರ್ಯಕ್ರಮದ ಮೊದಲನೇ ಗೀತೆ ನಿಮಗಾಗಿ ಕೊಡೆ ಕೊಡೆ ಕೊಡೆ ಕೊಬ್ಬರಿ ಮಿಠಾಯಿ ಬರ್ತಾ ಇದೆ ಜೆಸಿ ಗಿಫ್ಟ್ ಅವರ ಧ್ವನಿಯಲ್ಲಿ.

ಸಮಯವಾಗಿದೆ 1:45 ಕೇಳ್ತಾ ಇದ್ದೀರಾ ಲಂಚ್ ಬಾಕ್ಸ್ ಕಾರ್ಯಕ್ರಮ. ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಒಂದಷ್ಟು ವಿಭಿನ್ನವಾಗಿರುವಂತಹ ಪ್ರಪಂಚದಲ್ಲಿ ಸಿಗುವಂತಹ ವಿಭಿನ್ನವಾಗಿರುವಂತಹ ಆಹಾರಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ, ಹಾಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಬಗ್ಗೆ ಕೂಡ ಮಾತಾಡ್ತಾ ಇದ್ದೀವಿ. ಇವಾಗ ನಾನು ಪಾರ್ಮಿಸಾನ್ ಚೀಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದು ವಿಶ್ವದಲ್ಲೇ ಅತ್ಯಂತ ಪ್ರಸಿದ್ಧವಾಗಿರುವಂತಹ ಚೀಸ್ಗಳಲ್ಲಿ ಒಂದು. ಸಾಕಷ್ಟು ಪಿಜ್ಜಾಗಳಲ್ಲಿ, ಪಾಸ್ತಾಗಳಲ್ಲಿ, ಹಾಗೆ ಈ ರೀತಿ ಜಂಕ್ ಫುಡ್ಗಳಲ್ಲಿ ನೀವು ಕಾಣುವಂತಹ ಚೀಸ್ ಇದು. ಸೊ ಈ ಒಂದು ಪಾರ್ಮಿಸನ್ ಚೀಸ್ ನಿಜವಾದ ಹೆಸರು ಪಾರ್ಮಿಜಿಯಾನೋ ರಿಜಿಯಾನೋ ಅಂತ. ಇದು ಇಟಾಲಿಯಾದ ಒಂದು ಭಾಗದಿಂದ ಬರುತ್ತೆ. ಅಲ್ಲಿ ಕೆಲವೊಂದು ಸುತ್ತಮುತ್ತ ಪ್ರದೇಶಗಳಲ್ಲಿ ಇದನ್ನು ಸಾಂಪ್ರದಾಯಿಕ ವಿಧಾನದಲ್ಲೇ ತಯಾರಿಸಲಾಗುತ್ತಂತೆ ಈ ಒಂದು ಚೀಸ್ನ. ಈ ಚೀಸ್ನ ತಯಾರಿಸೋದಕ್ಕೆ ಕೇವಲ ಹಸುವಿನ ಹಾಲು, ಉಪ್ಪು ಮತ್ತು ರೆನೆಟ್ ಈ ಮೂರು ಮುಖ್ಯ ಪದಾರ್ಥಗಳನ್ನು ಮಾತ್ರ ಬಳಸಲಾಗುತ್ತೆ. ನಂತರ ಇದನ್ನು ಕನಿಷ್ಠ 12 ತಿಂಗಳು, ಕೆಲವೊಮ್ಮೆ 24-30 ತಿಂಗಳು, ಅಬ್ಬಬ್ಬಾ ಅಂದರೆ 2-3 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಕಾಲ ಏಜ್ ಆಗೋದಕ್ಕೆ ಬಿಡ್ತಾರಂತೆ ಈ ಒಂದು ಚೀಸ್ನ. ಇದರಿಂದನೇ ಇದರ ವಿಶಿಷ್ಟ ರುಚಿ ಮತ್ತು ಗಟ್ಟಿತನ ಬರೋದಂತೆ. ಸೊ ಏಜ್ ಆದಷ್ಟು ಇದರ ರುಚಿ ಹೆಚ್ಚಾಗತ್ತಂತೆ. ಹಾಗೆ ಪ್ರತಿ ಚೀಸ್ನ ಸೈಕಲ್, ಈ ಒಂದು ಚಕ್ರವನ್ನು ಅಲ್ಲಿರುವಂತಹ ತಜ್ಞರು ಕೂಡ ಪರೀಕ್ಷಿಸ್ತಾರೆ. ಅದರ ಗುಣಮಟ್ಟ ಹೇಗಿರುತ್ತೆ, ಈ ಒಂದು ಗುಣಮಟ್ಟ ಕ್ವಾಲಿಟಿ ಚೆಕ್ ಆದರೆ ಮಾತ್ರ ಇದಕ್ಕೆ ಪಾರ್ಮಿಜಿಯಾನೋ ರೆಜಿಯಾನೋ ಅನ್ನುವಂತಹ ಅಧಿಕೃತವಾದಂತಹ ಗುರುತನ್ನು ಕೂಡ ನೀಡಲಾಗುತ್ತಂತೆ. ಕುತೂಹಲಕಾರಿ ವಿಷಯ ಏನು ಗೊತ್ತಾ, ಒಂದು ಸಂಪೂರ್ಣ ಪಾರ್ಮಿಸಾನ್ ಚೀಸ್ ಚಕ್ರ ಈ ಒಂದು ತೂಕ ಎಷ್ಟಿರುತ್ತೆ ಅಂತಂದರೆ 35-40 ಕಿಲೋಗ್ರಾಂ ಇರುತ್ತಂತೆ. ಪಿಜ್ಜಾ, ಪಾಸ್ತಾ, ಸಾಲಡ್, ಹಾಗೆ ಹೆಚ್ಚು ರೀತಿ ತುಂಬ ಮಕ್ಕಳಿಗೆ ಇಷ್ಟ ಆಗುವಂತಹ ಈ ಒಂದು ಪಾರ್ಮೆಸನ್ ಚೀಸ್ ಹಲವು ತಿಂಗಳುಗಳ ತಾಳ್ಮೆ ಮತ್ತು ಸಂಪ್ರದಾಯದ ಫಲ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದು ಆಶ್ಚರ್ಯನೇ ಅಲ್ವಾ? ಸೊ ನೀವು ಕೂಡ ಚೀಸ್ನ ತುಂಬ ಇಷ್ಟಪಡ್ತೀರಾ, ಅಥವಾ ಚೀಸ್ ಹಾಕಿರುವಂತಹ ಊಟ ತಿಂಡಿಗಳು ನಿಮಗೆ ಇಷ್ಟ ಆಗುತ್ತಾ? ನನಗೆ ಸಂದೇಶವನ್ನು ಕಳಿಸ್ಕೊಡಿ. 9409901003 ಕೇಳ್ತಾ ಇದ್ದೀರಾ FM ರೈನ್ಬೋ 101.3 ಮೆಗಾಹರ್ಟ್ಸ್ ಲಂಚ್ ಬಾಕ್ಸ್ ಕಾರ್ಯಕ್ರಮ. ಸೂಪರ್ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಲ್ರಿ ಅಂತ ಹೇಳ್ತಾ ಇದ್ದಾರೆ ನಂಬರ್ ನಿಮ್ಗೆ ವಿತ್ 11-52-88. ಹಾಗೆ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಮೂಡಿ ಬರ್ತಾ ಇದ್ದುವಂತಹ ಹಾಡುಗಳು ತುಂಬ ಚೆನ್ನಾಗಿದೆ ಅಂತ ಸುಬ್ರಾವ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಸಾಕಷ್ಟು ಜನ ಸ್ನೇಹಿತರುಗಳು ಹಾಡುಗಳು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಡುಗಳಷ್ಟೇ ಚೆನ್ನಾಗಿದೆಯಾ, ಕೊಡ್ತಾ ಇರುವಂತಹ ಮಾಹಿತಿ ಕೂಡ ಚೆನ್ನಾಗಿಲ್ವಾ ಅಂತ, ಚೆನ್ನಾಗಿದೆ ಅಂತ ಅನಿಸ್ತಾ ಇಲ್ವಾ ನಿಮಗೆ? ಹಾಡುಗಳು, ಮಾಹಿತಿಗಳು ಎಲ್ಲವೂ ನಿಮಗಾಗಿ. ಇದು FM ರೈನ್ಬೋ 101.3 ಮೆಗಾ ಹರ್ಟ್ಸ್ ಅಂತ ಹೇಳ್ತಾ ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇದೆ ಲವ್ ಕಣಿ ಅನ್ನುವಂಥ

ಸಮಯ ಆಗಿದೆ 1:56 ಹಾಗೆ ಹೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್. ಹಾಗೆ ಪಾರ್ಮಿಸನ್ ಚೀಸ್ ಬಗ್ಗೆ ಮಾತಾಡ್ತಿದ್ದೆ. ಸೊ ಅದರದೇ ಆದಂತಹ ಒಂದು ಇಟಲಿಯ ಸಾಂಪ್ರದಾಯಿಕ ಸಸ್ಯಹಾರಿ ಖಾದ್ಯವನ್ನು ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದನ್ನು ಪಾರ್ಮಿಜಿಯಾನ ಅಂತ ಕರೀತಾರೆ, ಮೆಲಾನ್ಜಾನೆ ಅಲ ಪಾರ್ಮಿಜಿಯಾನ ಅಂತ ಕೂಡ ಕರೀತಾರೆ. ಇದು ಒಂದು ಇಟಲಿಯಲ್ಲಿ ಇದು ತುಂಬ ಫೇಮಸ್ ಆಗಿರುವಂತಹ ಒಂದು ಡಿಶ್. ಇದನ್ನು ಬದನೆಕಾಯಿಂದ ಮಾಡ್ತಾರೆ. ಬದನೆಕಾಯಿನ ಸಣ್ಣದಾಗಿ ಕತ್ತರಿಸಿ ಅದಕ್ಕೆ ಬೇಯಿಸಿ ಅದರ ಮೇಲೆ ಟೊಮ್ಯಾಟೊ ಸಾಸು, ಚೀಸು, ಪಾರ್ಮಿಜಿಯಾನು ಈ ಎಲ್ಲ ಚೀಸ್ಗಳನ್ನು ಹಾಕಿ ಲೇಯರ್ ಲೇಯರ್ ರೀತಿ ಪದರ ಪದರವಾಗಿ ಹಾಕಿ ಓವನ್ನಲ್ಲಿ ಇದನ್ನು ಬೇಯಿಸ್ತಾರೆ. ಇದು ಹೇಗಿರುತ್ತೆ ಅಂತಂದರೆ ಹೊರಗಡೆ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ಮೃದುವಾಗಿ ಚೀಸೆಲ್ಲ ಕರಗಿ ಸಖತ್ ಟೇಸ್ಟಿಯಾಗಿರುತ್ತೆ. ಇದರ ಬಗ್ಗೆ ಕುತೂಹಲಕಾರಿಯಾಗಿರುವಂತಹ ಮಾಹಿತಿ ಏನು ಗೊತ್ತಾ? ಸೊ ಇದಕ್ಕೆ ಈ ಒಂದು ಹೆಸರು ಯಾಕೆ ಬಂದಿರ್ಬೋದು ಅಂದರೆ ಬಹುಶಃ ಅವರು ಪಾರ್ಮಿಜಾನ್ ಚೀಸ್ನ ಬಳಸೋದ್ರಿಂದ ಈ ಒಂದು ಡಿಶ್ಗೆ ಆ ರೀತಿ ಹೆಸರನ್ನ ಕರಿಬಹುದು. ಇನ್ನು ಕೆಲವರು ಇದು ದಕ್ಷಿಣ ಇಟಲಿಯ ಸಿಸಿಲಿ ಅನ್ನುವಂತಹ ಜಾಗದಲ್ಲಿ ಇದನ್ನ ಈ ರೀತಿ ಕರೆಯೋದ್ರಿಂದ ಇದನ್ನ ಈ ಒಂದು ಡಿಶ್ಗೆ ಪಾರ್ಮಿಜಿಯಾನು ಅಂತ ಕರೀತಾರೆ ಅಂತ ಕೂಡ ಹೇಳ್ತಾರೆ. ಇದು ವಿಶ್ವದಲ್ಲೇ ಅತ್ಯಂತ ಮೆಚ್ಚುಗೆ ಪಡೆದಿರುವಂತಹ ಒಂದು ಸಸ್ಯಹಾರಿ ಖಾದ್ಯ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಬದನೆಕಾಯಿಯಿಂದ ಇಷ್ಟು ರುಚಿಯಾಗಿರುವಂತಹ ಖಾದ್ಯವನ್ನು ತಯಾರಿಸ್ಬೋದು ಅಂತ ನಿಮಗೆ ಗೊತ್ತಿತ್ತಾ? ಅವಕಾಶ ಸಿಕ್ಕರೆ ಈ ಒಂದು ಖಾದ್ಯವನ್ನು ನೀವು ಕೂಡ ಟ್ರೈ ಮಾಡಿ ಅಥವಾ ರುಚಿನ ನೋಡಿ ಅಂತ ಹೇಳ್ತಾ ಇವತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಿದಂತಹ ಹಾಡುಗಳು ಹಾಗೆ ಕೊಟ್ಟಂತಹ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ನಾನು ಮತ್ತೆ ಸಿಗ್ತೀನಿ ಮುಂದಿನ ನನ್ನ ಕಾರ್ಯಕ್ರಮದಲ್ಲಿ ಸರಿಯಾಗಿ 2 ಗಂಟೆಗೆ. ವಾರ್ತಾ ಸಂಚಿಕೆ ನಿಮ್ಮೆಲ್ಲರಿಗಾಗಿ ಮುಂದುವರಿಯತ್ತೆ. ಅದಾದ ಮೇಲೆ ನಾನು ಮತ್ತೆ ಸಿಗ್ತೀನಿ ಮುಂದಿನ ನನ್ನ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನೀವು ಎಲ್ಲೂ ಹೋಗದೆ ಕೇಳ್ತಾ ಇರಿ ಇದು FM Rainbow 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.

0: आकाशवाणी समाचार भुवनेश्वर।
1: और खेलों में भारत की ईशा रानी बरुआ, तन्वी शर्मा और श्रेयांशी वलिशेट्टी कोरिया मास्टर्स बैडमिंटन टूर्नामेंट के अगले दौर में पहुंच गए हैं। वहीं पुरुष सिंगल्स में विश्व नंबर एक किदांबी श्रीकांत, किरण जॉर्ज, रौनक चौहान, सानिध दयानंद और थारू मन्नेपल्ली आज खेलेंगे। राष्ट्रपति भवन ने राष्ट्रपति द्रौपदी मुर्मू को आधिकारिक कार्यक्रमों के दौरान मिले 300 चुनिंदा उपहारों की आज से ऑनलाइन नीलामी शुरू कर दी है। ये नीलामी ई उपहार पोर्टल पर की जा रही है। और अंत में मुख्य समाचार एक बार फिर। प्रधानमंत्री नरेंद्र मोदी ने कहा, 7 वर्ष पहले अनुच्छेद 370 निरस्त किए जाने के बाद से जम्मू कश्मीर और लद्दाख के लोगों के जीवन में व्यापक बदलाव आया है। रिजर्व बैंक का इस वित्त वर्ष में जीडीपी वृद्धि दर 6.7% रहने का अनुमान, कहा मजबूत मांग के कारण आर्थिक वृद्धि बनी हुई है। संसद के दोनों सदनों की कार्यवाही विभिन्न मुद्दों पर विपक्ष के हंगामे के कारण बाधित। सर्वोच्च न्यायालय ने कहा, युवा प्रदर्शनकारियों के 7 अधिकारियों को संयम बरतना चाहिए। झारखंड में जेपीएससी और जेएसएससी परीक्षाओं में अनियमितताओं के खिलाफ छात्रों का विरोध प्रदर्शन तेज। असम और मेघालय में मूसलाधार बारिश का रेड अलर्ट। और भारत की ईशा रानी बरुआ, तन्वी शर्मा और श्रेयांशी वलिशेट्टी कोरिया मास्टर्स बैडमिंटन टूर्नामेंट के सेमीफाइनल में पहुंची। इसके साथ ही दोपहर समाचार का ये अंक समाप्त हुआ। नमस्कार।
2: ಸಮಯ 2:30. ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ನಾಗರಿಕ ಸೇವೆಗಳ ಸುಧಾರಣೆಗೆ ಕೃತಕ ಬುದ್ಧಿಮತ್ತೆ ಆಧಾರಿತ ಧ್ವನಿ ತಂತ್ರಜ್ಞಾನಗಳ ಬಳಕೆ ಒತ್ತು, ಸಚಿವ ಪ್ರಿಯಾಂಕ್ ಖರ್ಗೆ. ಚಿತ್ರದುರ್ಗ, ಕೊಪ್ಪಳ, ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಸಚಿವರಿಂದ ಬರ ಪರಿಶೀಲನೆ. ಸಂಪುಟದಲ್ಲಿ ಸ್ಥಾನ ಸಿಗದ ಹಿನ್ನೆಲೆ ಹಲವು ಶಾಸಕರಿಂದ ಬಹಿರಂಗ ಅಸಮಾಧಾನ, ಬಾಗೇಪಲ್ಲಿಯಲ್ಲಿ ಪ್ರತಿಭಟನೆ. ರೈತರಿಗೆ ಸರ್ಕಾರ ಶೀಘ್ರವೇ ಬರ ಪರಿಹಾರ ಘೋಷಿಸುವಂತೆ ಬಿಜೆಪಿ ಆಗ್ರಹ. ಅತ್ಯಾಧುನಿಕ ಧ್ವನಿ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುತ್ತಿರುವ ಜಾಗತಿಕ ಕೃತಕ ಬುದ್ಧಿಮತ್ತೆ ಸಂಸ್ಥೆ 11 ಲ್ಯಾಬ್ಸ್ ತಂಡದೊಂದಿಗೆ ಗೃಹ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಇಂದು ಸಭೆ ನಡೆಸಿದರು. ಸಭೆಯಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ಸ್ವಯಂಚಾಲಿತ ಧ್ವನಿ ರೂಪಾಂತರ ತಂತ್ರಜ್ಞಾನ, ಬಹುಭಾಷಾ ಧ್ವನಿ ಸೇವೆಗಳು ಹಾಗೂ ಸಂವಾದಾತ್ಮಕ ಕೃತಕ ಬುದ್ಧಿಮತ್ತೆ ವ್ಯವಸ್ಥೆಗಳ ಮೂಲಕ ರಾಜ್ಯದಲ್ಲಿ ನಾಗರಿಕ ಸೇವೆಗಳ ವಿತರಣೆಯನ್ನು ಇನ್ನಷ್ಟು ಸುಲಭ, ವೇಗದ ಹಾಗೂ ಪರಿಣಾಮಕಾರಿಯಾಗಿಸುವ ಕುರಿತು ವಿಸ್ತೃತವಾಗಿ ಚರ್ಚಿಸಲಾಯಿತು. ಸರ್ಕಾರದ ವಿವಿಧ ಸೇವೆಗಳನ್ನು ಸಾರ್ವಜನಿಕರಿಗೆ ಸುಲಭವಾಗಿ ತಲುಪಿಸುವುದು, ಸರ್ಕಾರದೊಂದಿಗೆ ನಾಗರಿಕರ ಸಂವಹನವನ್ನು ಮತ್ತಷ್ಟು ಸರಳಗೊಳಿಸುವುದು ಹಾಗೂ ಆಡಳಿತಾತ್ಮಕ ಪ್ರಕ್ರಿಯೆಗಳಲ್ಲಿರುವ ವಿಳಂಬ ಮತ್ತು ತಾಂತ್ರಿಕ ಅಡೆತಡೆಗಳನ್ನು ನಿವಾರಿಸುವಲ್ಲಿ ಈ ತಂತ್ರಜ್ಞಾನಗಳ ಬಳಕೆಯ ಸಾಧ್ಯತೆಗಳನ್ನು ಸಭೆಯಲ್ಲಿ ಪರಿಶೀಲನೆ ನಡೆಸಲಾಯಿತು. ಬಳಿಕ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ನಾಗರಿಕ ಕೇಂದ್ರಿತ, ತಂತ್ರಜ್ಞಾನ ಆಧಾರಿತ ಹಾಗೂ ಪಾರದರ್ಶಕ ಆಡಳಿತ ವ್ಯವಸ್ಥೆಗಳನ್ನು ನಿರ್ಮಿಸಲು ಸರ್ಕಾರ ಬದ್ಧವಾಗಿದೆ ಎಂದು ತಿಳಿಸಿದ್ದಾರೆ. ಕೃತಕ ಬುದ್ಧಿಮತ್ತೆ ಆಧಾರಿತ ಧ್ವನಿ ತಂತ್ರಜ್ಞಾನಗಳು ಸರ್ಕಾರಿ ಸೇವೆಗಳನ್ನು ಜನಸ್ನೇಹಿಯಾಗಿಸುವುದರ ಜೊತೆಗೆ ವಿವಿಧ ಭಾಷೆಗಳನ್ನು ಮಾತನಾಡುವ ನಾಗರಿಕರಿಗೂ ಸೇವೆಗಳನ್ನು ಸುಲಭವಾಗಿ ತಲುಪಿಸುವ ಸಾಮರ್ಥ್ಯ ಹೊಂದಿವೆ. ಈ ನಿಟ್ಟಿನಲ್ಲಿ ಇಂತಹ ನವೋದ್ಯಮಗಳನ್ನು ಆಡಳಿತ ವ್ಯವಸ್ಥೆಯಲ್ಲಿ ಅಳವಡಿಸಿಕೊಳ್ಳುವ ಅವಕಾಶಗಳನ್ನು ಪರಿಶೀಲಿಸಲಾಗುವುದು ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆಯಂತೆ ಸಂಪುಟದ ಸಚಿವರು ಇಂದು ತಮ್ಮ ಉಸ್ತುವಾರಿ ಜಿಲ್ಲೆಗಳಿಗೆ ತೆರಳಿ ಬರ ಪರಿಶೀಲನೆ ನಡೆಸುತ್ತಿದ್ದಾರೆ. ಚಿತ್ರದುರ್ಗದ ಹಿರಿಯೂರು ತಾಲೂಕಿನಲ್ಲಿ ಮಳೆ ಅಭಾವ ಎದುರಾಗಿದ್ದು ಸಂಕಷ್ಟದಲ್ಲಿರುವ ರೈತರ ನೆರವಿಗೆ ಸರ್ಕಾರ ಸಂಪೂರ್ಣವಾಗಿ ಬದ್ಧವಾಗಿದೆ ಎಂದು ಸಚಿವ ಟಿ ರಘುಮೂರ್ತಿ ತಿಳಿಸಿದ್ದಾರೆ. ತಾಲೂಕಿನ ಆನೆಸಿಂದ್ರಿ ಗ್ರಾಮದ ವ್ಯಾಪ್ತಿಯಲ್ಲಿ ಜಮೀನಿಗೆ ಭೇಟಿ ನೀಡಿ ಬೆಳೆ ಹಾಗೂ ಕೃಷಿ ಭೂಮಿ ಪರಿಶೀಲಿಸಿ ಮಾತನಾಡಿದ ಅವರು, ಹಿರಿಯೂರು ತಾಲೂಕಿನಲ್ಲಿ ಈವರೆಗೆ ಕೇವಲ 11% ಮಾತ್ರ ಬಿತ್ತನೆಯಾಗಿದ್ದು ಜಿಲ್ಲೆಯಾದ್ಯಂತ 80%ಕ್ಕೂ ಹೆಚ್ಚು ಪ್ರದೇಶದಲ್ಲಿ ಬಿತ್ತನೆಯೇ ಆಗಿಲ್ಲ ಎಂದು ಹೇಳಿದ್ದಾರೆ. ಬಿತ್ತನೆ ಮಾಡಿದ ರೈತರಿಗೂ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿ 25% ಬಿತ್ತನೆ ವೈಫಲ್ಯ ನಷ್ಟ ಪರಿಹಾರ ಸಿಗಲಿದೆ. ಬೆಳೆ ನಷ್ಟ ಅನುಭವಿಸಿದ ರೈತರಿಗೂ ವಿಮೆ ಮೂಲಕ ನೆರವು ನೀಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಜಿಲ್ಲೆಯಲ್ಲಿ ಕೈಗೊಂಡ ಜಾಗೃತಿ ಅಭಿಯಾನದಿಂದಾಗಿ ಸುಮಾರು 2,30,000 ರೈತರು ಬೆಳೆ ವಿಮೆಗೆ ನೋಂದಾಯಿಸಿಕೊಂಡಿದ್ದಾರೆ. ಕುಡಿಯುವ ನೀರಿನ ಅಭಾವವಿರುವ ಗ್ರಾಮಗಳಿಗೆ ಟ್ಯಾಂಕರ್ ಮೂಲಕ ನೀರು ಪೂರೈಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಸಚಿವ ಕೆಎಚ್

0: ಮುನಿಯಪ್ಪ ಇಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕುಂದಾಣ ಹೋಬಳಿಯ ಆಲೂರು ದುದ್ದನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೇರಸಂದ್ರ ಗ್ರಾಮದಲ್ಲಿ ರೈತರ ಜಮೀನುಗಳಿಗೆ ಭೇಟಿ ನೀಡಿ ರಾಗಿ ಜೋಳ ಬೆಳೆ ಸೇರಿದಂತೆ ವಿವಿಧ ಬೆಳೆಗಳನ್ನು ವೀಕ್ಷಿಸಿ ರೈತರಿಂದ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಬಳಿಕ ಮಾತನಾಡಿದ ಅವರು, ಜೂನ್ ಜುಲೈನಲ್ಲಿ ಕಡಿಮೆ ಮಳೆಯಾಗಿದೆ. ಇದೇ 15ರೊಳಗೆ ಮಳೆ ಬರದಿದ್ದಲ್ಲಿ ಸಾಧ್ಯವಾದಷ್ಟು ಕಡಿಮೆ ಅವಧಿ ರಾಗಿ ಬೆಳೆ ಆಯ್ಕೆ ಮಾಡಿಕೊಳ್ಳಲು ರೈತರಿಗೆ ಸಲಹೆ ನೀಡಿದರು. ಪ್ರಸ್ತುತ ಸನ್ನಿವೇಶದಲ್ಲಿ ಜಾನುವಾರುಗಳಿಗೆ ಮೇವಿನ ಕೊರತೆ ಆಗದಂತೆ ನೋಡಿಕೊಳ್ಳಿ ಎಂದು ಪಶುಸಂಗೋಪನೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಇನ್ನೊಂದೆಡೆ ಸಚಿವ ಶಿವರಾಜ ಎಸ್ ತಂಗಡಗಿ ಕೊಪ್ಪಳ ಗ್ರಾಮೀಣ ಭಾಗದಲ್ಲಿ ಪ್ರವಾಸ ಕೈಗೊಂಡು ಬರ ಪರಿಸ್ಥಿತಿಯ ಅವಲೋಕನ ನಡೆಸಿದರು. ಗಂಗಾವತಿ ತಾಲೂಕಿನ ವೆಂಕಟಗಿರಿ ಹೋಬಳಿಯ ವ್ಯಾಪ್ತಿಯ ಬಂಡ್ರಾಳ ಗ್ರಾಮಕ್ಕೆ ತೆರಳಿ ಬೆಳೆಹಾನಿ ಹಾಗೂ ಬರ ವೀಕ್ಷಣೆ ನಡೆಸಿದರು. ಬಳಿಕ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಇಂದು ನಾಳೆ ನಾಡಿದ್ದು ವಿವಿಧೆಡೆ ಸಂಚರಿಸಿ ಮುಂಗಾರು ಋತುವಿನ ಎಲ್ಲ ಬೆಳೆಗಳ ಪರಿಸ್ಥಿತಿ ಅವಲೋಕಿಸಲಾಗುವುದು ಎಂದು ತಿಳಿಸಿದ್ದಾರೆ.
1: ಯಾವ ರೈತರಿಗೂ ಅನ್ಯಾಯ ಆಗಲಾರ, ಯಾವ ತಾಲೂಕಿಗೂ ಅನ್ಯಾಯ ಆಗಲ್ಲ. ನಮ್ಮ ಜಿಲ್ಲೆಯಾಗಿರುವಂತಹ ಎಲ್ಲಾ ರೈತರಿಗೆ ಅನುಕೂಲ ಆಗುವಂತ ದೃಷ್ಟಿಕೋನ ಬಗ್ಗೆ ಮತ್ತೆ ಮೊದಲನೇ ಕ್ಯಾಬಿನೆಟ್ ಇದ್ರ ಬಗ್ಗೆ ಸವಿಸ್ತಾರವಾದಂತ ಚರ್ಚೆಗಳು ಆಗಿದಾದ್ಮೇಲೆ ಇವತ್ತ ಮುಖ್ಯಮಂತ್ರಿಗಳು ನಮ್ಗೆ ಬಹಳ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಎಲ್ಲಾ ಮಂತ್ರಿಗಳು ಅವ್ರವ್ರ ಜಿಲ್ಲೆಗೆ ನೀವು ಭೇಟಿ ಕೊಡಬೇಕು, ಅಲ್ಲಿ ಫೀಲ್ಡ್ ವರ್ಕ್ ಮಾಡಬೇಕು, ಆಮೇಲೆ ಸಭೆ ಮಾಡಬೇಕು. ಅದನ್ನ ಮಾಡಿ ವರದಿಯನ್ನು ಒಪ್ಪಿಸಿ ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಬರ್ತೀವಿ, ಕಂದಾಯ ಇಲಾಖೆ ಸಚಿವರಿಗೆ ವರದಿಯನ್ನು ಒಪ್ಪಿಸಬೇಕು. ಅದಾದ್ಮೇಲೆ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗುತ್ತೆ. ಚರ್ಚೆ ಆದ್ಮೇಲೆ ಯಾರಿಗೂ ಅನ್ಯಾಯ ಆಗಲ್ಲ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದಾವಣಗೆರೆ ಜಿಲ್ಲೆಯಾದ್ಯಂತ ಕಳೆದ 2 ದಿನಗಳಿಂದ ವ್ಯಾಪಕ ಮಳೆಯಾಗುತ್ತಿದ್ದು ಸಾಮಾನ್ಯ ಜನಜೀವನ ಬಾಧಿತಗೊಂಡಿದೆ. ಈ ಮಧ್ಯೆ ಗ್ರಾಮೀಣ ಭಾಗದಲ್ಲಿ ರಾಗಿ ಸೇರಿದಂತೆ ದ್ವಿದಳ ಧಾನ್ಯಗಳ ಬಿತ್ತನೆ ಕಾರ್ಯ ಮತ್ತಷ್ಟು ಚುರುಕು ಪಡೆದುಕೊಂಡಿದೆ. ಮುಂಗಾರು ಕೊರತೆಯಿಂದ ಸ್ಥಗಿತಗೊಂಡಿದ್ದ ಬಿತ್ತನೆ ಕಾರ್ಯ ಮತ್ತೆ ಚುರುಕು ಪಡೆದಿದ್ದು ಬಿತ್ತನೆ ಕ್ಷೇತ್ರದ ವಿಸ್ತೀರ್ಣ ಹೆಚ್ಚಾಗುತ್ತಿದೆ. ಜುಲೈ ಅಂತ್ಯದವರೆಗೆ ಜಿಲ್ಲೆಯಲ್ಲಿ 60% ಬಿತ್ತನೆ ಕಾರ್ಯ ಪೂರ್ಣಗೊಂಡಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದಲ್ಲಿ ಸಂಪುಟ ವಿಸ್ತರಣೆ ಬಳಿಕ ಅಸಮಾಧಾನ ಉಂಟಾಗಿದೆ. ಹಲವು ಶಾಸಕರು ಬಹಿರಂಗವಾಗಿ ಅತೃಪ್ತಿ ವ್ಯಕ್ತಪಡಿಸಿದ್ದಾರೆ. ಹಲವೆಡೆ ಪ್ರತಿಭಟನೆ ಬಂದ್ಗೆ ಕರೆ ನೀಡಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎನ್ಎಸ್ ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ನೀಡದಿರುವುದನ್ನು ಖಂಡಿಸಿ ಎನ್ಎಸ್ ಸುಬ್ಬಾರೆಡ್ಡಿ ಬೆಂಬಲಿಗರು ಬಾಗೇಪಲ್ಲಿ, ಚೇಳೂರು ಮತ್ತು ಗುಡಿಬಂಡೆ ತಾಲೂಕುಗಳ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು. ಬಾಗೇಪಲ್ಲಿ ಪಟ್ಟಣ ಹೊರವಲಯದ ಟಿಬಿ ಕ್ರಾಸ್ ಬಳಿ ರಾಷ್ಟ್ರೀಯ ಹೆದ್ದಾರಿ 44 ತಡೆದು ಆಕ್ರೋಶ ವ್ಯಕ್ತಪಡಿಸಿದರು. ಎನ್ಡಿ ಶಾಸಕ ಯಶವಂತ ರಾಯಗೌಡ ಪಾಟೀಲ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಘೋಷಿಸಿದ್ದಾರೆ. ಹಿರಿಯ ಕಾಂಗ್ರೆಸ್ ನಾಯಕ ಟಿಬಿ ಜಯಚಂದ್ರ ಹಂಗಾಮಿ ಸ್ಪೀಕರ್ ಹುದ್ದೆಯ ಪ್ರಸ್ತಾಪವನ್ನು ತಿರಸ್ಕರಿಸಿದ್ದಾರೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಪಕ್ಷದಲ್ಲಿ ಉಂಟಾಗಿರುವ ಭಿನ್ನಮತ ಶೀಘ್ರವೇ ಶಮನಗೊಳ್ಳಲಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷದಿಂದ 140 ಶಾಸಕರು ಆಯ್ಕೆಯಾಗಿದ್ದು ಅವರಲ್ಲಿ ಪಕ್ಷ ಕೇವಲ 30 ಮಾತ್ರ ಸಚಿವ ಸ್ಥಾನ ನೀಡಿದೆ. ಉಳಿದಂತೆ ಸಚಿವ ಸ್ಥಾನ ಸಿಗದವರಿಗೆ ಇತರ ಹುದ್ದೆಗಳನ್ನು ನೀಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಎಲ್ಲ ಸಮುದಾಯಕ್ಕೂ ಈ ಬಾರಿ ಪ್ರಾತಿನಿಧ್ಯ ನೀಡಲಾಗಿದ್ದು ಪೌರಕಾರ್ಮಿಕರ ಪುತ್ರನಿಗೆ ಸಚಿವ ಸ್ಥಾನ ನೀಡುವ ಮೂಲಕ ಕಾಂಗ್ರೆಸ್ ಪಕ್ಷ ಇತಿಹಾಸ ನಿರ್ಮಿಸಿದೆ ಎಂದು ಸಂಪುಟ ವಿಸ್ತರಣೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಬರ ಪರಿಸ್ಥಿತಿ ಎದುರಾಗಿದ್ದು ಸರ್ಕಾರ ಬರ ಪರಿಸ್ಥಿತಿಯನ್ನು ಸಮರ್ಪಕವಾಗಿ ನಿರ್ವಹಿಸಬೇಕಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಬರ ಪರಿಸ್ಥಿತಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ರೈತರಿಗೆ ಬೆಳೆ ವಿಮೆ ಕಟ್ಟಲು ಹಣವಿಲ್ಲ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರದಿಂದ ಹಣ ಕೇಳುವ ಮೊದಲು ರಾಜ್ಯ ಸರ್ಕಾರ ಬರ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ.

ಇದೇ ವೇಳೆ ಬಿಡದಿ ಟೌನ್ಶಿಪ್ಗೆ ರೈತರ ಜಮೀನು ಸ್ವಾಧೀನಪಡಿಸಿಕೊಳ್ಳುವ ವಿಚಾರದಲ್ಲಿ ಸರ್ಕಾರದ ನಿರ್ಧಾರ ಸರಿಯಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕಾವೇರಿ ನದಿ ಕರ್ನಾಟಕದ ಹಕ್ಕಾಗಿದ್ದು ಮೇಕೆದಾಟು ಅಣೆಕಟ್ಟು ನಿರ್ಮಾಣವನ್ನು ಯಾವುದೇ ಕಾರಣಕ್ಕೂ ತಡೆಯಲು ತಮಿಳುನಾಡಿಗೆ ಸಾಧ್ಯವಿಲ್ಲ ಎಂದು ಮಂಡ್ಯ ಶಾಸಕ ಪಿ ರವಿಕುಮಾರ್ ಗೌಡ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮಿಳುನಾಡು ಹೆಚ್ಚುವರಿ ನೀರಿಗಾಗಿ ಮತ್ತೆ ಮೇಲ್ಮನವಿ ಸಲ್ಲಿಸಿರುವ ವಿಚಾರಕ್ಕೆ ಪ್ರತಿಕ್ರಿಯಿಸಿ, ತಮಿಳುನಾಡಿನ ರಾಜಕೀಯ ಮುಖಂಡರು ನೀರಿನ ಸಮಸ್ಯೆಗಿಂತ ರಾಜಕೀಯ ಮಾಡುವುದರಲ್ಲೇ ಹೆಚ್ಚು ಆಸಕ್ತಿ ತೋರಿಸುತ್ತಿದ್ದಾರೆ. ನ್ಯಾಯಮಂಡಳಿಯ ಆದೇಶವನ್ನು ಪಾಲಿಸಲು ಕರ್ನಾಟಕ ಸರ್ಕಾರ ಸಿದ್ಧವಿದೆ, ಆದರೂ ಸುಪ್ರೀಂಕೋರ್ಟ್ಗೆ ತೆರಳಿ ಅನಗತ್ಯವಾಗಿ ಸಮಯ ವ್ಯರ್ಥ ಮಾಡುತ್ತಿದ್ದಾರೆ. ನ್ಯಾಯಾಲಯದಲ್ಲಿ ಅವರಿಗೆ ಸೂಕ್ತ ಉತ್ತರ ಸಿಗಲಿದೆ ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಗರಿಕ ಸೇವೆಗಳ ಸುಧಾರಣೆಗೆ ಕೃತಕ ಬುದ್ಧಿಮತ್ತೆ ಆಧಾರಿತ ಧ್ವನಿ ತಂತ್ರಜ್ಞಾನಗಳ ಬಳಕೆಗೆ ಒತ್ತು, ಸಚಿವ ಪ್ರಿಯಾಂಕ್ ಖರ್ಗೆ. ಚಿತ್ರದುರ್ಗ, ಕೊಪ್ಪಳ, ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಸಚಿವರಿಂದ ಬರ ಪರಿಶೀಲನೆ. ಸಂಪುಟದಲ್ಲಿ ಸ್ಥಾನ ಸಿಗದ ಹಿನ್ನೆಲೆ ಹಲವು ಶಾಸಕರಿಂದ ಬಹಿರಂಗ ಅಸಮಾಧಾನ, ಬಾಗೇಪಲ್ಲಿಯಲ್ಲಿ ಪ್ರತಿಭಟನೆ. ರೈತರಿಗೆ ಸರ್ಕಾರ ಶೀಘ್ರವೇ ಬರ ಪರಿಹಾರ ಕೊಡಿಸುವಂತೆ ಬಿಜೆಪಿ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಗಂಟೆಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: PM ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ. ಸಮಯ ಆಗಿದೆ 2:42 ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬೆಲ್ಲನ ಮೆಲೋಡಿ ಗೀತೆಗಳನ್ನ ನಾನು ಕ್ಯೂ ಮಾಡಿಕೊಂಡು ರೆಡಿ ಇದ್ದೀನಿ. ಎವರ್ಗ್ರೀನ್ ಕನ್ನಡ ಗೀತೆಗಳನ್ನ ಕೇಳುವಂತಹ ಹೊತ್ತಿಗೆ ಸಿದ್ಧರಾಗಿ ಅಂತ ಹೇಳ್ತಾ ಕಾರ್ಯಕ್ರಮದ ಮೊದಲನೇ ಗೀತೆ ಬರ್ತಾ ಇರೋದು ಸಿದ್ಧಾರ್ಥ್ ಬೆಳ್ಮಣ್ಣು ಅವರ ಧ್ವನಿಲಿ ಆರಾಧಿತೆ ಅನ್ನುವಂತಹ ಗೀತೆ, ಟೋಬಿ ಸಿನಿಮಾದ ಗೀತೆ.

ಸಮಯ ಆಗಿರೋದು 2:51 ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಾ ಇದ್ದೀರಾ. ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇದೆ ಸಿದ್ಧಾರ್ಥ್ ಬೆಳ್ಮಣ್ಣು ಅವರ ಧ್ವನಿಯಲ್ಲಿ 2 ಬ್ಯಾಕ್ ಟು ಬ್ಯಾಕ್ ಗೀತೆಗಳು. ಯಾವ ಸಿನಿಮಾದ ಗೀತೆ ಇದು? ಆರ್ಕೆಸ್ಟ್ರಾ ಮೈಸೂರು ಸಿನಿಮಾದಿಂದ ಈ ಒಂದು ಗೀತೆ ಬರ್ತಾ ಇದೆ. ಅದಾದ ಮೇಲೆ ಮತ್ತೊಂದು ಗೀತೆ ಬರ್ತಾ ಇರೋದು ಮಾತಾಡೋ ಗೊಂಬೆ ಅನ್ನುವಂತಹ ಹಾಡಿದು. ಶಿವಾಜಿ ಸುರತ್ಕಲ್ ಸಿನಿಮಾದಿಂದ ಈ 2 ಗೀತೆಗಳು ನಿಮಗಾಗಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ಸಮಯ ಆಗಿರೋದು 3 ಗಂಟೆ. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. ಕಾರ್ಯಕ್ರಮದ ಪ್ರಾಯೋಜಕರು NCERT.

ಹುಡುಕರೆ ಜಾತಾ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಸ್ನೇಹಿತರೆ, ಈಗ ಕೇಳಿ ಕಾರ್ಯಕ್ರಮ ನ್ಯಾಯವಾಣಿ.
0: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಶ್ರೋತೃಗಳಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರು ಮತ್ತು ಸಂವಿಧಾನ ಫೆಲೋ ಆಗಿರುವ ಮುನಿರಾಜ್ ಅವರು. ಸರ್ ನಮಸ್ಕಾರ.
3: ನಮಸ್ತೆ ಸರ್.
2: ಸರ್, ಈಗ ಎಷ್ಟೋ ಕಡೆ ಎಲ್ಲೋ ಒಂದ್ ಕಡೆ ಕೆಲಸ ಮಾಡ್ತಿರ್ತಾರೆ ಯಾರೋ ಪಾಪ, ಆದ್ರೆ ಮಾಲೀಕರು ಏನ್ ಮಾಡ್ತಾರೆ, ಸಂಬಳ ಕೊಡಂಗಿಲ್ಲ. ಕೆಲಸ ಮಾಡಿಸ್ಕೊಳ್ಳೋದು ಆದ್ರೆ ಸಂಬಳ ಕೊಡಂಗಿಲ್ಲ, ಮತ್ತೆ ಕೆಲಸದಿಂದ ತೆಗೆದುಹಾಕ್ಬಿಡ್ತಾರೆ, ಅದು ಭಯ ಹುಟ್ಟಿಸ್ತಾರೆ. ಅಥವಾ ಕೆಲಸದಿಂದ ತೆಗೆದುಹಾಕಿದ್ರೆ ಆ ಸಂದರ್ಭದಲ್ಲಿ ಏನ್ ಮಾಡಬೇಕು ಅಂತನೋದೇ ಗೊತ್ತಿರಲ್ಲ. ಪ್ರಸ್ತುತ ಕಾನೂನಿನಲ್ಲಿ ಏನೇನು ಸೌಲಭ್ಯಗಳಿವೆ?
3: ಸರ್, ಈಗ ಯಾವುದೇ ಕಾರ್ಮಿಕರು ಕೆಲಸ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವ್ರಿಗೆ ಆಗ ತೊಂದರೆಗಳೇನಾದರೂ ಆಗ್ತಾ ಇದ್ರೆ ಅನೇಕ ಕಾನೂನುಗಳನ್ನು ಈಗ ಅವರ ಒಂದು ಒಳಿತಿಗಾಗಿ ತಂದಿದ್ದಾರೆ ಸರ್. ಅಂಥ ಸಂದರ್ಭದಲ್ಲಿ ಅವರ ರಕ್ಷಣೆ ಕೂಡ ಮಾಡಬೇಕಾಗುತ್ತೆ. ಈಗ ಉದಾಹರಣೆಗೆ, ಒಂದು ಕಡಿಮೆ ಸಂಬಳ ಅಥವಾ ಕನಿಷ್ಠ ಸಂಬಳ ನೀಡಬೇಕು ಅಂತೇಳಿ ಒಂದು ಮಿನಿಮಮ್ ವೇಜಸ್ ಆಕ್ಟ್ ಅಂತೇಳಿ ಜಾರಿಗೆ ತಂದಿದ್ದಾರೆ. ಇಷ್ಟೇ ದಿನಾಂಕದ ಒಳಗೆ ನೀಡಬೇಕು ಅಂತೇಳಿ ಪೇಮೆಂಟ್ ಆಫ್ ವೇಜಸ್ ಆಕ್ಟ್ ಅಂತೇಳಿ ತಂದಿದ್ದಾರೆ. ಅದು ಒಂದು ತಿಂಗಳ ಒಳಗಡೆ ಅಥವಾ ಇಂಥ ದಿನಾಂಕದ ಒಳಗಡೆನೆ ಕೊಡಬೇಕು ಅಂತ ಇದಿದೆ. ಮತ್ತೆ ಯಾವುದೇ ಕಾರಣವಿಲ್ಲದೆ ಕೆಲಸದಿಂದ ತೆಗೆಯುವಂತಿಲ್ಲ. ಒಂದು ವೇಳೆ ಏನಾದರೂ ತೆಗೆದ್ರೆ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಅಂತಿದೆ, ಅದರಲ್ಲೂ ಸಹ ಅವರಿಗೆ ಕೆಲಸವನ್ನು ಪಡ್ಕೊಳ್ತಕ್ಕಂಥ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಫ್ಯಾಕ್ಟ್ರೀಸ್ ಆಕ್ಟಲ್ಲಿ ದಿನಕ್ಕೆ 8 ಗಂಟೆ ದುಡಿಮೆ, ವಾರಕ್ಕೆ 48 ಗಂಟೆ ಮಾತ್ರ ಕೆಲಸ ಮಾಡಬೇಕು ಅಂತೇಳಿ ಒಂದು ಫ್ಯಾಕ್ಟ್ರೀಸ್ ಆಕ್ಟ್ ಸಹ ಜಾರಿಗೆ ತಂದಿದ್ದಾರೆ ಸರ್.
2: ಇದರೆಲ್ಲ ವೈಲೇಷನ್ ಅಥವಾ ಸರಿಯಾದ ಕ್ರಮಬದ್ಧವಾಗಿ ಅದನ್ನು ಅನುಸರಿಸ್ತಾ ಇಲ್ಲ ಅಂತಂದಾಗ ದೂರು ಎಲ್ಲಿ ಕೊಡಬೇಕು?
3: ಈಗ ಉದಾಹರಣೆಗೆ ಲೇಬರ್ ಕಮಿಷನರ್ಗೆ ನಾವು ದೂರನ್ನು ಸಹ ಕೊಡಬಹುದು. ಮತ್ತೆ ಲೇಬರ್ ಕೋರ್ಟ್ ಅಂತಿದೆ, ಲೇಬರ್ ಕೋರ್ಟಲ್ಲಿ ಸಾಕ್ಷ್ಯಾಧಾರಗಳನ್ನು ಅಥವಾ ಸೂಕ್ತ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅವನ್ನ ಮತ್ತೆ ಕೆಲಸಕ್ಕೆ ಸೇರಿಸೋದಾಗಲಿ ಅಥವಾ ಪರಿಹಾರ ಕೊಡಿಸೋದಾಗಲಿ ವ್ಯವಸ್ಥೆಯನ್ನು ಮಾಡ್ತಾರೆ. ಮತ್ತೆ ಅಸಂಘಟಿತ ಕಾರ್ಮಿಕರು ಏನಾದರೂ ಆದರೆ ಅದಕ್ಕೆ ಸಪ್ರೇಟ್ ಬೇರೆ ಈ ಆಕ್ಟ್ ಇದೆ, ಅದನ್ನು ವರ್ಕರ್ ಸೋಷಿಯಲ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತ ಅಡಿಯಲ್ಲಿ ಅವ್ರನ್ನ ರಕ್ಷಣೆ ಮಾಡಿ ಅವರು 1 ತಿಂಗಳಿಗಿಂತ ಹೆಚ್ಚು ಕೆಲಸ ಮಾಡಿದ್ರೆ ಆ ಸಂಬಳನೂ ಸಹ ನೀಡ್ಬೋದು ಅಂತೇಳಿ ಹೇಳ್ತಾರೆ. ಅದ್ರ ಜೊತೆಯಲ್ಲಿ ಪೊಲೀಸರಿಗೆ ದೂರನ್ನು ಸಹ ನಾವು ಕೊಡಬಹುದಾಗಿದೆ.
2: ಈಗ ಹೊಸ ಏನೋ ಬದಲಾವಣೆ ಆಯಿತು ಅಂತ ಹೇಳಿ ಹೇಳ್ತಾರೆ, ಅಥವಾ ಬದಲಾವಣೆ ಆಗತ್ತೆ ಅಂತೆಲ್ಲ ಕೆಲವು ಸುದ್ದಿಗಳು ಬರ್ತಾ ನೋಡಿ, ಕಾನೂನು ಕಾರ್ಮಿಕ ಕಾಯ್ದೆ ಪ್ರಕಾರ ಏನೇನು
3: ಸರ್? ಸರ್, ಈಗ ಕೇಂದ್ರ ಸರ್ಕಾರ 29 ಹಳೆಯ ಕಾರ್ಮಿಕ ಕಾನೂನುಗಳನ್ನು 4 ಹೊಸ ಕೋಡ್ ಆಗಿ ವಿಲೀನಗೊಳಿಸಿದೆ. ಆದರೆ ಇನ್ನೂ ಅದು ಆಕ್ಟ್ ಜಾರಿಯಾಗಿಲ್ಲ ಸರ್. ಕರ್ನಾಟಕದಲ್ಲಿ ಹಳೆ ಏನು ಆಕ್ಟ್ ಇದೆ ಅದರಲ್ಲೇ ಅದರ ನಿಯಮಗಳಲ್ಲೇ ಅದು ಹೋಗ್ತಾ ಇದೆ. ಅದರಲ್ಲಿ ಏನಂತಂದರೆ ಕೋಡ್ ಆಫ್ ವೇಜಸ್ ಅಂತೇಳಿ ಬರುತ್ತೆ. ಎಲ್ಲ ಕಾರ್ಮಿಕರು ಅಸಂಘಟಿತ ವಲಯ ಕನಿಷ್ಠ ವೇತನವನ್ನು ತಗೊಳ್ಬೇಕು, ಸಂಬಳ ವಿಳಂಬ ಮಾಡೋಂಗಿಲ್ಲ, ಮತ್ತು ಆ ಥರ ಏನೇನು ಮಾಡಿದ್ರೆ ಹೆಚ್ಚಿನ ದಂಡವನ್ನು ಹಾಕ್ತಾರೆ. ಕೋಡ್ ಆಫ್ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಅಂತ, ಯಾರು 300ಕ್ಕಿಂತ ಹೆಚ್ಚು ಕಾರ್ಮಿಕರಿರ್ತಾರೆ ಅಂತ ಸರ್ಕಾರ ಅನುಮತಿ ಇಲ್ಲದೆ ಕೆಲಸದಿಂದ ತೆಗೆಯುವಂತಿಲ್ಲ. ಮತ್ತು 100ಕ್ಕಿಂತ ಕಡಿಮೆ ಇರತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಕಡಿಮೆ ಅನುಕೂಲ ಇರತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಸೋಷಿಯಲ್ ಸೆಕ್ಯೂರಿಟಿನೂ ಸಹ ನಾವು ಕೊಟ್ಟಿದ್ದಾರೆ. ಏನಂತಂದರೆ ವರ್ಕರ್ಸ್ಗೆ, ಪ್ಲಾಟ್ಫಾರಂ ವರ್ಕರ್ಸ್ಗೆ, ಈ ಓಲಾ ಸ್ವಿಗ್ಗಿ ಅದು ಇದು ಸಾಮಾಜಿಕ ಭದ್ರತೆ ಈ ರೀತಿಯನ್ನು ಪಡೆಯಬಹುದು ಅಂತೇಳಿ ಎಲ್ಲ ಅಂದರೆ ಮೊದಲು ಕಾನೂನಿಗಿಂತನೂ ಈಗ ಹೆಚ್ಚಿನ ಅವಕಾಶಗಳನ್ನು ಈ ಹೊಸ ಆಕ್ಟಲ್ಲಿ ಹೊಸ ಕೋಡಲ್ಲಿ ಕೊಟ್ಟಿದ್ದಾರೆ. ಆದರೆ ಇನ್ನು ಜಾರಿಗೆ ಬರಬೇಕು ಸರ್.
2: ಬರಬೇಕಲ್ಲ, ಈಗ ದೂರು ನೀಡಿದ ಕಾರಣಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಇವನು ತೆಗೆದಾಕ್ಬಿಡೋಣ ಅಂತಂತೇಳಿ ತೆಗೆದುಬಿಟ್ರೆ
3: ಅದರಲ್ಲಿ ನಾವು ಆ ರೀತಿ ಮಾಡ್ತಕ್ಕಂಥದ್ದು ತಪ್ಪಿದೆ ಸರ್. ಯಾಕಂದರೆ ಯಾವುದೇ ಒಬ್ಬ ಕಾರ್ಮಿಕನನ್ನು ತೆಗಿಬೇಕು ಅಂತಂದರೆ ನೋಟಿಸ್ ಕೊಟ್ಟು ಅಥವಾ ಅವನೇನು ತಪ್ಪು ಮಾಡಿದೆ ಅಂತಕ್ಕಂಥದ್ದನ್ನು ತಿಳಿಸಿ ಹೇಳಬೇಕು. ಒಂದು ವೇಳೆ ಏನಾದರೂ ಆ ರೀತಿ ವಿರೋಧ ಮಾಡಿದ್ರೆ ಲೇಬರ್ ಕೋರ್ಟ್ ಅಂತಿದೆ, ಅಲ್ಲಿ ಹೋಗಿ

0: ಅರ್ಜಿಯನ್ನು ಸಲ್ಲಿಸಿದ್ರೆ ಅವರನ್ನು ಮರು ನೇಮಕ ಮಾಡ್ಕೊಳ್ಳೋದಾಗಲಿ ಅಥವಾ ಅದಕ್ಕೆ ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೊಡ್ತಾರೆ. ಅದು ಹೊಸ ಲೇಬರ್ ಕೋಡ್ ಕೂಡ ಇನ್ನೂ
1: ಜಾರಿಯಾಗಿಲ್ಲ,
0: ಮುಂದೆ ಗೊತ್ತಾಗುತ್ತೆ. ಈಗ ಹಳೆ ಕಾನೂನು ಏನಿದೆ ಅದನ್ನೇ ಪಾಲನೆ ಆಗ್ತಾ ಇದೆ.
1: ತುಂಬಾ ಧನ್ಯವಾದಗಳು ವಕೀಲರಾದ ಮುನಿರಾಜ್ ಅವರೇ. ನಮ್ಮ ಕೇಳುಗರ ಪರವಾಗಿ ನಿಮಗೆ ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ

ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಸಮಯ ಆಗಿದೆ 3:36 ಕೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲನ್ನ ಹೊಂಬಿಸಲು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಹೊಂಬಿಸಲು ಕಾರ್ಯಕ್ರಮದಲ್ಲಿ ಎಂದಿನಂತೆ ಪ್ರಶ್ನೆಗಳು, ಹಾಡುಗಳು ಎಲ್ಲವೂ ಕೂಡ ಸಿದ್ಧವಾಗಿದೆ. ಹಾಗಾದರೆ ಉತ್ತರ ಕೊಡೋದಕ್ಕೆ ನೀವು ಕೂಡ ರೆಡಿ ಆಗಿದ್ದೀರಾ ಅಂತ ಭಾವಿಸ್ತಾ, ಉತ್ತರ ಕೊಡೋ ಫಾರ್ಮ್ಯಾಟ್ ನಿಮ್ಮೆಲ್ಲರಿಗೂ ಗೊತ್ತಿದೆ ಅಲ್ವಾ? ನಿಮ್ಮ ಹೆಸರು ಹಾಗೆ ಉತ್ತರವನ್ನ ಬರೆದು 9489001013 ಈ ಒಂದು ಸಂಖ್ಯೆಗೆ ವಾಟ್ಸ್ಆಪ್ ಮುಖಾಂತರ ಬೇಗ ಬೇಗ ಕಳಿಸ್ಕೊಡಿ. ತಡ ಮಾಡೋದು ಬೇಡ, ಮೊದಲನೇ ಪ್ರಶ್ನೆಯನ್ನು ನಾನು ಕೇಳ್ತೀನಿ. ಇದು ಒಂದು ಚಿಕ್ಕ ಸ್ಟೋರಿ ಲೈನ್, ನಾನು ಎರಡೇ ಸತಿ ಹೇಳೋದು, ಬೇಗ ಕೇಳಿಸ್ಕೊಳ್ಳಿ ಪ್ರಶ್ನೆ ಏನು ಅಂತ, ಆಮೇಲೆ ಹೇಳ್ತೀನಿ. ಲವ್ ಮಾಕ್ಟೇಲ್ ಕುಡಿದು ದಿಯಾ ಜೊತೆ ಗೀತಾ ಹಾಡ್ತಾ ಗಾಳಿಪಟ ಹಾರಿಸ್ತಾ ಸಪ್ತಸಾಗರದಾಚೆ ಎಲ್ಲೋ ಪ್ರಯಾಣ ಬೆಳೆಸಿ ಖುಷಿಯಿಂದ ಅಜಯನ್ನ ಭೇಟಿಯಾದ್ರು. ಮತ್ತೊಮ್ಮೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಲವ್ ಮಾಕ್ಟೇಲ್ ಕುಡಿದು ದಿಯಾ ಜೊತೆ ಗೀತಾ ಹಾಡ್ತಾ ಗಾಳಿಪಟ ಹಾರಿಸ್ತಾ ಸಪ್ತಸಾಗರದಾಚೆ ಎಲ್ಲೋ ಪ್ರಯಾಣ ಬೆಳೆಸಿ ಖುಷಿಯಿಂದ ಅಜಯನ್ನ ಭೇಟಿಯಾದ್ರು. ಇದು ಒಂದು ಚಿಕ್ಕ ಸ್ಟೋರಿ ಲೈನ್. ಸೊ ಈ ಪ್ರಶ್ನೆ ವೆರಿ ಸಿಂಪಲ್, ಈ ಒಂದು ಸ್ಟೋರಿ ಲೈನಲ್ಲಿ ಎಷ್ಟು ಚಿತ್ರಗಳ ಹೆಸರು, ಎಷ್ಟು ಕನ್ನಡ ಚಿತ್ರಗಳ ಹೆಸರು ಇತ್ತು, ನಂಬರು ಹೇಳಬೇಕು, ಮತ್ತು ಯಾವ್ಯಾವ ಚಿತ್ರಗಳು ಇತ್ತು ಅನ್ನೋದನ್ನು ಕೂಡ ನೀವು ತಿಳಿಸ್ಕೊಡ್ಬೇಕು. ಸೊ ಎರಡಕ್ಕೂ ಸರಿಯಾಗಿ ಉತ್ತರ ಕೊಟ್ಟಿರುವಂತಹ ಸ್ನೇಹಿತರನ್ನು ನಾನು ಆರಿಸಿ ಅವರ ಹೆಸರನ್ನು ಅನೌನ್ಸ್ ಮಾಡ್ತೀನಿ. ಹಾಗಾದರೆ ಕಾರ್ಯಕ್ರಮದ ಮೊದಲನೇ ಗೀತೆ ಬರ್ತಾ ಇದೆ, ಅರೆ ಜಿಂಗಿ ಜಿಂಗಾಲೆ ಅನ್ನುವಂತಹ ಗೀತೆ, ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ವೀರಪ್ಪ ನಾಯಕ ಸಿನಿಮಾದಿಂದ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಸಮಯ ಆಗಿರೋದು 3:43. ಹೊಂಬಿಸಲು ಕಾರ್ಯಕ್ರಮದಲ್ಲಿ ಮೊದಲನೇ ಪ್ರಶ್ನೆಯನ್ನು ಕೇಳಿದ್ದೆ, ಒಂದು ಸಣ್ಣ ಸೆಗ್ಮೆಂಟ್ ಅನ್ನು ಕೊಟ್ಟು ಆ ಒಂದು ಕಥೆಯ ಸೆಗ್ಮೆಂಟಲ್ಲಿ ಎಷ್ಟು ಚಿತ್ರಗಳು ಇದ್ವು, ಅನ್ನು ಯಾವ ಯಾವ ಚಿತ್ರಗಳು ಅಂತ ಕೂಡ ಕೇಳಿದ್ದೆ. ಸೊ ತುಂಬ ಜನ ಪ್ರಯತ್ನವನ್ನು ಪಟ್ಟಿದ್ದೀರಿ, ಆದರೆ ಸರಿಯಾಗಿರುವಂತಹ ಉತ್ತರ ಕೊಟ್ಟಿರೋದು ಬಿಂದು ಪ್ರಕಾಶ್ ಅವರು. ಬೆಂಗಳೂರಿನಿಂದ ಸರಿಯಾಗಿರುವಂತಹ ಸಂಖ್ಯೆಯನ್ನ ಹೇಳಿದ್ದೀರಾ, ಬಟ್ ಎರಡು ಚಿತ್ರಗಳ ಹೆಸರನ್ನ ಮಿಸ್ ಮಾಡಿದ್ದೀರಾ. ಗಾಯತ್ರಿ ಚಂದ್ರಶೇಖರ್ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದೀರಾ. ಆಶಾ ಶ್ರೀನಿವಾಸ್ ಬಿನಿಪೇಟೆಯಿಂದ ಸರಿಯಾಗಿರುವಂತಹ ಉತ್ತರ ಕೊಟ್ಟಿದ್ದೀರಾ. ಹಾಗೆ ಮತ್ತೊಂದು ಸಂದೇಶ, ರಘು ನಾರಾಯಣ್ ಅವರು ಕೌಂಟ್ ಅನ್ನ ತಪ್ಪು ಹೇಳಿದ್ದೀರಾ, ಬಟ್ ಎಲ್ಲ ಹೆಸರುಗಳನ್ನ ನೀವು ಕರೆಕ್ಟ್ ಆಗಿ ಹೇಳಿದ್ದೀರಾ. ಹಾಗಾದ್ರೆ ನಾನು ಹೇಳಿದಂತಹ ಒಂದು ಚಿಕ್ಕ ಸ್ಟೋರಿ ಲೈನ್ ನ ಹೇಳ್ತೀನಿ. ಲವ್ ಮಾಕ್ಟೇಲ್ ಕುಡಿದು ದಿಯಾ ಜೊತೆ ಗೀತಾ ಹಾಡ್ತಾ ಗಾಳಿಪಟ ಹಾರಿಸ್ತಾ ಸಪ್ತ ಸಾಗರದಾಚೆ ಎಲ್ಲೋ ಪ್ರಯಾಣ ಬೆಳೆಸಿ ಖುಷಿಯಿಂದ ಅಜಯ್ಯನ್ನ ಭೇಟಿಯಾದ್ರು ಅಂತ ನಾನು ಹೇಳಿದ್ದೆ. ಸೊ ಇದರಲ್ಲಿ ಒಟ್ಟು 7 ಚಿತ್ರಗಳಿತ್ತು. ಲವ್ ಮಾಕ್ಟೇಲ್, ದಿಯಾ, ಗೀತಾ, ಗಾಳಿಪಟ, ಸಪ್ತ ಸಾಗರದಾಚೆ ಎಲ್ಲೋ, ಖುಷಿ, ಹಾಗೆ ಅಜಯ್, 7 ಇತ್ತು. ಸಾಕಷ್ಟು ಜನ ಪ್ರಯಾಣನ ಪಯಣ ಅಂತ ಮಿಸ್ ಮಾಡ್ಕೊಂಡಿದ್ದೀರಿ. ಸೊ 8 ಸರಿಯಾಗಿರುವಂತಹ ಉತ್ತರ ಅಲ್ಲ, 7 ಸರಿಯಾದಂತಹ ಉತ್ತರ ಆಗಿತ್ತು. ಸೊ 7 ಚಿತ್ರಗಳ ಹೆಸರನ್ನ ಕೂಡ ನಾನು ಹೇಳಿದ್ದೀನಿ. ಸರಿಯಾಗಿ ಉತ್ತರ ಕೊಟ್ಟಿರುವಂತಹ ಎಲ್ಲಾ ಸ್ನೇಹಿತರಿಗೂ ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಈ ಒಂದು ಹಾಡನ್ನ ಕೇಳಿಸ್ಕೊಂಡು ಬೇಗ ವಾಪಸ್ ಬನ್ನಿ.

ಈ ಆಡಿಯೋ ಬೈಟ್ ಅನ್ನ ಕೇಳಿದ್ರಿ ಅಲ್ವಾ? ಪ್ರಶ್ನೆ ಸಿಂಪಲ್, ಈ ಹಾಡಿಗೆ ಸಾಹಿತ್ಯ ಬರೆದಿರೋರು ಯಾರು, ಹಾಗೆ ಇದು ಯಾವ ಚಿತ್ರದ ಗೀತೆ? ಈ ಎರಡು ಉತ್ತರಗಳು ಸರಿಯಾಗಿದ್ದವರ ಹೆಸರನ್ನ ಮಾತ್ರ ನಾನು ತಗೊಳ್ತೀನಿ. ಸೊ ಇದು ಯಾವ ಚಿತ್ರದ ಗೀತೆ ಆಗಿತ್ತು, ಹಾಗೆ ಯಾರು ಇದಕ್ಕೆ ಸಾಹಿತ್ಯವನ್ನ ಬರೆದಿದ್ದಾರೆ? ಬೇಗ ಬೇಗ ಉತ್ತರವನ್ನು ನನಗೆ ಕಳಿಸ್ಕೊಡಿ. 9489100104 1091013 ಈ ಒಂದು ಸಂಖ್ಯೆಗೆ ಕೇಳ್ತಾ ಇದ್ದೀರಾ FM Rainbow 101.3 MHz ಹೊಂಬಿಸಲು ಕಾರ್ಯಕ್ರಮ.

ಸಕ್ಕತ್ತಾಗಿರುವಂತಹ ಹಾಡನ್ನ ಕೇಳ್ಕೊಂಡು ಬಂದ್ರಿ ಅಲ್ವಾ? ಸಮಯ ಆಗಿರೋದು 3:51. ಹೊಂಬಿಸಲು ಕಾರ್ಯಕ್ರಮ ಸಾಕ್ತಾ ಇದೆ. ಎರಡನೇ ಪ್ರಶ್ನೆ ಕೇಳಿದ್ದೆ, ಸಾಕಷ್ಟು ಜನ ಉತ್ತರಗಳನ್ನ ಕೊಟ್ಟಿದ್ದೀರಿ, ಬಟ್ ತಪ್ಪಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದೀರಿ. ಯಾರು ಕೂಡ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿಲ್ಲ. ಬಹುಶಃ ಡಿಫಿಕಲ್ಟ್ ಕ್ವೆಶ್ಚನ್ ಆಯ್ತಾ? ಸ್ವಲ್ಪ ಯೋಚನೆ ಮಾಡಿ, ಸ್ವಲ್ಪ ಕನ್ನಡ ಚಿತ್ರರಂಗದಲ್ಲಿ ಬಿಡುಗಡೆ ಆಗ್ತಿರುವಂತಹ ಸಿನಿಮಾಗಳ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತಾ ಉತ್ತರವನ್ನ ಹೇಳುವಂತಹ ಸಮಯ. ನಾನು ಪ್ಲೇ ಮಾಡಿದಂತಹ ಆಡಿಯೋ ಬೈಟ್ ಸಹರಾ ಸಿನಿಮಾದ ಆಡಿಯೋ ಬೈಟ್ ಆಗಿತ್ತು. ಆ ಒಂದು ಗೀತೆಯನ್ನ ಸಿದ್ಧಾರ್ಥ್ ಬೆಳ್ಮನ್ನು ಅವರು ಹಾಡಿದ್ರು, ಹಾಗೆ ಸಾಹಿತ್ಯವನ್ನ ಸಿಂಪಲ್ ಸುನಿ ಅವರು ಬರೆದಿದ್ರು. ಸರಿಯಾಗಿರುವಂತಹ ಉತ್ತರ ಸಹರಾ ಮತ್ತೆ ಸಿಂಪಲ್ ಸುನಿ ಆಗಿತ್ತು. ಇದು ಒಂದು ಕನ್ನಡದ ಮಹಿಳಾ ಕ್ರಿಕೆಟ್ ಆಧಾರಿತ ಸಿನಿಮಾಗಳಲ್ಲಿ ಒಂದಾಗಿದೆ. ಸೊ ನೀವಿನ್ನೂ ನೋಡಿಲ್ಲ ಅಥವಾ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ಖಂಡಿತ ಹೋಗಿ ನೋಡಿ ಅಥವಾ ತಿಳ್ಕೊಳ್ಳಿ. ಹಾಗಾದ್ರೆ ಮುಂದಿನ ಪ್ರಶ್ನೆಗೆ ಹೋಗ್ಬಿಡಣ್ವಾ? ಅಟ್ಲೀಸ್ಟ್ ಇವಾಗ ಈ ಒಂದು ಪ್ರಶ್ನೆಗೆ ಉತ್ತರ ಕೊಡುವಂತಹ ಪ್ರಯತ್ನವನ್ನ ಮಾಡಿ. ವಿಶ್ವದಲ್ಲಿ ಅತಿ ದೊಡ್ಡ ಹೂವು ಯಾವುದು? ಅತಿ ದೊಡ್ಡ ಇಂಡಿವಿಜುವಲ್ ಫ್ಲವರ್ ನಾನು ಕೇಳ್ತಾ ಇರೋದು, ಅತಿ ದೊಡ್ಡ ಹೂವು ಯಾವುದು? ನಿಮ್ಗೇನಾದ್ರೂ ಉತ್ತರ ಗೊತ್ತಿದ್ರೆ ಒಂದು ಹಾಡಿನ ಕಾಲಾವಕಾಶ, ಬೇಗ ಬೇಗ ಉತ್ತರವನ್ನ ನನಗೆ ಕಳಿಸ್ಕೊಡಿ 9480901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆಪ್ ಮುಖಾಂತರ.

ಹುಬ್ಳಿ ಹುಡುಗಿ ಹುಬ್ಳಿ ಹುಡುಗ ಅಂತ ಎಲ್ಲ ಹಾಡನ್ನ ಕೇಳ್ಕೊಂಡು ಬಂದ್ರಿ. ಸಮಯ ಆಗಿದೆ 3:57. ಬಹುಶಃ ಈಸಿ ಪ್ರಶ್ನೆ ಆಗೋಯ್ತು ಅನ್ಸುತ್ತೆ. ಸಾಕಷ್ಟು ಜನ ಸ್ನೇಹಿತರು ಸಂದೇಶವನ್ನ ಕಳಿಸಿ ಉತ್ತರಗಳನ್ನ ಕೊಟ್ಟಿದ್ದೀರಿ. ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರಿಂದ, ಬಿಂದು ಪ್ರಕಾಶ್ ಅವರು ಬೆಂಗಳೂರಿನಿಂದ, ರುಚಿತಾ ಅವರು ಬಿಜಾಪುರದಿಂದ, ಹೊನ್ನೂರಲ್ಲಿ ಹನುಮಂತಪುರದಿಂದ, ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಮಹೇಂದ್ರ ಅವರು ದಾವಣಗೆರೆಯಿಂದ, ನೇತ್ರ ಕೆಂಗೇರಿಯಿಂದ, ಹಾಗೆ ಸುಷ್ಮಾ ಕಾರ್ತಿಕ್ ಅವರು ಆನೇಕಲ್ನಿಂದ, ಸುಧಾಮೂರ್ತಿ ಬೆಂಗಳೂರಿನಿಂದ, ಆಶಾ ಶ್ರೀನಿವಾಸ್ ಬಿನಿಪೇಟೆಯಿಂದ, ಸುಬ್ರಹ್ಮಣ್ಯ ಜಯಂತ್ ಅವರು ಸುರೇಂದ್ರ ಅವರು ಕುಂದಾಪುರದಿಂದ, ಪ್ರಮೀಳ ಅವರು ದಾವಣಗೆರೆಯಿಂದ, ಸಿದ್ದು ಹಿರೇಮಠ್ ಶಹಾಪುರದಿಂದ, ಹಾಗೆ ಗುರುರಾಜ್ ಕುಟುಂಬ ವಿರುಪಾಕ್ಷಪುರದಿಂದ, ಗೀತಾ ಜೋಶಿ ಕಲಬುರಗಿಯಿಂದ, ರಾಘವೇಂದ್ರ ಅಪ್ಪರ್ ಅವರು ಭದ್ರಾವತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ಸೋಮಶೇಖರ್ ಅವರು ಶಾಮನೂರ್ನಿಂದ, ಹಾಗೆ ನಂಬರ್ ಎಂಡಿಂಗ್ ವಿತ್ 969 ಸರಿಯಾಗಿರುವಂತಹ ಉತ್ತರ, ವಾಣಿಶ್ರೀ ಧಾರವಾಡದಿಂದ ಸರಿಯಾಗಿರುವಂತಹ ಉತ್ತರ, ಮಂಡಿಕಲ್ ಕೃಪಾ ಉಮೇಶ್ ಅವರು ಸರಿಯಾಗಿರುವಂತಹ ಉತ್ತರ, ಸುಧಾ ಬುದಿಹಾಲ್ನಿಂದ ಸರಿಯಾಗಿರುವಂತಹ ಉತ್ತರ, ಹಾಗೆ ರಾಜ್ಕುಮಾರ್ ಕೆಎಚ್ ಬಿ ಕಾಲನಿ ಪೂರ್ಣಿಮಾ ಬೆಂಗಳೂರು ಲಾಲ್ಬಾಗ್ ರಸ್ತೆಯಿಂದ, ಸುಮಿತ್ರಾ ಸಂಡೂರ್ನಿಂದ, ಎಸ್ಎಂ ಶೋಭಾ ಹಾಸನದಿಂದ, ಜಯರಾಮ್ ಅವರು ಸಾಗರದಿಂದ, ಪದ್ಮಶ್ರೀ ಕುಟುಂಬದಿಂದ ರಾಮಚಂದ್ರಪುರಂ, ಹಾಗೆ ರೇಖಾ ಅವರು ಧಾರವಾಡದಿಂದ ಸರಿಯಾಗಿರುವಂತಹ ಉತ್ತರ, ಬಿಎಂ ವಿಶ್ವನಾಥ್ ರಾಮಸಾಗರದಿಂದ, ಹಾಗೆ ರಾಯಚೂರಿನಿಂದ ಚಂದ್ರಕಾಂತ್ ಅವರು, ಹಾಗೆ ಮತ್ತೊಂದು ಗೋಪಾಲ್ ಅವರು ಶಿವಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ, ಲಕ್ಷ್ಮೀಕಾಂತ್ ನವಲೆ ಅವರು ರಟ್ಟಿಹಳ್ಳಿಯಿಂದ, ಸುಜಾತಾ ಕೆ ನಟರಾಜ್ ಹಾಸನದಿಂದ, ಮಂಜುನಾಥ್ ಅವರು ಬಾಗಲಕೋಟೆಯಿಂದ, ಶ್ವೇತಾ ಎಸ್ ರಾವ್ ಸುಳ್ಯದಿಂದ, ಹಾಗೆ ಶ್ವೇತಾ ಅವರು ಭಾಗಮಂಡಲದಿಂದ ಸಂದೇಶವನ್ನು ಕಳಿಸಿದ್ದಾರೆ, ಹುಬ್ಬಳ್ಳಿಯ ಲೋಹ್ಯನಗರದಿಂದ ಚನ್ನಬಸಪ್ಪ ಕರಮಡಿ ಅವರು, ಶುಭಾನ್ ಕೌರಿ ಅವರು ಹಂಪಸಾಗರದಿಂದ, ವಿಜಯಲಕ್ಷ್ಮಿ ಅವರು ಬೀರೂರಿನಿಂದ, ಗಾಯತ್ರಿ ಚಂದ್ರಶೇಖರ್ ಸಾಗರದಿಂದ, ಮೀನಾಕ್ಷಿ 8ನೇ ಮೈಲಿಯಿಂದ, ನವರೇಣಿಂಗ್ ವಿತ್ 08860 ಸರಿಯಾಗಿರುವಂತಹ ಉತ್ತರ, ಹಾಗೆ ಮತ್ತೊಂದು ಸಂದೇಶ ಬಂದಿರೋದು ವಿಜ್ಞಾನ ನಗರ ಹರಿಹರನ್ ಅವರು ವಿಜ್ಞಾನ ನಗರದಿಂದ, ಶಾಂತಾ ಅವರು ರಾಯಚೂರಿನಿಂದ, ಉದಯ್ ಕುಮಾರ್ ಅವರು ಅರಸೀಕೆರೆಯಿಂದ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ, ಹಾಗೆ ಮತ್ತೊಂದು ಸಂದೇಶ ಗೀತಾ ಜೋಶಿ ಅವರು ಕಲಬುರಗಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸರಿಯಾಗಿರುವಂತಹ ಉತ್ತರ ಆಗಿತ್ತು, ಯಾವುದು ವಿಶ್ವದ ಅತಿ ದೊಡ್ಡ ಹೂವು ಅಂತಂದ್ರೆ ರಫ್ಲೇಶಿಯಾ ಅರ್ನಾಲ್ಡಿ ಅನ್ನುವಂತಹ ಹೂವು ಇದು. ಇದು ವಿಶ್ವದ ಅತಿ ದೊಡ್ಡ ಏಕೈಕ ಹೂವು, ಲಾರ್ಜೆಸ್ಟ್ ಇಂಡಿವಿಜುವಲ್ ಫ್ಲವರ್. ಇದರ ವ್ಯಾಸ ಸುಮಾರು 1 ಮೀಟರ್ 3 ಅಡಿಯಷ್ಟು, ಅಲ್ಲಿವರೆಗೂ ಇದು ಬೆಳೆಯಬಹುದು. ತೂಕ ಸುಮಾರು 10-11 ಕೆಜಿ ಇರಬಹುದಂತೆ. ಹಾಗೆ ಇಂಡೋನೇಷ್ಯಾ ಮತ್ತು ಮಲೇಷ್ಯಾದ ಮಳೆ ಕಾಡುಗಳಲ್ಲಿ ಇದು ಅತಿಯಾಗಿ ಕಾಣಿಸುತ್ತೆ. ಜೊತೆಗೆ ಇದೊಂದು ಸ್ವಲ್ಪ ಕೊಳೆತ ಮಾಂಸದಂತೆ ವಾಸನೆ ಬರೋದ್ರಿಂದ ಇದನ್ನ ಕಾಪ್ಸ್ ಫ್ಲವರ್ ಅಂತ ಕೂಡ ಕರೀತಾರೆ. ಉತ್ತರ ಕೊಟ್ಟಂತಹ ಎಲ್ಲಾ ಸ್ನೇಹಿತರಿಗೂ ಧನ್ಯವಾದಗಳು. ಹಾಗೆ ಇವತ್ತಿನ ಹೊಂಬಿಸಲು ಕಾರ್ಯಕ್ರಮದ ಪ್ರಶ್ನೆಗಳು, ಆಟ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತಾ, ಹಾಗೆ ಹಾಡುಗಳು ಕೂಡ ಮಜಾ ಕೊಡ್ತು ಅಂತ ಭಾವಿಸ್ತಾ, ಈ ಒಂದು ಕಾರ್ಯಕ್ರಮ ಹೊಂಬಿಸಲನ್ನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ 4 ಗಂಟೆಯ ನಂತರ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನೀವು ಎಲ್ಲೂ ಹೋಗದೆ ಕೇಳ್ತಾ ಇರಿ, ಇದು FM ರೈನ್ಬೋ 101.3 MHz ಕನ್ನಡ ಕಾಮನಬಿಲ್ಲು.

0: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
1: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಹಾಯ್ ಹಲೋ, ನಮಸ್ಕಾರ ಸ್ನೇಹಿತರೆ. ಸಮಯಾಗಿದೆ 4:03 ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬೆಲ್ಲು. ಸಮಯ ಆಗ್ತಾ ಇದೆ 4:00. ಶುಭ ಸಂಜೆ ಎಲ್ಲರಿಗೂ. ಸೊ ಇವತ್ತಿನ ಸ್ಫೂರ್ತಿಧಾರೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ಇಂದು ನಾವು ಮಾತಾಡ್ತಾ ಇರುವಂತಹ ವ್ಯಕ್ತಿ ಜಗತ್ತಿನ ದೊಡ್ಡ ಟೆಕ್ ಕಂಪನಿಗಳ ನಡುವೆ ತಮ್ಮದೇ ಆದಂತಹ ಹಾದಿಯನ್ನು ನಿರ್ಮಿಸಿದಂತಹ ಉದ್ಯಮಿ ಶ್ರೀಧರ್ ವೆಂಬು. ತಮಿಳುನಾಡಿನ ಒಂದು ಸಾಮಾನ್ಯ ಕುಟುಂಬದಲ್ಲಿ ಬೆಳೆದು ಅವರು ಐಐಟಿ ಮದ್ರಾಸ್ನಲ್ಲಿ ಇಂಜಿನಿಯರಿಂಗ್ ಹಾಗೂ ಅಮೆರಿಕದ ಪ್ರಿನ್ಸ್ಟನ್ ಯೂನಿವರ್ಸಿಟಿಯಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದರು. ಉತ್ತಮ ಉದ್ಯೋಗವನ್ನು ಬಿಟ್ಟು ಭಾರತದಲ್ಲಿ ವಿಶ್ವ ಮಟ್ಟದ ಕಂಪನಿಯನ್ನು ಕಟ್ಟುವ ಕನಸನ್ನು ಕಂಡವರು ಶ್ರೀಧರ್ ವೆಂಬು. ಇವರು ಯಾರು ಅಂತ ಗೊತ್ತಾ ನಿಮಗೆ? ಸೊ ಇವರು ಒಂದು ಕಂಪನಿ ಜೋಹೋ ಅನ್ನುವಂತಹ ಒಂದು ಕಂಪನಿಯ ಸ್ಥಾಪಕರು ಇವರು. ಸೊ ಇವರ ಬಗ್ಗೆ ಒಂದಷ್ಟು ಮಾತಾಡೋಣ. ಅವರು ಸ್ಥಾಪಿಸಿದಂತಹ ಒಂದು ಉದ್ಯಮ ಯಾವೆಲ್ಲ ರೀತಿ ಅವಕಾಶಗಳನ್ನು ಕೊಟ್ಟಿದೆ, ಯಾವೆಲ್ಲ ಸರ್ವಿಸ್ಗಳನ್ನು ಮಾಡ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ ಇವತ್ತಿನ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ. ಎಲ್ಲೂ ಹೋಗದೆ ಕೇಳ್ತಾ ಇರಿ. ಈ ಒಂದು ಕಾರ್ಯಕ್ರಮ, ಈ ಒಂದು ಸೆಗ್ಮೆಂಟ್ ಬಹಳ ಇಂಟ್ರೆಸ್ಟಿಂಗ್ ಹಾಗೆ ಇನ್ಫಾರ್ಮೇಟಿವ್ ಆಗಿ ಇರುತ್ತೆ ಅಂತ ಹೇಳ್ತಾ, ಜೊತೆಗೆ ಆ್ಯಸ್ ಯೂಶುವಲ್ ಒಂದಷ್ಟು ಮನೋರಂಜನೆಗೋಸ್ಕರ ಇರುವಂತಹ ಹಾಡುಗಳನ್ನು ಕೂಡ ನಾವು ನಿಮಗೋಸ್ಕರ ಪ್ರಸಾರ ಮಾಡ್ತಾ ಇದ್ದೀವಿ. ಹಾಡುಗಳನ್ನು ಕೂಡ ಎಂಜಾಯ್ ಮಾಡಿ, ಪ್ಲೇಲಿಸ್ಟ್ನ ಎಂಜಾಯ್ ಮಾಡಿ, ಈ ಒಂದು ಮಾಹಿತಿಯನ್ನು ಎಂಜಾಯ್ ಮಾಡಿ ಅಂತ ಹೇಳ್ತಾ ಇರೋದು ನಾನು ಆಚೆ ಚೈತ್ರ. ಕಾರ್ಯಕ್ರಮದ ಮೊದಲನೇ ಗೀತೆ ಬರ್ತಾ ಇದೆ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ. ಉಳಿದವರು ಕಂಡಂತೆ ಸಿನಿಮಾದಿಂದ ಘಾಟಿಯ ಎಳೆದು ಅನ್ನುವಂತಹ ಗೀತೆ.

ಎಷ್ಟು ಡಿಫ್ರೆಂಟ್ ಆಗಿರುವಂತಹ ಲಿರಿಕ್ಸ್ ಅನ್ನ ಹೊಂದಿತ್ತಲ್ಲ ಈ ಒಂದು ಗೀತೆ. ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯಾರ್ಡ್ ಸ್ಫೂರ್ತಿಧಾರೆ ಕಾರ್ಯಕ್ರಮ ಸಾಗ್ತಾ ಇದೆ. ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಶ್ರೀಧರ್ ವೆಂಬು ಅವರ ಬಗ್ಗೆ. ಯಶಸ್ಸು ಅಂದರೆ ಎತ್ತರದ ಕಟ್ಟಡದ ಕಚೇರಿಗಳಲ್ಲಿ ಇರೋದಲ್ಲ, ಅದು ನಿಮ್ಮ ಕನಸುಗಳಿಂದ ಸಾವಿರಾರು ಜನರ ಬದುಕನ್ನು ಎತ್ತರಕ್ಕೆ ತಗೊಂಡು ಹೋಗೋದು ಯಶಸ್ಸು. ಸೊ ಈ ಒಂದು ಕೆಲಸಕ್ಕೆ ಇವರು ಸಾಕ್ಷಿಯಾಗಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲ್ಲ. ನಾನು ಆಗಲೇ ಹೇಳ್ದಂಗೆ ತಮಿಳುನಾಡಿನ ತಂಜಾವೂರು ಜಿಲ್ಲೆಯ ಒಂದು ಸಣ್ಣ ಕುಟುಂಬದಲ್ಲಿ ಬೆಳೆದವರು ಇವರು. ಸರ್ಕಾರಿ ಶಾಲೆಯಲ್ಲಿ ಓದಿ IIT ಮದ್ರಾಸ್ನಲ್ಲಿ ಓದಿ ಅಮೆರಿಕದ ಯೂನಿವರ್ಸಿಟಿಯಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದು ಅಲ್ಲಿ ಒಂದು ದೊಡ್ಡ ಕೆಲಸವನ್ನು ತಗೊಂಡು ಆ ಒಂದು ಕೆಲಸವನ್ನು ಬಿಟ್ಟು ಭಾರತದಲ್ಲಿ ವಿಶ್ವಮಟ್ಟದ ತಂತ್ರಜ್ಞಾನ ಕಂಪನಿಯನ್ನು ಕಟ್ಟುವ ಕನಸಿಗಾಗಿ ಇಲ್ಲಿಗೆ ವಾಪಸ್ ಬಂದರು. ಸೊ ಈ ಒಂದು ಕಂಪನಿಯನ್ನು ಸ್ಥಾಪಿಸ್ತಾರೆ, ಜೋಹೋ ಅನ್ನುವಂತಹ ಒಂದು ಕಂಪನಿ. ಇದು ಭಾರತದ ಮೂಲಕ ಜಾಗತಿಕ ಸಾಫ್ಟ್ವೇರ್ ಆಸ್ ಅ ಸರ್ವಿಸ್ ಅನ್ನುವಂತಹ ಒಂದು ಕಂಪನಿಯಾಗಿದೆ. ಶ್ರೀಧರ್ ವೆಂಬು ಹಾಗೆ ಸಹ ಸಂಸ್ಥಾಪಕರೆಲ್ಲರೂ ಸೇರಿ 1996 ಸ್ಥಾಪಿಸಿದ್ರು ಇದನ್ನು. ಆಡ್ವಾನೆಟ್ ಅಂತ ಆಗಿತ್ತು ಮುಂಚೆ ಇದು, ಅದಾದಮೇಲೆ ಅದನ್ನು ಜೋಹೋ ಅಂತ ನಾಮಕರಣ ಮಾಡಲಾಯಿತು. ಸೊ ಕಂಪನಿ ವ್ಯವಹಾರಗಳಿಗೆ ಅಗತ್ಯ ಇರುವಂತಹ ವಿವಿಧ ಕ್ಲೌಡ್ ಆಧಾರಿತ ಸಾಫ್ಟ್ವೇರ್ಗಳನ್ನು ಇದು ಅಭಿವೃದ್ಧಿಪಡಿಸುತ್ತೆ. ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳಿ, ನೀವು ಒಂದು ಬಟ್ಟೆ ಅಂಗಡಿ ಇಟ್ಕೊಂಡಿದ್ದೀರಾ. ಸೊ ಬಟ್ಟೆ ಅಂಗಡಿಯಲ್ಲಿ ಕಸ್ಟಮರ್ ಇನ್ಫಾರ್ಮೇಷನ್ ಏನಿದೆ, ಗ್ರಾಹಕರ ವಿವರಗಳು, ಇದನ್ನು ನೀವು ಜೋಹೋ CRM ಅವರ ಒಂದು ಸಾಫ್ಟ್ವೇರ್ನಲ್ಲಿ ಇಡ್ಬೋದು. ಹಾಗೆ ಬಿಲ್ಗಳು, ಲೆಕ್ಕಪತ್ರಗಳು, ಇದನ್ನು ಕೂಡ ಅವರ ಸಾಫ್ಟ್ವೇರಲ್ಲಿ ಇಡ್ಬೋದು. ಅಲ್ಲಿ ಯಾರು ಕೆಲಸ ಮಾಡ್ತಾರೆ, ಅವ್ರ ಸಂಬಳ ಎಷ್ಟು, ಅವ್ರ ರಜಾ ಯಾವಾಗ ತೊಗೊಂಡಿದ್ದಾರೆ, ಸೊ ಈ ಇನ್ಫಾರ್ಮೇಷನ್ ಎಲ್ಲವೂ ಕೂಡ ಅವರ ಒಂದು ಸಾಫ್ಟ್ವೇರಲ್ಲಿ ಇಡ್ಬೋದು. ಹಾಗೆ ದೂರುಗಳು, ಕಂಪ್ಲೇಂಟ್ಸ್, ಫೀಡ್ಬ್ಯಾಕ್, ಸಜೆಷನ್ಸ್, ಇದನ್ನೆಲ್ಲನೂ ಕೂಡ ಅವರು ನಿರ್ಮಾಣ ಮಾಡಿರುವಂತಹ ಒಂದು ಸಾಫ್ಟ್ವೇರ್ಗಳಲ್ಲಿ ಇರ್ಬೋದು. ಸೊ ಜೋಹೋ ಅಂತಂದರೆ ಒಂದು ವ್ಯವಹಾರ ನಡೆಸೋದಕ್ಕೆ ಬೇಕಾಗಿರುವಂತಹ ಬಹುತೇಕ ಎಲ್ಲ ಡಿಜಿಟಲ್ ಸಾಫ್ಟ್ವೇರ್ಗಳನ್ನು ಒಂದೇ ಕಂಪನಿ ಒದಗಿಸುವಂತಹ ಒಂದು ಜಾಗತಿಕ ಭಾರತೀಯ ಸಂಸ್ಥೆ. ಸೊ ಇದರ ಸ್ಥಾಪಕರು ಶ್ರೀಧರ್ ವೆಂಬು ಅವರು. ಸೊ ಮುಖ್ಯವಾಗಿ ಇದು ತುಂಬ ವಿಶೇಷ ಅನಿಸೋದು ಯಾಕೆ ಅಂತಂದರೆ, ಇದು ವಿಭಿನ್ನ ಧಾರಿಯ ಉದ್ಯಮಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬಹುತೇಕ ಸ್ಟಾರ್ಟಪ್ಗಳಿಗೆ ಬೇರೆಯವರು ದುಡ್ಡು ಹಾಕ್ತಾರಲ್ವಾ, ಆದರೆ ಈ ಒಂದು ಸ್ಟಾರ್ಟಪ್ಗೆ ಬಹುತೇಕ ಅದರ ಆದಾಯದ ಮೇಲೆ, ಅಂದರೆ ಅವರೇ ಆದಾಯವನ್ನು ಹಾಕಿ ಬೆಳೆಸಿದ್ದಾರೆ. ಸೊ ಹೊರಗಿನ ಹೂಡಿಕೆ ಇನಿಷಿಯಲ್ ಡೇಸಲ್ಲಿ ಇರಲಿಲ್ಲ. ಜಾಗತಿಕ ಮಟ್ಟದಲ್ಲಿ ಸ್ಪರ್ಧಿಸಬಹುದು ಅನ್ನೋದನ್ನು ಅವರು ತೋರಿಸಿದ್ದಾರೆ. ಯಾವ ಒಂದು ಹೂಡಿಕೆ, ಬೇರೆಯವರ ಹೂಡಿಕೆ ಇಲ್ಲದೇ ಇದ್ದರೂ ಕೂಡ ಇಂಟರ್ನ್ಯಾಷನಲಿ ಇವತ್ತು ಇರುವಂತಹ ಸಾಕಷ್ಟು ಕಂಪನಿಗಳ ಜೊತೆ ಕಾಂಪಿಟೇಟರ್ ಆಗಿ ಅವರು ತೋರಿಸಿದ್ದಾರೆ. ಉದ್ಯಮ ಜಗತ್ತಿನಲ್ಲೇ ಇದು ಒಂದು ಅಪರೂಪದ ಸಾಧನೆ ಅಂತ ಹೇಳಿದರೆ ತಪ್ಪಾಗಲ್ಲ. ಇನ್ನಷ್ಟು ಮಾತಾಡೋಣ ಇವರ ಬಗ್ಗೆ. ಅದಕ್ಕಿಂತ ಮುಂಚೆ ಎರಡು ಗೀತೆಗಳು ನಿಮಗಾಗಿ FM Rainbow 101.3 MHz ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ.

0: ಸಮಯ ಆಗಿರೋದು 4:26 ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾ ಹರ್ಟ್ಸ್. ಯಶಸ್ಸಿಗೆ ಯಾವಾಗ್ಲೂ ಶಾರ್ಟ್ ಕಟ್ ಇರಲ್ವಂತೆ, ಅದಕ್ಕೆ ತಾಳ್ಮೆ ಹಾಗೆ ದೃಢತೆ ಎರಡು ತುಂಬಾ ಮುಖ್ಯ ಅಂತೆ. ಶ್ರೀಧರ್ ಎಂಬುವವರು ಕೂಡ ಅತ್ಯಂತ ವಿಶೇಷವಾಗಿ ಈ ಒಂದು ಕಂಪನಿಯನ್ನ ಶುರು ಮಾಡಿದ್ದಾರೆ. ಸೊ ಅವರ ಒಂದು ಇಂಪಾರ್ಟೆಂಟ್ ಡಿಸಿಷನ್ ಏನು ಅಂತಂದ್ರೆ, ಕಂಪನಿಯ ಕೆಲಸವನ್ನ ದೊಡ್ಡ ನಗರಗಳಲ್ಲಿ ಮಾತ್ರ ಸೀಮಿತಗೊಳಿಸದೆ ತಮಿಳುನಾಡಿನ ಗ್ರಾಮೀಣ ಪ್ರದೇಶಗಳಿಗೂ ಕೂಡ ತಲುಪಿಸೋದ್ರಲ್ಲಿ ಅವರು ಯಶಸ್ವಿಯನ್ನ ಹೊಂದಿದ್ರು. ಗ್ರಾಮೀಣ ಯುವಕರಿಗೆ ತರಬೇತಿಯನ್ನ ನೀಡಿ ಅಲ್ಲಿನ ಯುವಜನರಿಗೆ ಉದ್ಯೋಗಾವಕಾಶವನ್ನ ಕೊಟ್ಟು ಅಲ್ಲಿ ಉದ್ಯೋಗವನ್ನ ಸೃಷ್ಟಿ ಮಾಡ್ತಾರೆ. ಸೊ ಹಾಗೆ ಸೃಷ್ಟಿಯಾಗಿದ್ದು ಆ ಒಂದು ಕಂಪನಿ ಜೋಹೋ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸಮಯ ಆಗಿರೋದು 4:36 ಕೇಳ್ತಾ ಇದ್ದೀರಾ. ಸ್ಫೂರ್ತಿ ಧಾರೆ ಕಾರ್ಯಕ್ರಮ FM 101.3 ಮೆಗಾಹರ್ಟ್ಸ್ ನಲ್ಲಿ ಇವತ್ತು ನಾನು ಶ್ರೀಧರ್ ವೆಂಬುವರ ಬಗ್ಗೆ ಮಾತಾಡ್ತಾ ಇದ್ದೆ. ಅವರ ಗುರಿ ಕೇವಲ ಭಾರತೀಯ ಕಂಪನಿಯನ್ನ ಕಟ್ಟೋದಲ್ಲ, ಭಾರತದಿಂದಲೇ ವಿಶ್ವದ ಕಂಪನಿಗಳೊಂದಿಗೆ ಸ್ಪರ್ಧಿಸುವಂತಹ ಉತ್ಪನ್ನಗಳನ್ನ ನಿರ್ಮಿಸುವಂತಹ ಕಂಪನಿಯನ್ನ ಕಟ್ಟೋದು ಅವರ ಗುರಿಯಾಗಿತ್ತು. ಅದೇ ನಿಟ್ಟಿನಲ್ಲಿ ಅವರು ಈ ಒಂದು ಕಂಪನಿಯನ್ನ ಕಟ್ತಾರೆ. ಇದು ಭಾರತದ ಅತ್ಯಂತ ಯಶಸ್ವಿ ಸ್ಯಾಸ್ ಕಂಪನಿಗಳಲ್ಲಿ ಒಂದಾಗಿದೆ. ಬಹುತೇಕ ತನ್ನ ಆದಾಯದಿಂದಲೇ ಬೆಳೆದಿರುವಂತಹ ಕಂಪನಿ ಇದು. ಹೊರಗಿನ ವೆಂಚರ್ ಕ್ಯಾಪಿಟಲ್ ಯಾವತ್ತೂ ಡಿಪೆಂಡೆಂಟ್ ಆಗಿಲ್ಲ. ವಿಶ್ವದ ಅನೇಕ ದೇಶಗಳ ವ್ಯವಹಾರಗಳು ಇದೇ ಸಾಫ್ಟ್ವೇರ್ನ ಬಳಸುತ್ತಿದ್ದಾರೆ. ಹಾಗೆ ಗ್ರಾಮೀಣ ಪ್ರತಿಭೆಯನ್ನು ಬೆಳೆಸುವಲ್ಲಿ ಮತ್ತು ನೇಮಕಾತಿ ಮಾಡೋದಲ್ಲಿ ಕೂಡ ಇದು ಈ ಒಂದು ಕಂಪನಿ ಹೆಸರುವಾಸಿಯಾಗಿದೆ. ಹಾಗೆ ಮತ್ತೊಂದು ವಿಶೇಷತೆ ಅಂತ ಇವರ ಪ್ರಮುಖ ಸೇವೆಗಳು ಏನು ಅಂತಂದ್ರೆ, ಗ್ರಾಹಕರ ಮಾಹಿತಿಯನ್ನು ನಿರ್ವಹಿಸೋದಾಗಿರ್ಬೋದು, ಇಮೇಲ್ ಸೇವೆಗಳಾಗಿರ್ಬೋದು, ಲೆಕ್ಕಪತ್ರ ಅಕೌಂಟಿಂಗ್ಸ್ ಆಗಿರ್ಬೋದು, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, HR ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಹಾಗೆ ಗ್ರಾಹಕ ಸೇವೆ ಮತ್ತು ಸಪೋರ್ಟ್ ಕಸ್ಟಮರ್ ಸಪೋರ್ಟ್ ಆಗಿರ್ಬೋದು, ಇವೆಲ್ಲವೂ ಕೂಡ ಇವರ ಪ್ರಮುಖ ಸೇವೆಗಳು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾಗೆ ನಾನು ಆವಾಗಲೇ ಹೇಳ್ದಂಗೆ ಗ್ರಾಮೀಣದಲ್ಲಿ ಇದ್ದಂತಹ ಯುವ ಪ್ರತಿಭೆಗಳನ್ನು ಬೆಳೆಸೋದು ಇವರ ಒಂದು ಉದ್ದೇಶ ಆಗಿತ್ತು. ಸೊ ಕಲಿಯುವ ಮನಸ್ಸಿದ್ರೆ ಯಶಸ್ಸಿನ ಬಾಗಿಲು ಯಾವಾಗ ಬೇಕಾದರೂ ತೆರೆಯುತ್ತೆ ಅನ್ನೋದಕ್ಕೆ ಇವರೇ ಉದಾಹರಣೆ ಅಂತ ಹೇಳ್ಬೋದು. ಶ್ರೀಧರ್ ವೆಂಬುವರು ಜೋಹು ಸ್ಕೂಲ್ ಆಫ್ ಲರ್ನಿಂಗ್ ಅನ್ನು ಆರಂಭಿಸ್ತಾರೆ. ಕಾಲೇಜು ಪದವಿ ಇಲ್ಲದ ಅನೇಕ ಯುವಕರಿಗೆ ನೇರವಾಗಿ ತರಬೇತಿಯನ್ನು ನೀಡಿ ಉದ್ಯೋಗವನ್ನು ಕೂಡ ಅವರದ್ದೇ ಲರ್ನಿಂಗ್ ಕಂಪನಿಯಲ್ಲಿ ಕೊಡ್ತಾರೆ. ಅವರ ದೃಷ್ಟಿಯಲ್ಲಿ ಕಲಿಯುವ ಆಸಕ್ತಿ ಮತ್ತು ಕೌಶಲ್ಯನೇ ತುಂಬ ಇಂಪಾರ್ಟೆಂಟ್ ಆಗಿತ್ತು.

ಸಮಯ ಆಗಿರೋದು 4:46 ಕೇಳ್ತಾ ಇದ್ರ ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್. ಯಶಸ್ಸಿನ ನಿಜವಾದ ಅರ್ಥ ಶ್ರೀಧರ್ ವೆಂಬು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅವ್ರು ಹೇಳೋ ಅಂತೆ ಕಂಪನಿಯ ಯಶಸ್ಸು ಕೇವಲ ಲಾಭದಲ್ಲಿ ಮಾತ್ರ ಇಲ್ಲ, ಸಮಾಜಕ್ಕೆ ನೀವು ನೀಡುವಂತಹ ಕೊಡುಗೆಯಲ್ಲಿದೆ, ಉದ್ಯೋಗ ಸೃಷ್ಟಿಸುವಲ್ಲಿದೆ, ಹಾಗೆ ಗ್ರಾಮೀಣ ಅಭಿವೃದ್ಧಿಗೆ ಕೈಜೋಡಿಸಿ ಅಲ್ಲಿರುವಂತಹ ಪ್ರತಿಭೆಗಳಿಗೆ ಅವಕಾಶ ನೀಡಿ ಅವರ ಯಶಸ್ಸಿಗೆ ನೀವು ಕೂಡ ಸಾಥ್ ನೀಡೋದ್ರಲ್ಲಿ ಇದೆ ಅಂತ ಹೇಳ್ತಾ, ದೊಡ್ಡ ಪ್ರೇರಣೆ ಆಗಬೇಕಾಗಿರುವಂತಹ ವಿಷಯ ಯಾವ್ದು ಗೊತ್ತಾ, ದೊಡ್ಡ ಕನಸನ್ನು ನಾವು ಕಾಣಬೇಕು. ಆದರೆ ಆ ಕನಸು ನಮ್ಮ ಜೀವನ ಅಷ್ಟೇ ಅಲ್ಲದೆ ಬೇರೊಬ್ಬರ ಜೀವನವನ್ನು ಕೂಡ ಅದು ದೊಡ್ಡದನ್ನು ಮಾಡಬೇಕು, ಹಾಗೆ ಬೇರೆಯವರ ಜೀವನವನ್ನು ಕೂಡ ರೂಪಿಸಬೇಕು ಅಂತ ಹೇಳ್ತಾರೆ. ಸಮಾಜದ ಜೀವನವನ್ನು ಕೂಡ ಅದು ಉತ್ತಮಗೊಳಿಸಬೇಕು, ಅದೇ ನೀವು ಸೊಸೈಟಿಗೆ ಕೊಡುವಂತಹ ದೊಡ್ಡ ಕೊಡುಗೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಈ ಒಂದು ನಿಟ್ಟಿನಲ್ಲಿ ಶ್ರೀಧರ್ ವೆಂಬು ಅವರು ಅವರ ಕಂಪನಿಯ ಕಂಪನಿಯ ಸ್ಥಾಪನೆಯ ಮುಖಾಂತರ ಸಾಕಷ್ಟು ಪ್ರತಿಭೆಗಳಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಪದವಿ ಇಲ್ಲದೇ ಇದ್ರೂ ಕೂಡ ಆ ಪ್ರತಿಭೆಗಳಿಗೆ ಅವರ ಒಂದು ಪ್ರತಿಭೆ ಹಾಗೆ ಅವರ ಒಂದು ಟ್ಯಾಲೆಂಟನ್ನೆಲ್ಲ ಗುರುತಿಸಿ ಅವರಿಗೆ ಅವಕಾಶವನ್ನು ನೀಡಿದ್ದಾರೆ.

ಸಮಯ ಆಗಿರೋದು 4:55 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಿದ್ದೀರಿ. ಶಾಂತಾಚಾರ್ ಬಡಿಗೆಯವರು ಕೊಕ್ಕನೂರಿನಿಂದ ಸಂದೇಶವನ್ನ ಕಳಿಸಿ ಕಾರ್ಯಕ್ರಮದಲ್ಲಿ ಉದ್ಯಮಿಯಾದ ಶ್ರೀಧರ್ ವೆಂಬು ಅವರ ಜಾಗತಿಕ ಕ್ಲೌಡ್ ಆಧಾರಿತ ಸಾಫ್ಟ್ವೇರ್ ಸಂಸ್ಥೆಯನ್ನ ಸಂಸ್ಥಾಪಕರಾಗಿ ಅವರು ಸಾಧಿಸಿದಂತಹ ಯಶಸ್ಸಿನ ಕುರಿತು ನೀಡಿದಂತಹ ಪರಿಚಯ ತುಂಬಾ ಪ್ರೇರಣೆಯಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅವರ ಜೀವಯಾನ, ಸರಳತೆ, ಪರಿಶ್ರಮ, ಸಾಧನೆ ಕುರಿತು ಎಲ್ಲ ಮಾಹಿತಿ ಕೂಡ ತುಂಬಾ ಸಂತೋಷವನ್ನ ನೀಡಿತು ಅಂತ ಹೇಳ್ತಾ ಇದ್ದಾರೆ. ನಂಬರ್ ಎಂಡಿಂಗ್ ವಿತ್ 27233 ಇವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಜೊತೆಗೆ ಪ್ರೋಗ್ರಾಮ್ ಸೂಪರ್ ಹಾಗೆ ಇಂಟ್ರೆಸ್ಟಿಂಗ್ ಅಂತ ಹೇಳ್ತಾ ಇದ್ದಾರೆ. ಶ್ರೀನಾಥ್ ಅವರು ಮಾಗಡಿ ರಸ್ತೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಇವತ್ತಿನ ಕಾರ್ಯಕ್ರಮವನ್ನ ಕೂಡ ಇಲ್ಲಿಗೆ ಮುಗಿಸುವಂತಹ ಹಂತಕ್ಕೆ ನಾವು ಬಂದಿದ್ದೀವಿ. ಕಾರ್ಯಕ್ರಮದಲ್ಲಿ ಇವತ್ತು ಖ್ಯಾತ ಉದ್ಯಮಿಯಾದಂತಹ ಶ್ರೀಧರ್ ವೆಂಬು, ಜೋಹು ಸ್ಕೂಲ್ ಆಫ್ ಲರ್ನಿಂಗ್, ಜೋಹು ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಸ್ಥಾಪಕರಾದಂತಹ ಶ್ರೀಧರ್ ವೆಂಬು ಅವರು ನಡೆದು ಬಂದಂತಹ ಹಾದಿಯನ್ನ ಅದರ ಬಗ್ಗೆ ಒಂದಷ್ಟು ತಿಳ್ಕೊಂಡ್ವಿ. ಕೊಟ್ಟಂತಹ ಎಲ್ಲಾ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ ಇನ್ನು ನಾನು ಹೊರಡುವಂತಹ ಸಮಯ ಕೂಡ ಸಮೀಪಿಸ್ತಾ ಇದೆ. ನಾನು ಯಾವಾಗಲೂ ಹೇಳೋ ಹಾಗೆ ನಗ್ನಗ್ತಾ ಇರಿ, ಖುಷಿಯಾಗಿರಿ, ನಗುವನ್ನ ಹಂಚಿ ಅಂತ ಹೇಳ್ತಾ ಕಾರ್ಯಕ್ರಮದ ಕೊನೆಯ ಗೀತೆ ನಿಮ್ಮೆಲ್ಲರಿಗಾಗಿ ಪ್ರಸಾರ ಆಗುತ್ತೆ. ನಾನು ಮತ್ತೆ ಸಿಗ್ತೀನಿ ಮುಂದಿನ ನನ್ನ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ಟಾಟಾ ಬೈ ಬೈ. ಸಿಯಾ ಹೇಳ್ತಾ ಇರೋದು ನಾನು ಆರ್ ಜೆ ಚೈತ್ರಾ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಹಾಯ್ ಹಲೋ ನಮಸ್ಕಾರ, ನೀವು ಟ್ಯೂನ್ ಮಾಡಿರೋದು ಆಕಾಶವಾಣಿ FM ರೈನ್ಬೋ 101.3 ಮೆಗಾಹರ್ಟ್ಸ್. ನೀವು ಕೇಳ್ತಿರೋದು ನಾನ್ ಸ್ಟಾಪ್ ಸಂಜೆ ವಿತ್ ಆರ್ ಜೆ ಅರ್ಜುನ್. ಈ ಬಿಂದಾಸ್ ಬುಧವಾರದ ಸಂಜೆಯಲ್ಲಿ ಜಾಲಿ ಸಾಂಗ್ಸ್ ಕೇಳ್ತಾ ರೈನ್ಬೋ ಜೊತೆ ಆಗೋದಕ್ಕೆ ರೆಡಿನಾ? ನೀವು ಬಿಡ್ರಿ, ಎಲ್ಲರೂ ರೆಡಿ ಇರ್ತೀರ. ಹಾಗೆ ಏನು ಸಂಜೆ ಆಯಿತು, ಕೆಲವರು ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಿರ್ತೀರಾ, ಇಲ್ಲ ಇನ್ನೂ ಕೆಲಸ ಮುಗಿಸೋ ಪ್ರೆಷರಲ್ಲಿ ಇರ್ತೀರಾ, ಅದೇನೇ ಇರಲಿ ಸ್ವಲ್ಪ ಮೈಂಡ್ ಫ್ರೀ ಮಾಡಿಕೊಂಡು ಸದ್ಯಕ್ಕೆ ಈ ಸಾಂಗ್ಸ್ನ ಕೇಳ್ತಾ ಇರಿ. ಇವತ್ತು ಏನು ಮಾತನಾಡ್ತೀನಿ ಅಂತ ವಾಪಸ್ ಬಂದು ಹೇಳ್ತೀನಿ. ಸದ್ಯಕ್ಕೆ ಈ ಒಂದು ಸುಂದರ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ನಿಮ್ಮ ಸಂಜೆಯನ್ನು ಮತ್ತಷ್ಟು ಸ್ಪೆಷಲ್ ಮಾಡೋದಕ್ಕೆ ನಿಮ್ಮ ಜೊತೆ ಇದೆ ನಿಮ್ಮ ನೆಚ್ಚಿನ ನಾನ್ ಸ್ಟಾಪ್ ಸಂಜೆ. ಸ್ಪೆಷಲಾಗಿ ಏನೋ ಹುಡ್ಕೋಕೆ ಹೋಗಿ ಬರೆದಿಟ್ಟ ಹಳೆ ಲೆಟರ್ ಸಿಗ್ಬೋದು, ಹಾಗೆ ನಮ್ಮ ಫೋನ್ ಓಪನ್ ಮಾಡಿದಾಗ ಹಳೆ ಮೆಮೊರೀಸ್ ಕೂಡ ಸಿಗ್ಬೋದು. ನಾವು ರೋಡ್ನಲ್ಲಿ ಹೋಗುವಾಗ ಹಳೆ ಗೆಳೆಯ ಸಿಕ್ಕರೆ ಹೆಂಗೆ ರಿಯಾಕ್ಟ್ ಮಾಡ್ತೀವೋ, ಗ್ಯಾಲ್ರಿಯಲ್ಲಿದ್ದ ಆ ಒಂದು ಫೋಟೋ ನೋಡಿ ನಮ್ಮ ಮುಖದಲ್ಲಿ ಹಾಗೆ ಒಂದು ಸ್ಮೈಲ್ ಬರುತ್ತೆ. ನಿಮ್ಮ ಲೈಫ್ನಲ್ಲೂ ಹೀಗೆ ಯಾವತ್ತಾದರೂ ಆಗಿದೆಯಾ? ಅದೇನು ಗೊತ್ತಾ, ನಿಮ್ಮ ಮೊಬೈಲ್ ಗ್ಯಾಲ್ರಿಯಲ್ಲಿ ಮರೆತೇ ಹೋಗಿರೋ ಆ ಹಳೆಯ ಫೋಟೋಗಳು, ಆ ಫೋಟೋಗಳನ್ನ ಹಠತ್ತಾಗಿ ನೋಡಿದಾಗ ನಮಗಾಗೋ ಆ ಶಾಕ್, ನಗು, ಅಬ್ಬ. ಸೊ ಫೋನ್ ಅನ್ಲಾಕ್ ಮಾಡಿ ಗ್ಯಾಲ್ರಿ ಸ್ಕ್ರೋಲ್ ಮಾಡೋದಕ್ಕೆ ಈಗ ಸದ್ಯಕ್ಕೆ ರೆಡಿಯಾಗಿ ಈಗ ನಾನು ನಿಮ್ಮ ಹತ್ರ ಕೇಳ್ತಾ ಇರೋದು ಅದನ್ನೇ. ನಿಮ್ಮ ಗ್ಯಾಲ್ರಿ ಸಡನ್ನಾಗಿ ಸ್ಕ್ರೋಲ್ ಮಾಡಿದಾಗ ಅಥವಾ ಓಪನ್ ಮಾಡಿದಾಗ ಸಿಕ್ಕ ಆ ಮರೆತು ಹೋದ ಫೋಟೋ ಯಾವುದು, ಅದನ್ನು ನೋಡಿದಾಗ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನಿತ್ತು? ನಗುನ, ಕಣ್ಣೀರ, ಅಥವಾ ಆಶ್ಚರ್ಯನ? ತಕ್ಷಣ ನಿಮ್ಮ ರಿಯಾಕ್ಷನ್ ಅನ್ನು ನಮಗೆ ವಾಟ್ಸಾಪ್ ಮಾಡಿ. ನಮ್ಮ ವಾಟ್ಸಾಪ್ ಸಂಖ್ಯೆ ಹೀಗಿದೆ, 9480901013. ಈ ಒಂದು ಸಂಖ್ಯೆಗೆ ನಮಗೆ ವಾಟ್ಸಾಪ್ ಮೂಲಕ ನಿಮ್ಮ ಸಂದೇಶವನ್ನು, ನಿಮ್ಮ ರಿಯಾಕ್ಷನನ್ನು ಕಳಿಸ್ಕೊಡಿ ಅಂತ ಹೇಳ್ತಾ ಸದ್ಯಕ್ಕೆ ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ನೀನಿರೇ ಸನಿಹ ನೀನಿರೇ ಅಂತ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ.

ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಬೆಳಗ್ನೂರು ಗ್ರಾಮದಿಂದ ಬಸವರಾಜ್ ಅವರು ಹೇಳ್ತಾ ಇದ್ದಾರೆ, ನಮಗೆ ನಮ್ಮ ಗ್ಯಾಲರಿಯಲ್ಲಿ ನಮ್ಮ ಹುಡುಗಿ ಫೋಟೋ ಫೇಸ್ಬುಕ್ನಲ್ಲಿ ವರ್ಷಕ್ಕೊಮ್ಮೆ ಬರುತ್ತೆ. ಅದನ್ನೇ ನೋಡಿದಾಗ ನಮ್ಗೆ ತುಂಬ ಖುಷಿಯಾಗುತ್ತೆ. ನಾನು ನಮ್ಮ ಹುಡುಗಿ ಜೊತೆ ಫೋಟೋ ತೆಗೆಸ್ಕೊಂಡಿತ್ತು, ಹಾಗೆ ಅವ್ರ ಜೊತೆ ಕಳೆದಿದ್ದ ನೆನಪು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಬಸವರಾಜ್ ಅವರು. ಆದರೆ ಅವರು ಬೇರೆಯವ್ರನ್ನ ಮದುವೆ ಆಗಿದ್ದಾಳೆ ಅಂತ ಸ್ಯಾಡ್ ಎಂಡಿಂಗ್ ಕೊಡ್ತಿದ್ದಾರೆ. ಇಟ್ಸ್ ಓಕೆ ಅಂತ ಹೇಳ್ತಾ ಮತ್ತೆ ನಾವು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ನಿಮ್ಮೆಲ್ರಿಗೂ ಗೊತ್ತು. ನಮ್ಮ ಮೊಬೈಲ್ ಗ್ಯಾಲ್ರಿ ಒಂಥರ ಮಾಯಾಲೋಕ ಇದ್ದಂಗೆ ಅಲ್ವಾ? ಸಾವಿರಾರು ಫೋಟೋಗಳು, ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚು ಡಾಕ್ಯುಮೆಂಟ್ಸು, ಬಿಲ್ಗಳ ಸ್ಕ್ರೀನ್ಶಾಟ್ಗಳು, ಮತ್ತು ರಸ್ತೆ ಬದಿಯಲ್ಲಿ ಕಂಡದ್ನೆಲ್ಲ ಕ್ಲಿಕ್ ಮಾಡಿದ ಫೋಟೋಗಳು. ಆದರೆ ಈ ಕಸದ ರಾಶಿ ನಡುವೆ ಎಲ್ಲೋ ಒಂದು ಕಡೆ ನಮಗೆ ಗೊತ್ತಿಲ್ಲದೆ ಅವಿತು ಕುಳಿತಿರೋ ಸಿಹಿ ನೆನಪುಗಳಿರುತ್ತೆ ಅಲ್ವಾ? ದಿನನಿತ್ಯದ ಓಟದಲ್ಲಿ ನಾವು ಮರೆತೇ ಹೋಗಿರೋ ಫೋಟೋಗಳು, ಅವನ್ನು ನೋಡಿದಾಗ ನಮಗೆ ಹುಟ್ಕೊಳ್ಳೋ ಪ್ರಶ್ನೆಗಳು, ಈ ಫೋಟೋ ತಗೊಂಡು ಎಷ್ಟು ವರ್ಷ ಆಯ್ತಲ್ಲ, ಆ ದಿನ ನಾವೆಷ್ಟು ಖುಷಿಯಾಗಿದ್ವಿ ಅಲ್ವಾ ಅಂತ ಮನ್ಸು ಒಂದೇ ಸಮನೆ ಹಿಂದಿನ ಕಾಲಕ್ಕೆ ಟ್ರಾವೆಲ್ ಮಾಡೋಕೆ ಶುರು ಮಾಡುತ್ತೆ. ಸೊ ಸದ್ಯಕ್ಕೆ ಟ್ರಾವೆಲ್ ಮಾಡಬೇಡಿ, ಈ ಸಾಂಗ್ ಜೊತೆ ನೀವು ನಮ್ಮ ರೈನ್ಬೋ ಜೊತೆ ಹಾಗೆ ಕೇಳ್ತಾ ಟ್ರಾವೆಲ್ ಮಾಡಿ ಅಂತ ಹೇಳ್ತಾ ಕೇಳ್ಕೊಂಡು ವಾಪಸ್ ಬನ್ನಿ.

ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ. ಸೂರ್ಯಘರ್
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸಾಕಷ್ಟು ಮೆಸೇಜ್ಗಳು ಬರ್ತಾ ಇದೆ ನಮ್ಮ ಎಫ್ ಎಂ ರೈನ್ಬೋ ವಾಟ್ಸಪ್ ಸಂದೇಶದಲ್ಲಿ. ಅದ್ರ ಜೊತೆಗೆ ನಾನು ಮಾತಾಡ್ತಿರೋ ಟಾಪಿಕ್ ಇನ್ನೊಂದ್ಸತಿ ನೆನಪಿಸ್ತೀನಿ. ನಾವು ನಮ್ಮ ಫೋನ್ ಗ್ಯಾಲರಿಯನ್ನು ನೋಡಿದಾಗ ನಮಗೆ ನೆನಪಾಗುವಂಥ ಹಳೆಯ ನೆನಪುಗಳು, ಯಾವ ಹಳೆಯ ಫೋಟೋ ನಿಮಗೆ ಯಾವ ಎಮೋಷನ್ನ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ತಾ ಇದೆ. ಆದರೆ ಎಲ್ಲ ಫೋಟೋಗಳು ಎಮೋಷ್ನಲ್ ಆಗಿರ್ತಾವ? ಖಂಡಿತ ಇಲ್ಲ. ಕೆಲವು ಫೋಟೋಗಳನ್ನ ನೋಡಿದಾಗ ನಮಗಾಗೋ ರಿಯಾಕ್ಷನ್, ಅಯ್ಯೋ ದೇವರೇ ಅವತ್ತು ನಾನು ಯಾಕೆ ಈ ಥರ ಡ್ರೆಸ್ ಹಾಕ್ಕೊಂಡಿದ್ದೆ, ಈ ಹೇರ್ ಸ್ಟೈಲ್ ನನಗೆ ಯಾರು ಮಾಡಿದ್ರು ಅಂತ ನಮ್ಮನ್ನು ನಾವೇ ನಗೆ ಪಾಟ್ಲು ಮಾಡ್ಕೊಳ್ಳೋದು ಉಂಟು. ಜೊತೆಗೆ ಒಂದಷ್ಟು ಕ್ವಾಟ್ಲೆ ಫ್ರೆಂಡ್ಸ್ ಇರ್ತಾರಲ್ಲ, ಅವರು ಆ ಫೋಟೋನ ಕಳಿಸಿ ನೋಡು ನೀನು ಹೆಂಗಿದ್ಯಾ, ನೋಡು ನಾನು ಹೆಂಗಿದ್ದೀನಿ ಅಂತ ಕ್ವಾಟ್ಲೆ ಕೊಡೋದು ಉಂಟು. ಸೊ ಇದನ್ನೆಲ್ಲ ನೀವು ನೆನ್ಪು ಮಾಡ್ಕೋತೀರಾ ಅಥವಾ ನಿಮಗೆ ಯಾವತ್ತಾದರೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಅಂತ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ಕೆಲವೊಮ್ಮೆ ಗ್ಯಾಲರಿಯಲ್ಲಿ ಸಿಗೋ ಫೋಟೋಗಳು ನಮ್ಮ ಕಣ್ಣಂಚಲ್ಲಿ ನೀರು ಕೂಡ ತರಿಸ್ತವೆ. ನಮ್ಮ ಜೊತೆಗಿದ್ದು ಈಗ ಎಲ್ಲೋ ದೂರವಾಗಿರೋ ವ್ಯಕ್ತಿ ಇನ್ಮುಂದೆ ಯಾವತ್ತೂ ಸಿಗಲ್ಲ ಅನ್ನುವಂಥ ಕಾರಣಕ್ಕೆ ಸಿಗದ ಆ ಒಂದು ಮುಗುಳ್ನಗೆ ಅಥವಾ ನಾವು ಕಳೆದುಕೊಂಡ ಆ ಬಾಲ್ಯದ ದಿನಗಳು, ಆ ಫೋಟೋನ ಹಾಗೆ ದಿಟ್ಟಿಸಿ ನೋಡ್ತಾ ಆ ವೇಳೆ ಎಷ್ಟು ಚೆನ್ನಾಗಿತ್ತಲ್ಲ, ಎಷ್ಟು ಬೇಗ ಓಡ್ ಹೋಗ್ಬಿಡ್ತಲ್ಲ ಅಂತ ನಮಗನ್ಸತ್ತೆ. ನಿಜಕ್ಕೂ ಬೆಲೆ ಕಟ್ಟೋದಕ್ಕೆ ಆಗಲ್ಲ ಆ ಕ್ಷಣನ ಅಂತ ಹೇಳ್ತಾ ಮತ್ತೆ ಒಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ ನಮ್ಮ ಎಫ್ ಎಂ ರೈನ್ಬೋಯಿಂದ. ಕೇಳಿ, ಎಂಜಾಯ್ ಮಾಡಿ.

ಎಸ್, ಸಾಕಷ್ಟು ಮೆಸೇಜ್ಗಳು ಬಂದಿವೆ ನಮ್ಮ ವಾಟ್ಸಾಪ್ ಸಂಖ್ಯೆಗೆ. ಪೂರ್ಣಿಮಾ ಅವರು ಬಸಾಪುರದಿಂದ ತಮ್ಮ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಅವರ ಅಜ್ಜಿ ಬಸಮ್ಮ ಅವ್ರನ್ನ ನೆನಪಿಸ್ಕೊಂತ ತಮ್ಮ ಗ್ಯಾಲರಿಯನ್ನು ನೋಡಿದಾಗ ಅವರ ಅಜ್ಜಿ ನೆನಪಾಗ್ತಾರಂತೆ. ಅವರು ಸದ್ಯಕ್ಕಿಲ್ಲ ಅಂತ ದುಃಖದಿಂದ ಹೇಳ್ತಾ ಇದ್ದಾರೆ. ಅದೇನೇ ಇರಲಿ, ನಾನಿವತ್ತು ಮಾತನಾಡೋದಕ್ಕೆ ಹೊರಟಿರುವಂಥ ಟಾಪಿಕ್ಕು ತುಂಬ ನಿಮ್ಮೆಲ್ರಿಗೂ ಹಳೆಯ ನೆನಪುಗಳನ್ನ ನೆನಪಿಸ್ತಾ ಇದೆ ಅಂತ ಹೇಳ್ತಾ, ಇನ್ನೂ ಕೆಲವು ಫೋಟೋಗಳಿರ್ತವೆ, ಲೈಟ್ ವೈಟ್ ಟ್ರಿಪ್ಗಳು, ಮಳೆಯಲ್ಲಿ ನೆನೆದು ತರಲೆ ಮಾಡಿದ ದಿನಗಳು, ಕಾಲೇಜ್ ಲೈಫ್ನಲ್ಲೇ ಆ ಕಾಲೇಜ್ ಫೆಸ್ಟ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಫಂಕ್ಷನ್ ಆಗಿರ್ಬೋದು, ಆ ಕ್ರೇಜಿ ಡ್ಯಾನ್ಸು, ಆ ಫೋಟೋ ನೋಡಿದಾಗ ನಮಗಾಗೋ ರಿಯಾಕ್ಷನ್ಸು, ಒಂದೇ ನಾನು ನಿಜಕ್ಕೂ ಇಷ್ಟೊಂದು ಕ್ರೇಜಿ ಆಗಿದ್ನ, ನನ್ನಲ್ಲಿದ್ದ ಆ ಹಳೆಯ ಹುಚ್ಚಾಟ ಎಲ್ಲಿ ಹೋಯಿತು ಅಂತ ನೆನಪಿಸ್ಕೊತಾ ಇರ್ತಾರೆ ಕೆಲವರು. ಮರೆತು ಹೋದ ನಮ್ಮದೇ ಹಳೆಯ ವರ್ಷನನ್ನು ಆ ಫೋಟೋಗಳು ನಮಗೆ ನೆನಪು ಮಾಡ್ತವೆ, ನಿಜ ಅಲ್ವಾ? ಅಲ್ಲಿವರೆಗೂ ನಿಮ್ಮ ಗ್ಯಾಲರಿಯ ಹಳೆಯ ಫೋಟೋಗಳನ್ನ ತಿರುಗಿಸ್ತಾ ಇರಿ, ನೆನಪುಗಳಲ್ಲೇ ತೇಳ್ತಾ ಇರಿ. ಸದ್ಯಕ್ಕೆ ಈ ಒಂದು ಗೀತೆ ಮತ್ತೊಂದು ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ.

ಸಖತ್ತಾಗಿರೋ ಸಾಂಗನ್ನು ಕೇಳ್ಕೊಂಡು ಬಂದ್ರಿ. ಹಾಗೆ ಸಖತ್ತಾಗಿ ನಿಮ್ಮ ಸಂದೇಶಗಳು ಬರ್ತಾ ಇದೆ ಅಂತ ಹೇಳ್ತಾ ಮಾಗಡಿ ರೋಡ್ನಿಂದ ಶ್ರೀನಾಥ್ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ, ಕಾರ್ಯಕ್ರಮ ಚೆನ್ನಾಗಿದೆ ಸೂಪರ್ ಅಂತ, ಧನ್ಯವಾದ. ಹಾಗೆ ತೀರ್ಥೇಶ್ ಅವರು ಚನ್ನಪಟ್ಟಣ ಗೊಂಬೆನಾಡಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಶುಭ ಸಂಜೆ ಅಂತ, ಎಲ್ರಿಗೂ ಶುಭ ಸಂಜೆ ಅಂತ ಹೇಳ್ತಾ, ಸಂಜೆಯ ಬಾನಲ್ಲಿ ಸುಮಧುರವಾದ ಮಾಹಿತಿ, ಹಾಡುಗಳು ಅದ್ಭುತ, ಧನ್ಯವಾದಗಳಂತ ಹೇಳ್ತಾ ಇದ್ದಾರೆ. ಶಿವಮೊಗ್ಗ ಜಿಲ್ಲೆ ಮೂಡ್ಲ ವಿಠಲಪುರದ ಶ್ರೀಧರ್ ಪದ್ಮ ಪನ್ನಗ ಟಿ ಅನಂತಕುಮಾರ್ ಅವರು, ಧನ್ಯವಾದಗಳು. ನಾನೇನು ಮಾತಾಡ್ತಾ ಇದ್ದೆ, ಗ್ಯಾಲ್ರಿ ಫೋಟೋಸ್ ಬಗ್ಗೆ ಮಾತನಾಡ್ತಾ ಇದ್ದೆ. ಯೋಚನೆ ಮಾಡಿ ನೋಡಿ, ಕಾಲ ಓಡ್ತಾ ಇರುತ್ತೆ, ಜಗತ್ತು ಬದಲಾಗ್ತಾ ಇರುತ್ತೆ, ನಾವು ಬದಲಾಗ್ತೀವಿ ಅಲ್ಲ. ಆದರೆ ಗ್ಯಾಲ್ರಿಯಲ್ಲಿರೋ ಆ ಒಂದು ಫೋಟೋ ಮಾತ್ರ ಸಮಯವನ್ನು ಅಲ್ಲಿಗೆ ಲಾಕ್ ಮಾಡಿಬಿಟ್ಟಿರುತ್ತೆ. ಆ ಫೋಟೋದಲ್ಲಿರೋ ಬೆಳಕು, ಅವತ್ತಿದ್ದ ವಾತಾವರಣ, ಆ ದಿನ ಅನುಭವಿಸಿದಂತಹ ಖುಷಿ, ಎಲ್ಲವೂ ಹಾಗೇ ಇರುತ್ತೆ. ಫೋಟೋಗಳಂದರೆ ಬರೀ ಇಮೇಜ್ಗಳಲ್ಲ, ಅವು ನಮಗೋಸ್ಕರ ಕಾದಿರೋ ಟೈಮ್ ಮೆಷಿನ್ಗಳು ಅಂತಲೇ ಹೇಳ್ಬೋದು ಅಲ್ವಾ. ಅದ್ರ ಜೊತೆಗೆ ಯಾರಿಗೆ ಗೊತ್ತು, ಇವತ್ತು ನಿಮ್ಮ ಗ್ಯಾಲ್ರಿಯಲ್ಲಿ ಹುಡುಕೋ ಆ ಒಂದು ಹಳೆಯ ಫೋಟೋ ನಿಮ್ಮ ಇಡೀ ದಿನದ ಮೂಡನ್ನೇ ಬದಲಾಯಿಸಬಹುದು, ನಿಜ ಅಲ್ವಾ? ಎಸ್, ಕೇಳ್ತಾ ಇರಿ, ಈ ಒಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ.

0: ಎಸ್, ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ಸದ್ಯಕ್ಕೆ ಸಮಯ ಅನ್ನೋದು ನದಿಯ ನೀರಿದ್ದಂತೆ ಗುರು, ಒಂದ್ಸಲ ಹರಿದು ಹೋದರೆ ಮತ್ತೆ ಸಿಗಲ್ಲ. ಆದರೆ ಆ ಕ್ಷಣಗಳನ್ನು ನಮಗೋಸ್ಕರ ಬಂಧಿಸಿಡೋ ಶಕ್ತಿ ಇರೋದು ನಾವು ತೆಗೆಯೋ ಆ ಸಣ್ಣ ಫೋಟೋಗಳಿಗೆ ಮಾತ್ರ. ಇವತ್ತು ಗ್ಯಾಲರಿಯಲ್ಲಿ ಸಿಕ್ಕ ಆ ಒಂದು ಫೋಟೋ ನಿಮ್ಮ ಮುಖದಲ್ಲಿ ಸಣ್ಣ ಮುಗುಳ್ನಗೆ ತಂದಿದ್ದರೆ ಇವತ್ತಿನ ಈ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ ಸಕ್ಸಸ್ ಆದಂತೆ ಅಲ್ವೇ. ಫೋಟೋಗಳು ಹಳೆಯದಾಗಬಹುದು, ಆದರೆ ಅದರಲ್ಲಿರೋ ನೆನಪುಗಳು ಯಾವತ್ತು ಎವರ್ ಗ್ರೀನ್ ಅಂತ ಹೇಳ್ತಾ ಇವತ್ತೇ ನೀವು ನಿಮ್ಮ ಹಳೆಯ ಫ್ರೆಂಡ್ಸ್ಗೆ ಫೋನ್ ಮಾಡಿ ಮಾತನಾಡಿ ಕಳೆದು ಹೋದ ಆ ನೆನಪುಗಳನ್ನ ಮತ್ತೆ ಜೀವಂತಗೊಳಿಸಿ ಇಷ್ಟೊತ್ತು ನಿಮ್ಮ ಜೊತೆ ಮಾತನಾಡ್ತಾ ನಿಮ್ಮ ಸಂಜೆಯನ್ನು ಕಲರ್ಫುಲ್ ಮಾಡಿದ್ದಕ್ಕೆ ನನಗೂ ತುಂಬ ಖುಷಿ ಆಯಿತು ಅಂತ ಹೇಳ್ತಾ ಮತ್ತೆ ಸಿಗೋಣ ಸನ್ಸೆಟ್ ಸುರಭಿಯಲ್ಲಿ. ಅಲ್ಲಿವರೆಗೂ ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ 101.3. ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ನಿಮ್ಮ ಅರ್ಜುನ್ ಆರ್ ಜೆ ಸೈನಿಂಗ್ ಆಫ್ ಫ್ರಮ್ ನಾನ್ ಸ್ಟಾಪ್ ಸಂಜೆ. ಅಲ್ಲಿವರೆಗೂ ನಗ್ತಾ ಇರಿ, ನೆನಪುಗಳನ್ನ ಸೇವ್ ಮಾಡ್ತಾ ಇರಿ.
1: ವೇಗದ ಜೀವನದಲ್ಲಿ

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 FM ರೈನ್ಬೋ 101.3 MHz ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರ

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಅಮೃತ ಧಾರೆ ಕೋಟಿ ಜನುಮ ಜಾತಿ.
3: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಹಾಡದಿದ್ದರೆ ನನ್ನ ಹಾಡು ಕೇಳು.
4: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
1: ಏನ್ ಮಾಡ್ಲಿ?
5: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
3: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು.
5: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
6: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
7: ಮನದಾಗಸಕ್ಕೆ ಲಗ್ಗೆ ಇಟ್ಟು
8: ಮನಗೆದ್ದ ದನಿಗಳು
7: ಮತ್ತೊಮ್ಮೆ ಮಗದೊಮ್ಮೆ
8: ಮನ ಕದಿಯೋ ಕ್ಷಣಗಳು
7: ಮರೆಯದೆ ಕೇಳಿ
8: ನವಿಲುಗರಿ. ಪ್ರತಿದಿನ ಮಧ್ಯಾಹ್ನ 12:05 1:01
7: ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ಗಳಲ್ಲಿ.

0: ಮಾಡಿದ್ರೆ ಆಗ ಬಂದೇ ಬರ್ತದೆ. ಅದು ವಿಶ್ವ ಮಾನ್ಯಗೋಸ್ಕರ ನಾವೇನು ಯಾರು ಕೆಲಸ ಮಾಡೋದಿಲ್ಲ, ಬಂದರೆ ಅಫ್ಕೋರ್ಸ್ ಎವ್ರಿಬಡಿ ವಾಸ್ಗೆ. ಯಾರು ಆ ರೀತಿ ನೋಡಿದರೆ ಐ ಆಲ್ವೇಸ್ ಫೀಲ್ ದಟ್ ಮುಂಚಿನ ಹಾಗೆ ನೋಬಡಿ ಇನ್ ದ ಹೋಲ್ ಆಫ್ ಹಿಸ್ಟ್ರಿ. ಯಾವಾಗ ನೀವು ಏನೊಂದು ಕೆಲಸ ಮಾಡಿ ಅದರಿಂದ ಏನೊಂದು ತತ್ಪಲ ಬರ್ತದೋ ಇದು ಒಂದು ಇದು ಮಾಡಿ, ದ್ಯಾಟ್ ಈಸ್ ಆಲ್ ಹೇಳಲಿಕ್ಕೆ ಅಷ್ಟೇ. ನಿಜವಾಗ ಈವನ್ ಋಷಿಗಳು ಯಾವಾಗ ತಪಸ್ ಮಾಡ್ತಿರುವಾಗ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಮಾಡ್ತಿದ್ದದ್ದು, ಸುಮ್ಮನೆ ಸ್ವರ್ಗ ಹೋಗಲಿ ಇಲ್ಲ ಹೂಡಿದೆ ಇರಲಿ ಪರವಾಗಿಲ್ಲ, ನಾನು ತಪಸ್ ಮಾಡ್ತೇನೆ ಅಂತ ಯಾರು ಕೂತ್ಕೊಳ್ಳಿಲ್ಲ. ವೈಲ್ ಎವ್ರಿಬಡಿ ಹ್ಯಾಸ್ ಅಂಬಿಷನ್, ಎವ್ರಿಬಡಿ ಹ್ಯಾಸ್ ರೆಕಗ್ನಿಷನ್, ಇಟ್ ಶುಡ್ ನಾಟ್ ಬಿ ಯೂಸ್ ಫಾರ್ ಬ್ಯಾಡ್ ಪರ್ಪಸಸ್. ನನ್ನ ಅಭಿಪ್ರಾಯ ಹೇಳಿದಾಗಲೇ ದೊಡ್ಡ ಶಿಖರಕ್ಕೆ ಏರೋದು, ಶಿಖರಕ್ಕೆ ಏರದೇ ಇರೋದು ತಾವು ಮಾಡುವಂಥ ಕೆಲಸದ ಮೇಲೆ ಇರ್ತದೆ. ಎಷ್ಟರವರೆಗೆ ಡೆಡಿಕೇಟೆಡ್ ಆಗಿ ಮಾಡ್ತಾರೆ ಅವರು ಶಿಖರಕ್ಕೆ ಏರೇ ಇರ್ತಾರೆ. ಅದು ಲ್ಯಾಂಗ್ವೇಜ್ಗೂ ಅದಕ್ಕೇನು ಸಂಬಂಧ ಇಲ್ಲ. ಈ ಡ್ರೂಮ್ ಸ್ಕೂಲ್ನಲ್ಲಿ ಪಾಸ್ ಆದವರು ಯಾರೂ ದೊಡ್ಡವರಾಗಲಿಲ್ಲ. ಕೆಲವರು ಪಾಲಿಟಿಷಿಯನ್ಸ್ ಆದರೂ ಹರಟೆ ಹೊಡೆದ್ರು, ಆದರೆ ಯಾರು ಡೂನ್ಸ್ ಅವ್ರದ್ದು ಅವ್ರದ್ದು ಹೆಸರೇನೊಂದು ಇದು ಇದು ಎಸ್ಟಾಬ್ಲಿಷ್ ಏನು ಮಾಡಲಿಲ್ಲ ಯಾವ ಒಂದು ಇದರಲ್ಲಿ. ಅಂದ್ರೆ ನಾವೆಲ್ಲ ಡೂನ್ ಸ್ಕೂಲಿಗೆ ಹೋಗಲಿಲ್ಲ. ಅದೇ ಇದು ಯುನೈಟೆಡ್ ನೇಷನ್ಸ್ನಲ್ಲಿ ಚೇರ್ಮನ್ ಆದದ್ದು, ಇದೆಲ್ಲ ಆಫ್ಟರ್ ದ ರಿಟೈರ್ಮೆಂಟ್. ಈಗ ಆ್ಯಂಡ್ ಐ ಹ್ಯಾವ್ ಮೆಂಬರ್ ಆಫ್ ದ ಬೋರ್ಡ್ ಆಫ್ ದಿ ಇಂಟರ್ನ್ಯಾಷನಲ್ ಸ್ಪೇಸ್ ಯೂನಿವರ್ಸಿಟಿ ಇಸ್ ಆಫ್ಟರ್ ದ ರಿಟೈರ್ಮೆಂಟ್. ಈಗ ನೆಕ್ಸ್ಟ್ ಜುಲೈನಲ್ಲಿ ಐ ಹ್ಯಾವ್ ಟು ಕಂಡಕ್ಟ್ ಕೋರ್ಸ್ ಆನ್ ಇನ್ ಕ್ಯಾಲಿಫೋರ್ನಿಯಾ ಆಸ್ ಅ ಪಾರ್ಟ್ ಆಫ್ ದ ಯುನೈಟೆಡ್ ನೇಷನ್ಸ್ ಆಗ್ಬೋದು. Many of the things and space commission membership, many of the things, and for the last three four years as a member of National Security Advisory Board, primarily for technology, not only space, atomic energy, everything. And Prasad Bharati, I hope that we'll technology is equally important, therefore on the one side, and most of the technologies are related to space. Even this world space satellite any day, ಅದರಲ್ಲಿ ದಿ ಡಿಸೈನ್ನಲ್ಲಿ ಐ ಹ್ಯಾಡ್ ಎ ಹ್ಯಾಂಡ್, ಬಿಕಾಸ್ ಐ ವಾಸ್ ದಿ ಮೆಂಬರ್ ಆಫ್ ದ ಟೆಕ್ನಿಕಲ್ ಅಡ್ವೈಸರಿ ಬೋರ್ಡ್. ಓನ್ಲಿ 4 ಮೆಂಬರ್ಸ್ ಇದ್ದರು ಆ್ಯಂಡ್ ಐ ವಾಸ್ ಇನ್ಸ್ಟ್ರೂಮೆಂಟಲ್ ಇನ್ ಆ ಇದನ್ನು ಎಷ್ಟೋ ಸಲ ರಿವ್ಯೂ ಮಾಡಿದ್ದೇನೆ. ಅನ್ನೆಸೆಸರಿ ಇದೆ, ಯು ಹ್ಯಾವ್ ಟು ಬ್ರಿಂಗ್ ಇನ್ ದಿ ಸೈಂಟಿಫಿಕ್ ಆಟಿಟ್ಯೂಡ್ಸ್. ಧರ್ಮ ಅನ್ನೋದು ಇಟ್ ಈಸ್ ಎ ಕ್ವಶನ್ ಆಫ್ ಎಸೆನ್ಷಿಯಲಿ ಕೋಡ್ ಆಫ್ ಕಾಂಡಕ್ಟ್ ಟು ಫಾರ್ ದಿಸ್ ಸೊಸೈಟೀಸ್ ಟು ಥ್ರೈವ್ ಆ್ಯಂಡ್ ಬಿಲ್ಡ್ ಅಪಾನ್. But you can't, and when you don't know, when you don't have enough knowledge, you suddenly put all sorts of assumptions and consider everything. Even if you go to Africa and so on, some of those places, they think that everything is a god. But when you know that it's not so, you have to change. And unfortunately, we don't. But finally, whether there is a god or not is the most difficult question to answer. But as Einstein said, if our man's to make his own life interesting, he would have invented a god. Because there are certain times, ನೀವು ಯಾವ ಎಲ್ಲ ಪ್ರಯತ್ನ ಮಾಡ್ತೀರಿ ಆದ್ರೂ ನೀವು ಸೋಲ್ತೀರಿ, ಅದರಿಂದ ಯಾರಾದರೂ ಒಬ್ಬರಿಗೆ somebody has to be responsible. So you find God as responsible for good bad. But ಅದು ಬಿಟ್ಟು ವೈ ಓಕೆ, that's a question of faith. But ಅದನ್ನು ಯಾವಾಗ ನೀವು we use it for wrong purposes, then it becomes very difficult. Because science has nothing to do with it. Even within science, whatever you find, I mean, same thing can be used for good or bad. Atomic energy can be good, they use atomic bombs are bad. And chemicals are good, chemical warfare is bad. Biological things are good, biological warfare is bad. The cloning is good, but if you do it for genetic manipulation. So one has to differentiate between this. And unfortunately, we never learn from history.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ವಿಜ್ಞಾನಿ ಪ್ರೊಫೆಸರ್ ಯು ಆರ್ ರಾವ್ ಅವರ ಧ್ವನಿಯನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಸ್ ಶಂಕರನಾರಾಯಣ.

ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ನಿಧಿ ಝಾ. ಆದೌ ಮುಖ್ಯಾಃ ವಾರ್ತಾಃ. ಸಪ್ತತ್ಯುತ್ತರ ತ್ರಿಶತ ಸಂವೈಧಾನಿಕ ನಿಯಮಸ್ಯ ನಿರಸನಾನಂತರಂ ಕಾಶ್ಮೀರ ಲಡಾಖಯೋಃ ಪ್ರಜಾನಾಂ ಭಾಗ್ಯಂ ಪೂರ್ಣತಯಾ ನವದಿಶಾಂ ಅವಾಪ್ತವತ್ ಇತಿ ಪ್ರಧಾನಮಂತ್ರಿಣಾಂ ಪ್ರತಿಪಾದಿತಂ. ಭಾರತೀಯ ರಿಸರ್ವ್ ಬ್ಯಾಂಕ್ ಸಂಸ್ಥೆಯಾ ಅಸ್ಮಿನ್ ವಿತ್ತೀಯ ವರ್ಷೆ ಜಿಡಿಪಿ ವೃದ್ಧಿಃ ಷಡ್ ದಶಾಂಶ ಸಪ್ತ ಪ್ರತಿಶತಂ ಯಾವತ್ ಅನುಮಿತಃ. ಉದಿತಂ ಚ ಯತ್ ದೇಶಸ್ಯ

0: ಆಕಾಶವಾಣ್ಯಾಹ ಅಂತರ್ಜಾಲ ಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯ ತಂತ್ರಾಂಶೇ ಅಪಿ ಸಮುಪಲಬ್ಧೋ ಭವಿಷ್ಯತಿ. ರಾಂಚಿನಗರಸ್ಯ ಜಯಪಾಲ ಸಿಂಹ ಮುಂಡಾ ಕ್ರೀಡಾಂಗಣೆ ಜೆಪಿಎಸ್ಸಿ ತಥಾ ಜೆಎಸ್ಎಸ್ಸಿ ಪರೀಕ್ಷಾಸು ಕಥಿತ ಅನಿಯಮಿತತಾಮಧಿಕೃತ್ಯ ಛಾತ್ರೈಹಿ ಕ್ರಿಯಮಾಣಂ ವಿರೋಧ ಪ್ರದರ್ಶನಂ ಪ್ರತಿದಿನಂ ಇತೋಪಿ ಉಗ್ರತಾಂ ಭಜತೆ. ಆಂದೋಲನಕಾರಿಣಃ ಛಾತ್ರಾಃ ಸ್ವಯಾಚನಾನಾಂ ಪೂರ್ತ್ಯೈ ಆಗಾಮಿ ಪ್ರಾವೃಟ್ ಸತ್ರೆ ಝಾರಖಂಡ ವಿಧಾನಸಭಾಯಾಃ ಪೂರ್ಣತಯಾ ಅವರೋಧನಸ್ಯ ಯೋಜನಾಂ ಘೋಷಿತವಂತಃ. ಭಾರತೀಯ ಋತು ವಿಜ್ಞಾನ ವಿಭಾಗೇನ ಅದ್ಯ ಅಸ್ಸಾಂ ಮೇಘಾಲಯ ರಾಜ್ಯಯೋಃ ಅತಿವೃಷ್ಟಿಪರ ರಕ್ತವರ್ಣೀಯ ಸಂಚೇತನಾ ಪ್ರಖ್ಯಾಪಿತಾ. ಅನೇನ ಸಹೈವ ಅರುಣಾಚಲ ಪ್ರದೇಶ ಬಿಹಾರ ಕೊಂಕಣ್ ಗೋವಾ ಮಧ್ಯ ಮಹಾರಾಷ್ಟ್ರ ಒಡಿಶಾ ಉಪಹಿಮಾಲಯ ಪಶ್ಚಿಮ ಬಂಗಾಳ ಸಿಕ್ಕಿಂ ಉತ್ತರ ಪ್ರದೇಶ ಉತ್ತರಾಖಂಡ ರಾಜ್ಯು ಅದ್ಯ ಅತಿವೃಷ್ಟಿಮುದ್ದಿಶ್ಯ ನಾರಂಗವರ್ಣೀಯ ಸಂಚೇತನಾ ಪ್ರಸಾರಿತ. ಅತ್ರಾಂತರೆ ದೆಹಲಿ ಹರಿಯಾಣ ಚಂಡೀಗಢ ಪಂಜಾಬ್ ಹಿಮಾಚಲ ಪ್ರದೇಶ ಜಮ್ಮು ಕಾಶ್ಮೀರ ತಥಾ ಲಡಾಖ್ ಕ್ಷೇತ್ರು ಆಗಾಮಿ ದಿನದ್ವಯಂ ಯಾವತ್ ಅತಿವೃಷ್ಟಿ ಸಂಭಾವ್ಯತೆ. ರಾಷ್ಟ್ರಪತಿ ಪದಾಸೀನ ದ್ರೌಪದಿ ಮುರ್ಮು ಅದ್ಯ ಬ್ರಹ್ಮಪುರ ನಗರಸ್ಯ ಪಾರ್ಶ್ವಸ್ಥೆ ಧವಲೇಶ್ವರ ಮಂದಿರೆ ಪೂಜಾರ್ಚನಾಂ ಅಕರೋತ್. ಅಯಂ ತಸ್ಯಾಃ ಒಡಿಶಾ ರಾಜ್ಯಸ್ಯ ತ್ರಿದಿವಸೀಯ ಯಾತ್ರಾಯಾಃ ಅಂತಿಮಃ ಕಾರ್ಯಕ್ರಮಃ ಆಸೀತ್. ಇತಃ ಪ್ರಾಗ್ ಸಾ ಗೋಪಾಲಪುರಸ್ಥೆ ಆರ್ಮಿ ಏರ್ ಡಿಫೆನ್ಸ್ ಮಹಾವಿದ್ಯಾಲಯೆ ಅಪಿ ಅಗಚ್ಛತ್. ತತ್ರ ಸಾ ಮಹಾವಿದ್ಯಾಲಯಸ್ಯ ಅಧಿಕಾರಿಭಿಃ ಸಹ ಅಪಿ ವಾರ್ತಾಲಾಪಂ ಅಕರೋತ್. ಕರ್ನಾಟಕ ರಾಜ್ಯಸ್ಯ ಯಾದಗೀರ್ ಜನಪದಸ್ಯ ಸೈದಾಪುರ ಸಮೀಪೆ ಕಿಡಿಚೂರ್ ಬಡಿಡಾಲ್ ಔದ್ಯೋಗಿಕ ಕ್ಷೇತ್ರೆ ಅದ್ಯ ರಾಸಾಯನಿಕ ವಾಷ್ಪ ಸ್ರಾವೇನ ತ್ರಯಃ ಕಾರ್ಯಕರ್ತಾರಃ ದಿವಂಗತಾಃ. ಅನೇನ ಸ್ರಾವೇನ ಪ್ರಭಾವಿತೌ ದ್ವೌ ಕಾರ್ಯಕರ್ತಾರೌ ರಾಯಚೂರ್ ನಗರಸ್ಯ ಚಿಕಿತ್ಸಾಲಯೇ ಉಪಚಾರಾರ್ಥಂ ಪ್ರವೇಶಿತೌ ಸ್ತಃ. ಯಾದಗೀರ್ ಜನಪದಸ್ಯ ಉಪಾಯುಕ್ತಃ ರಾಹುಲ್ ತುಕಾರಾಂ ಪಾಂಡವೆ ಅವೋಚತ್ ಯತ್ ಔಷಧ ರಸಾಯನ ನಿರ್ಮಾಣ ಸಂಯಂತ್ರೆ ನಲಿಕಾಯಾಃ ಸಲ್ಫರ್ ಆಕ್ಸೈಡ್ ವಾಷ್ಪಸ್ಯ ಶ್ವಾಸಾಕರ್ಷಣೇನ ಏಷಾ ದುರ್ಘಟನಾ ಅಭವತ್. ದಕ್ಷಿಣ ಕೊರಿಯಾ ದೇಶಸ್ಯ ಆಸಾನ್ ನಗರೆ ಆಯೋಜಿತಾಯಾಃ ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪ್ರತಿಯೋಗಿತಾಯಾಃ ಮಹಿಳಾ ಏಕಲ ಸ್ಪರ್ಧಾಯಾಃ ದ್ವಿತೀಯ ಚಕ್ರೆ ಭಾರತೀಯ ಕ್ರೀಡಿಕಾಃ ಈಶಾರಾಣಿ ಬೌರುವಾ ತನ್ವಿ ಶರ್ಮಾ ಶ್ರೇಯಾಂಶಿ ವಾಲಿಶೆಟ್ಟಿ ಚ ಪ್ರವಿಷ್ಟವತ್ಯಃ. ದ್ವಾತ್ರಿಂಶತ್ತಮೆ ಚಕ್ರೆ ಈಶಾರಾಣಿ ದಕ್ಷಿಣ ಕೊರಿಯಾಯಾಃ ಲೀ ಸೋಹಿ ಇತ್ಯತಾಂ ಪರಾಜಿತವತೀ. ತನ್ವಿ ಚೀನದೇಶಸ್ಯ ಆನ್ ಚಿ ಯುಆನ್ ಇತ್ಯತಾಂ ಪರಾಭೂಯ ಅಗ್ರತ್ವಂ ಭಜತೆ. ಶ್ರೇಯಾಂಶಿ ಚ ಚೀನೀ ತೈಪೇ ದೇಶಸ್ಯ ಯು ಪೊ ಪೈ ಇತ್ಯತಾಂ ಪರಾಭೂಯ ವಿಜಯತ್ವಂ ಅವಾಪ್ನೋತ್. ಅನೇನ ಸಹೈವ ಮಹಿಳಾ ಯುಗಲ ಸ್ಪರ್ಧಾಯಾಂ ಸೋನಾಲಿ ಸಿಂಹಃ ರಿತಿಕಾ ಠಾಕೂರ್ ಇತ್ಯತಯೋಃ ಯುಗಲಂ ದಲಂ ತಥಾ ಮಿಶ್ರಿತ ಯುಗಲ ಸ್ಪರ್ಧಾಯಾಂ ಶ್ರುತಿ ಮಿಶ್ರಃ ಈಶಾನ್ ಭಟ್ಟ ನಾಗರಯೋಃ ಯುಗಲಂ ದಲಮಪಿ ದ್ವಿತೀಯ ಚಕ್ರಂ ಪ್ರವಿಷ್ಟವತ್. ಪ್ರಿಯಾಃ ಶ್ರೋತಾರಃ ಸಂಸ್ಕೃತ ಜಗತಾ ಸಂಬದ್ಧೈಃ ವಿಭಿನ್ನೈಃ ಕ್ರಿಯಾಕಲಾಪೈಃ ಸಂವಲಿತಸ್ಯ ಸಂಸ್ಕೃತ ಸಾಪ್ತಾಹಿಕೀ ತೇ ವಿಶಿಷ್ಟ ಕಾರ್ಯಕ್ರಮಸ್ಯ ಪ್ರಸಾರಣಂ ಆಕಾಶವಾಣ್ಯಾಃ FM ಗೋಲ್ಡ್ ಪ್ರವಾಹಿಕಾತಃ ರವಿವಾಸರೆ ಮಧ್ಯಾಹ್ನೆ ಸಾರ್ಧೈಕವಾದನತಃ ಭವಿಷ್ಯತಿ. ಭವಂತಃ ಯಥಾಕಾಲಂ ಶ್ರೋತುಂ ಪ್ರಭವಂತಿ. ಇತಿ ವಾರ್ತಾಃ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 FM ರೈನ್ಬೋ 101.3 MHz ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM ನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್

ಹೇಳ್ತಿರೋದು ನಿಮ್ಮ ಆರ್ಜೆ ಲತಾ. ನಮ್ಮ ಈ ದಿನದ ಮನಸ್ಸಿನ ಮಾತು ಏನ್ ಗೊತ್ತಾ ಕೇಳಿ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ವಿಶಿಷ್ಟ. ಪ್ರತಿಯೊಬ್ಬರ ಗುರಿಗಳು, ಆಕಾಂಕ್ಷೆಗಳು ಮತ್ತೆ ಕನಸುಗಳು ಬೇರೆ ಬೇರೆ ಇರುತ್ತೆ. ಒಬ್ಬರಿಗೆ ಒಂದೊಂದು ವಿಷಯದಲ್ಲಿ ಖುಷಿ ಸಿಗ್ತಾ ಹೋಗುತ್ತೆ. ಇದೆಲ್ಲದರ ಮಧ್ಯ ವೈವಿಧ್ಯಮಯವಾದಂತಹ ಕನಸುಗಳ ನಡುವೆ ನಮ್ಮೆಲ್ಲರೂ ಕೂಡ ಒಂದೇ ಒಂದು ಅತ್ಯಂತ ಸುಂದರವಾದ ಕನಸಿರುತ್ತೆ. ಅದೇ ಒಂದು ಸ್ವಂತ ಮನೆಯನ್ನ ಕಟ್ಟಿ ನಮ್ಮ ಪ್ರೀತಿ ಪಾತ್ರರ ಜೊತೆ ಪ್ರೀತಿಯಿಂದ ನೆಮ್ಮದಿಯಿಂದ ಬಾಳೋದು. ಆದ್ರೆ ಈ ಕನಸನ್ನ ನನಸು ಮಾಡಿಕೊಳ್ಳೋದು ಅಷ್ಟು ಸುಲಭವಲ್ಲ ಬಿಡಿ. ಸಮಯದ ಅಭಾವ, ಆರ್ಥಿಕ ಸವಾಲುಗಳು, ಜೀವನದ ಒತ್ತಡಗಳು, ಇದೆಲ್ಲದರ ಮಧ್ಯೆ ಕೆಲವರು ಇದನ್ನ ಸಾಧಿಸೋದು ಇದ್ದಿದ್ದೆ. ಇನ್ನು ಕೆಲವರು ಹಿನ್ನಡೆಯನ್ನ ಅನುಭವಿಸ್ತಾರೆ. ಜೀವನ ನೀಡುವಂತಹ ಸವಾಲುಗಳನ್ನ ಸ್ವೀಕರಿಸಿ ನಾವು ಸದಾ ಎಲ್ಲದಕ್ಕೂ ಸಿದ್ಧರಿರಬೇಕು ಅಲ್ವಾ.

ಆರಂಭದಲ್ಲಿ ನಮಗೊಂದು ಚಿಕ್ಕದಾದ ಚೊಕ್ಕದಾದ ಮನೆ ಸಾಕು ಅನ್ಸುತ್ತೆ. ಆದ್ರೆ ಸಮಯ ಹೋದಂತೆ ನಿರೀಕ್ಷೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಚಿಕ್ಕ ಮನೆಯಿಂದ ಬಂಗ್ಲೆ, ಬಂಗ್ಲೆಯಿಂದ ಮತ್ತಷ್ಟು ದೊಡ್ಡ ಸೌಧ, ಹೀಗೆ ಗಡಿಗಳೇ ಇಲ್ಲದ ಆಸೆಗಳ ಬೆನ್ನತ್ತಿ ಓಡಲು ನಾವು ಶುರು ಮಾಡ್ತೇವೆ.

ಮನೆ ದೊಡ್ಡದಾಗ್ತಾ ಹೋಗುತ್ತೆ, ಆದ್ರೆ ಆ ಮನೆಯಲ್ಲಿ ಇರಬೇಕಾದಂತಹ ಶಾಂತಿ, ನೆಮ್ಮದಿ ಮತ್ತೆ ಪ್ರೀತಿ ಪಾತ್ರರ ಜೊತೆ ಕಳೆಯುವಂತಹ ಸುಂದರ ಕ್ಷಣಗಳು ಕಳೆದು ಹೋಗ್ಬಿಡುತ್ತೆ. ಅಂತಿಮವಾಗಿ ಕಟ್ಟಿದ ಮನೆಯಲ್ಲಿ ಸಂತೋಷನೇ ಇರೋದಿಲ್ಲ.

ಇಟ್ಟಿಗೆ ಮತ್ತೆ ಸಿಮೆಂಟ್ಗಳಿಂದ ಕಟ್ಟಿದ್ದು ಮನೆನ, ಪ್ರೀತಿ ಕಾಳಜಿ ಮತ್ತೆ ಬಾಂಧವ್ಯಗಳಿಂದ ಕಟ್ಟಿದ ಒಂದು ನೆಮ್ಮದಿಯ ಗೂಡಲ್ವಾ ಒಂದು ನಿಜವಾದಂತಹ ಮನೆ ಅಂದ್ರೆ. ನಮ್ಮ ಆಸೆಗಳು ನಮ್ಮ ಸಂತೋಷವನ್ನ ನುಂಗಿ ಹಾಕಲು ನಾವು ಯಾವತ್ತೂ ಕೂಡ ಬಿಡಬಾರ್ದು. ದೊಡ್ಡ ಬಂಗ್ಲೆಯ ಕನಸನ್ನ ಕಾಣೋದು ತಪ್ಪಲ್ಲ, ಆದರೆ ಆ ಕನಸಿನ ಹಾದಿಯಲ್ಲಿ ನಮ್ಮ ಇಂದಿನ ಸಂತೋಷ ಮತ್ತೆ ಕುಟುಂಬದ ಜೊತೆಗಿನ ಬಂಧವನ್ನ ಬಲಿ ಕೊಡಬಾರ್ದು ನಾವು ಯಾವತ್ತೂ ಕೂಡ. ಅಗತ್ಯವಿದ್ದಾಗ ನಮ್ಮ ಕನಸುಗಳನ್ನ ಮರುರೂಪಿಸಿಕೊಳ್ಬೇಕು. ಸಿಕ್ಕಿರುವಂತಹ ಜೀವನವನ್ನ ಪ್ರೀತಿ ಪಾತ್ರರ ಜೊತೆ ಆನಂದಿಸೋದು ಅತ್ಯಗತ್ಯ.

ಅವು ಹಂಗಿನ ಅರಮನೆಗಿಂತ ಸ್ವಂತ ಗುಡಿಸಲಿ ಮೇಲು. ಅಂದ್ರೆ ಅಧೀನದಲ್ಲಿ ದೊಡ್ಡ ಅರಮನೆಯಲ್ಲಿದ್ರು ಕೂಡ ನಮ್ಗೆ ಸಂತೋಷ ಅನ್ನೋದು ಸಿಗೋದಿಲ್ಲ. ನಮ್ಮದೇ ಆದಂತಹ ಒಂದು ಸಣ್ಣ ಗುಡಿಸಲಿನಲ್ಲಿ ಸ್ವತಂತ್ರವಾಗಿ ಜೀವಿಸುವುದರಲ್ಲಿ ಪ್ರಶಾಂತವಾಗಿ ನೆಮ್ಮದಿ ಜೀವನವನ್ನ ನಾವು ನಡೆಸಬಹುದಂತೆ. ಹಾಗೆಯೇ ಎಲ್ಲರ ಮನೆಯಲ್ಲೂ ಕೂಡ ದೋಸೆ ತೂತು ಅಂತ ಹೇಳ್ತಾರೆ. ಪ್ರತಿಯೊಬ್ಬರ ಕುಟುಂಬ ಅಥವಾ ಮನೆಯಲ್ಲಿ ಒಂದಲ್ಲ ಒಂದು ಸಮಸ್ಯೆ ಖಂಡಿತ ಇದ್ದೇ ಇರುತ್ತೆ. ಅಂತಹ ಅಡಚಣೆಗಳು ಎದ್ದಾಗ ಅವನ್ನೆಲ್ಲ ಎದುರಿಸಿಕೊಂಡು ನಮ್ಮ ಜೀವನವನ್ನ ನಾವು ಸಂಪೂರ್ಣವಾಗಿ ಸಂತೋಷಮಯವಾಗಿ ನಾವು ಮುನ್ನಡೆಸಬೇಕಂತ ಹೇಳಿದಾಗ, ನಮ್ಮ ಮನೆಯಲ್ಲಿ ನಾವು ಸಂತೋಷದ ಹಣತೆಯನ್ನ ಹಚ್ಚಬೇಕು ಅಂತ ಹೇಳಿದಾಗ, ನಮ್ಮ ಆಸೆಗಳಿಗೆ ಒಂದಿಷ್ಟು ಕಡಿವಾಣವನ್ನ ಹಾಕಬೇಕಾಗತ್ತೆ.

ಹಾಗೆ ಜೀವನದ ಕೊನೆಯಲ್ಲಿ, ನಮ್ಮ ಪ್ರತಿದಿನದ ಕೊನೆಯಲ್ಲಿ ನಮಗೆ ನೆಮ್ಮದಿ ಕೊಡೋದು ಆ ಮನೆಯ ಚೌಕಟ್ಟು, ಅದರ ಸೌಲಭ್ಯಗಳಲ್ಲ. ಬದಲಿಗೆ ಆ ಮನೆಯಲ್ಲಿ ನಮ್ಮನ್ನ ಕಾಯುವಂತಹ ಒಂದು ಪ್ರೀತಿಯ ಜೀವ, ಅವರ ನಗು ನಮ್ಮ ಜೊತೆಯಾಗಿರಬೇಕು. ಕನಸಿನ ಮನೆಯನ್ನ ಖಂಡಿತ ಕಟ್ಟೋಣ, ಆದರೆ ಆ ಪ್ರಕ್ರಿಯೆಯಲ್ಲಿ ನಿಜವಾದಂತಹ ಸಂತೋಷ ಮತ್ತೆ ಪ್ರೀತಿ ಪಾತ್ರರನ್ನ ಕಳೆದುಕೊಳ್ಳೋದು ಬೇಡ. ಏನಂತೀರಾ ನೀವು?

ಇನ್ನು ನೀವು ಕಟ್ಟಿದಂತಹ ಮನೆ, ನಾವು ಕಟ್ಟಿದಂತಹ ಮನೆ ನಗುವಿನ ಲೋಕ ಆಗಿ, ನೆಮ್ಮದಿಯ ಸ್ವರ್ಗ ಆಗಲಿ ಅಂತ ಹೇಳ್ತಾ ಇಂದಿನ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಎಲ್ಲ ಆತ್ಮೀಯ ಕೇಳುಗರಿಗೆ ಧನ್ಯವಾದಗಳು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ವಿಕಸಿತ ಭಾರತ್ ಜಿ ರಾಮ್ಜಿ ಅಡಿ ಗರಿಷ್ಠ ಉದ್ಯೋಗ ಒದಗಿಸುವಂತೆ ಅಧಿಕಾರಿಗಳಿಗೆ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ. ಕೃತಕ ಬುದ್ಧಿಮತ್ತೆಯ ಮೂಲಕ ಇ ಆಡಳಿತವನ್ನು ಎಐ ಆಡಳಿತಕ್ಕೆ ಉನ್ನತೀಕರಿಸಲು ರಾಜ್ಯ ಸರ್ಕಾರ ಚಿಂತನೆ. ರಾಜ್ಯದಲ್ಲಿ ಪತ್ತೆಯಾಗದ 16,30,000 ಮತದಾರರು, ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್ ಮಾಹಿತಿ. ವಿಧಾನಸೌಧದಲ್ಲಿ ಇದೇ ಮೊದಲ ಬಾರಿಗೆ ಸಾರ್ವಜನಿಕರ ಸ್ವಾತಂತ್ರ್ಯೋತ್ಸವ ಆಚರಿಸಲು ನಿರ್ಧಾರ, ಫ್ರೀಡಂ ಹಬ್ಬ ಘೋಷಿಸಿದ ಸಚಿವ ಕೃಷ್ಣ ಬೈರೇಗೌಡ. ನವದೆಹಲಿಯಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ತಗ್ಗಿಸುವ ಕುರಿತಂತೆ ಸಭೆ, ರಾಜ್ಯದ ತಂತ್ರಜ್ಞಾನ ಆಧಾರಿತ ವಿಧಾನ ಶ್ಲಾಘಿಸಿದ ಸಮಿತಿ. ವಾರ್ತೆಗಳ ವಿವರ: ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯಡಿ ಪ್ರಾಮಾಣಿಕ ಕಾರ್ಯಾಚರಣೆ ಕಾರ್ಯವಿಧಾನಗಳು ಮತ್ತು ಅನುಷ್ಠಾನ ಮಾರ್ಗಸೂಚಿಗಳನ್ನು ಈ ವಾರದ ಅಂತ್ಯದೊಳಗೆ ಹೊರಡಿಸುವಂತೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಈ ಸಂಬಂಧ ಇಲಾಖೆಯ ಕಾರ್ಯದರ್ಶಿಗೆ ಲಿಖಿತ ಸೂಚನೆ ನೀಡಿರುವ ಅವರು, ಮಳೆ ಕೊರತೆಯ ಪ್ರಸಕ್ತ ಸನ್ನಿವೇಶದಲ್ಲಿ ಎಲ್ಲಾ ಅರ್ಹ ಗ್ರಾಮೀಣರಿಗೆ ಉದ್ಯೋಗ ಖಾತರಿಪಡಿಸುವ ಜೊತೆಗೆ ನಿತ್ಯ 5,00,000 ಮಾನವ ದಿನ ಸೃಜನೆಗಾಗಿ ಗರಿಷ್ಠ ಉದ್ಯೋಗ ನೀಡುವಂತೆ ತಿಳಿಸಿದ್ದಾರೆ.

0: ವಿಬಿಜಿ ರಾಮ್ಜಿ ಅಡಿಯಲ್ಲಿ ಅನುಮೋದಿಸಲಾಗಿರುವ 318 ಕಾಮಗಾರಿಗಳ ವಿವರ, ಮಾದರಿ, ವಿನ್ಯಾಸ, ದರಪಟ್ಟಿ, ಪ್ರಮಾಣಿತ ಮಾನದಂಡ, ತಾಂತ್ರಿಕ ಟಿಪ್ಪಣಿ ಇತ್ಯಾದಿ ಮಾರ್ಗಸೂಚಿಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವಂತೆ ಸೂಚನೆ ನೀಡಿದ್ದಾರೆ. ರಾಜ್ಯ ಸರ್ಕಾರ ಶೀಘ್ರವೇ ಬೆಂಗಳೂರಿನಲ್ಲಿ ಕೃತಕ ಬುದ್ದಿಮತ್ತೆ ವಿಶ್ವವಿದ್ಯಾಲಯ ಸ್ಥಾಪಿಸುವ ಮಹತ್ವಪೂರ್ಣ ಹೆಜ್ಜೆ ಇಡಲಿದೆ ಎಂದು ಗೃಹ ಮತ್ತು ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಹಾಗೂ ಓಲ್ಟರ್ ಹ್ಯಾಂಪ್ಟನ್ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಇಂದು ನಡೆದ ಸುಸ್ಥಿರ ಅಭಿವೃದ್ದಿ ಗುರಿಗಳನ್ನು ಮುನ್ನಡೆಸಲು ಕೃತಕ ಬುದ್ದಿಮತ್ತೆಯ ಬಳಕೆ ಎಂಬ ಅಂತಾರಾಷ್ಟೀಯ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು, ನಿಪುಣ ಕರ್ನಾಟಕ ಯೋಜನೆಯ ಮೂಲಕ ವಿದ್ಯಾರ್ಥಿಗಳಿಗೆ ಮತ್ತು ಯುವ ಜನರಿಗೆ ಉತ್ತಮ ಭವಿಷ್ಯ ರೂಪಿಸುವ ನಿಟ್ಟಿನಲ್ಲಿ 300 ಕೋಟಿ ರೂಪಾಯಿಗಳನ್ನು ಸರ್ಕಾರ ಮೀಸಲಿಟ್ಟಿದೆ ಎಂದು ಹೇಳಿದ್ದಾರೆ. ಕೃಷಿ, ಗ್ರಾಮೀಣಾಭಿವೃದ್ದಿ, ಆರೋಗ್ಯ ಮುಂತಾದ ಕ್ಷೇತ್ರಗಳಲ್ಲಿ ಕೃತಕ ಬುದ್ದಿಮತ್ತೆಯನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವ ಮೂಲಕ ರಾಜ್ಯ ಸರ್ಕಾರ ಇ ಆಡಳಿತವನ್ನು ಎಐ ಆಡಳಿತ ಹಂತಕ್ಕೆ ಉನ್ನತೀಕರಿಸಲು ಪ್ರಯತ್ನಿಸುತ್ತಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಇದೇ 8ರವರೆಗೂ ನಡೆಯಲಿದ್ದು, ಈಗಾಗಲೇ 5,54,32,314 ಗಣತಿ ನಮೂನೆಗಳನ್ನು ನೀಡಲಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 4,43,04,632 ಅರ್ಜಿಗಳು ಡಿಜಿಟಲೀಕರಣಗೊಂಡಿದೆ ಎಂದು ಮಾಹಿತಿ ನೀಡಿದ್ದಾರೆ. ರಾಜ್ಯದಲ್ಲಿ ಸುಮಾರು 16,30,012 ಮತದಾರರು ಪತ್ತೆಯಾಗಿಲ್ಲ ಎಂದು ತಿಳಿಸಿದ್ದಾರೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ 45%ರಷ್ಟು ಮತದಾರರು ನಾಪತ್ತೆಯಾಗಿದ್ದಾರೆ. ಬೆಂಗಳೂರು ಉತ್ತರದಲ್ಲಿ 47%, ಬೆಂಗಳೂರು ಕೇಂದ್ರದಲ್ಲಿ 48%, ಮತ್ತು ಬೆಂಗಳೂರು ದಕ್ಷಿಣದಲ್ಲಿ 51%ರಷ್ಟು ಮತದಾರರು ನಾಪತ್ತೆಯಾಗಿದ್ದಾರೆ ಎಂದು ಹೇಳಿದ್ದಾರೆ. ಹಾವೇರಿ, ಚಾಮರಾಜನಗರ, ಹಾಸನ, ಕೊಡಗು ಸೇರಿದಂತೆ ಕೆಲವು ಜಿಲ್ಲೆಗಳಲ್ಲಿ 100%ರಷ್ಟು ಗಣತಿ ನಮೂನೆಗಳನ್ನು ಹಂಚಿಕೆ ಮಾಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಬಾರಿಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದ ಹಬ್ಬವನ್ನಾಗಿ ರೂಪಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಬೆಂಗಳೂರಿನಲ್ಲಿ ಫ್ರೀಡಂ ಹಬ್ಬವನ್ನು ಆಚರಣೆ ಮಾಡಲಾಗುತ್ತಿದೆ ಎಂದು ಜಿಬಿಎ ನಗರಾಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ಘೋಷಣೆ ಮಾಡಿದ್ದಾರೆ. ಆಗಸ್ಟ್ 15ರಂದು ವಿಧಾನಸೌಧದ ಮುಂಭಾಗದಲ್ಲಿ ಬೆಳಗ್ಗೆಯಿಂದ ರಾತ್ರಿ 10 ಗಂಟೆಯವರೆಗೆ ಸಾಂಸ್ಕೃತಿಕ, ಐತಿಹಾಸಿಕ ಮತ್ತು ಮನರಂಜನಾ ಕಾರ್ಯಕ್ರಮಗಳು ಜರುಗಲಿವೆ. ಈ ಹಬ್ಬವು ವಿವಿಧ ರಾಜ್ಯಗಳನ್ನು ಪ್ರತಿನಿಧಿಸುವ ಸಮುದಾಯಗಳ ಭವ್ಯ ಪರೇಡ್, ಸಾಂಪ್ರದಾಯಿಕ ಉಡುಪುಗಳು, ಜಾನಪದ ಕಲೆ, ಸಂಗೀತ, ನೃತ್ಯ, ಕರಕುಶಲ ವಸ್ತು ಮತ್ತು ಸಾಂಸ್ಕೃತಿಕ ಪ್ರದರ್ಶನಗಳ ಮೂಲಕ ರಾಜ್ಯದ ಶ್ರೀಮಂತ ಪರಂಪರೆ ಮತ್ತು ಭಾರತದ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಸಂಭ್ರಮಿಸಲಿದೆ. ಬೆಂಗಳೂರಿನಲ್ಲಿ ನೆಲೆಸಿರುವ ಎಲ್ಲಾ ರಾಜ್ಯದ ಜನರು ಈ ಹಬ್ಬದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸ್ಮರಣಾರ್ಥ ಭಾರತೀಯ ವಾಯುಪಡೆಯ No.1 ಬ್ಯಾಂಡ್ ತಂಡ ಇದೇ 9ರಂದು ವಿಧಾನಸೌಧದಲ್ಲಿ ಪ್ರದರ್ಶನ ನೀಡಲಿದೆ. ಸಂಜೆ 6 ಗಂಟೆಗೆ ಆರಂಭವಾಗುವ ಈ ಪ್ರದರ್ಶನವು ಸ್ವಾತಂತ್ರ್ಯದ ಚೈತನ್ಯಕ್ಕೆ ಗೌರವ ಮತ್ತು ಭಾರತದ ರಕ್ಷಣಾ ಪಡೆಗಳ ನಿರಂತರ ಪರಂಪರೆಯ ಆಚರಣೆಯಾಗಿರಲಿದೆ. ಸಾರ್ವಜನಿಕರಿಗೆ ಮುಕ್ತವಾಗಿರುವ ಈ ಕಾರ್ಯಕ್ರಮದಲ್ಲಿ ಭಾರತೀಯ ವಾಯುಪಡೆಯ ಹಿರಿಯ ಅಧಿಕಾರಿಗಳು, ಗಣ್ಯರು ಭಾಗಿಯಾಗಲಿದ್ದಾರೆ. ರಕ್ಷಣಾ ಪಡೆಗಳು ಮತ್ತು ನಾಗರಿಕರ ಬಾಂಧವ್ಯಕ್ಕೆ ಈ ಕಾರ್ಯಕ್ರಮ ಸಾಕ್ಷಿಯಾಗಲಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ನೇತೃತ್ವದಲ್ಲಿ ನವದೆಹಲಿಯಲ್ಲಿಂದು ಸಂಸದೀಯ ಸಲಹಾ ಸಮಿತಿ ಸಭೆ ನಡೆಯಿತು. ತಂತ್ರಜ್ಞಾನ, ಸಮುದಾಯದ ಭಾಗವಹಿಸುವಿಕೆ ಮತ್ತು ಸಂಘಟಿತ ರಾಷ್ಟೀಯ ಕಾರ್ಯಕ್ರಮಗಳ ಮೂಲಕ ಮಾನವ ವನ್ಯಜೀವಿ ಸಂಘರ್ಷ ತಗ್ಗಿಸುವಿಕೆಯನ್ನು ಬಲಪಡಿಸುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು. ರಾಜ್ಯದಿಂದ ಭಾಗವಹಿಸಿದಂತಹ ಅಧಿಕಾರಿಗಳು ಕೃತಕ ಬುದ್ದಿಮತ್ತೆ, ಸಶಕ್ತ ಕಣ್ಗಾವಲು, ಕಮಾಂಡ್ ಸೆಂಟರ್ಗಳು, ಎಂಜಿನಿಯರ್ ಹಸ್ತಕ್ಷೇಪಗಳು, ತ್ವರಿತ ಸ್ಪಂದನಾ ಪಡೆಗಳು, ಸಮುದಾಯ ಸ್ವಯಂ ಸೇವಕ ಜಾಲಗಳು ಮತ್ತು ಇ ಪರಿಹಾರ, ಡಿಜಿಟಲ್ ಪರಿಹಾರ ವ್ಯವಸ್ಥೆಗಳನ್ನು ಆಧರಿಸಿದ ಸಮಗ್ರ 6 ಸ್ತಂಭಗಳ ಮಾದರಿಯನ್ನು ಪ್ರಸ್ತುತಪಡಿಸಿದ್ದಾರೆ. ಕರ್ನಾಟಕದ ತಂತ್ರಜ್ಞಾನ ಆಧಾರಿತ ವಿಧಾನಗಳನ್ನು ಸಮಿತಿ ಶ್ಲಾಘಿಸಿದೆ. ಬೆಂಗಳೂರು ಹುಬ್ಬಳ್ಳಿ ಮೀರಜ್ ಮತ್ತು ಅಮೃತಸರ ಮಾರ್ಗವಾಗಿ ರಾಜ್ಯದಿಂದ ಜಮ್ಮು ಮತ್ತು ಕಾಶ್ಮೀರದ ವೈಷ್ಣೋದೇವಿ ಕತ್ರಾಗೆ ಎಕ್ಸ್ಪ್ರೆಸ್ ರೈಲು ಸೇವೆ ಆರಂಭಿಸಬೇಕು ಎಂದು ದಾವಣಗೆರೆ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ಮನವಿ ಮಾಡಿದ್ದಾರೆ. ನವದೆಹಲಿಯಲ್ಲಿ ಇಂದು ಸಚಿವರನ್ನು ಭೇಟಿ ಮಾಡಿದ ಸಂಸದರು ರಾಜ್ಯದಿಂದ ಉತ್ತರ ಭಾರತ ಹಾಗೂ ಪ್ರವಾಸಿ ತಾಣಗಳಿಗೆ ತೆರಳುವ ಯಾತ್ರಾರ್ಥಿಗಳ ಸಂಖ್ಯೆ ಹೆಚ್ಚಿದ್ದು ಬೆಂಗಳೂರು ಹುಬ್ಬಳ್ಳಿ ಮೀರಜ್ ಮಾರ್ಗದಲ್ಲಿ ಹೊಸ ರೈಲು ಆರಂಭಿಸಿದರೆ ಮಧ್ಯ ಮತ್ತು ಉತ್ತರ ಕರ್ನಾಟಕದ ಪ್ರಯಾಣಿಕರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದ್ದಾರೆ. ಯಶವಂತಪುರ ಶ್ರೀಶೈಲ ರೈಲು ಸೇವೆಯನ್ನು ದಾವಣಗೆರೆ ಮತ್ತು ತುಮಕೂರು ಜಿಲ್ಲೆಗಳ ಮೂಲಕ ವಿಸ್ತರಿಸಬೇಕು. ಮಾಯಕೊಂಡ ನಿಲ್ದಾಣದಲ್ಲಿ ಸಿದ್ಧಗಂಗಾ ಸೂಪರ್ಫಾಸ್ಟ್ ಮತ್ತು ವಿಶ್ವ ಮಾನವ ಎಕ್ಸ್ಪ್ರೆಸ್ ರೈಲುಗಳಿಗೆ ನಿಲುಗಡೆ ಕಲ್ಪಿಸಬೇಕು. ಹರಿಹರ ಚಿತ್ರದುರ್ಗ ಪ್ರಯಾಣಿಕ ರೈಲು ಸೇವೆಯನ್ನು ಶೀಘ್ರವೇ ಪುನರಾರಂಭಿಸಬೇಕು ಎನ್ನುವುದು ಸೇರಿದಂತೆ ದಾವಣಗೆರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಬಹುದಿನಗಳ ರೈಲ್ವೆ ಯೋಜನೆಯ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಮನವಿ ಮಾಡಿದ್ದಾರೆ. ಬೆಂಗಳೂರಿನ ಕೆಆರ್ ಮಾರುಕಟ್ಟೆಯಲ್ಲಿ ಇಂದು ಅತಿದೊಡ್ಡ ತೆರವು ಕಾರ್ಯಾಚರಣೆ ನಡೆಯಿತು. ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯ ಆಯುಕ್ತ ಜಗದೀಶ್ ಜಿ ನೇತೃತ್ವದಲ್ಲಿ ತೆರವು ಕಾರ್ಯಾಚರಣೆ ನಡೆದಿದ್ದು ಅಧಿಕಾರಿಗಳೊಂದಿಗೆ ಪರಿಶೀಲನೆ ನಡೆಸಿದರು. ಕೆಆರ್ ಮಾರುಕಟ್ಟೆ ಮೇಲ್ಸೇತುವೆ ಕೆಳಗಡೆ ಅನಧಿಕೃತವಾಗಿ ನಿರ್ಮಾಣ ಮಾಡಿಕೊಂಡಿದ್ದಂತಹ ಸುಮಾರು 150 ಅಂಗಡಿಗಳನ್ನು ತೆರವು ಮಾಡಲಾಗಿದೆ. ಬಳಿಕ ಮಾತನಾಡಿದ ಪಾಲಿಕೆ ಆಯುಕ್ತರಾದಂತಹ ಜಗದೀಶ್ ಜಿ ಪಾದಚಾರಿ ಮಾರ್ಗದಲ್ಲಿ ವ್ಯಾಪಾರ ಮಾಡುವವರು ಕೂಡಲೇ ತೆರವುಗೊಳಿಸುವಂತೆ ಮನವಿ ಮಾಡಿದ್ದಾರೆ. 15 ದಿನಗಳ ಹಿಂದೆಯೇ ಅನಧಿಕೃತ ಅಂಗಡಿ ನಿರ್ಮಾಣ ಮಾಡಿದ್ದವರಿಗೆ ಪಾಲಿಕೆ ತೆರವು ಮಾಡುವ ಬಗ್ಗೆ ಮಾಹಿತಿ ನೀಡಿತ್ತು. ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ಶಾಸಕ ಬಸನಗೌಡ ದದ್ದಲ್ ರಾಜೀನಾಮೆ ನೀಡಿದ್ದಾರೆ. ರಾಜೀನಾಮೆ ಪತ್ರವನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಸಲ್ಲಿಸಿದ್ದಾರೆ. ರಾಯಚೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಬಸನಗೌಡ ದದ್ದಲ್ ಅವರು ಪ್ರಬಲ ಸಚಿವಾಕಾಂಕ್ಷಿಯಾಗಿದ್ದರು. ತಾವು ಒಬ್ಬ ಪ್ರಬಲ ಸಚಿವಾಕಾಂಕ್ಷಿ ಎಂಬುದನ್ನು ವರಿಷ್ಠರ ಗಮನಕ್ಕೆ ತಂದಿದ್ದರು. ಆದರೆ ಸಚಿವ ಸ್ಥಾನ ಸಿಗದಿರುವುದಕ್ಕೆ ಅಸಮಾಧಾನಗೊಂಡು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ದ್ವಿಪಥ ಕಾಮಗಾರಿಯ ಕಾರಣದಿಂದಾಗಿ ಭಾಗಶಃ ರದ್ದಾಗಿದ್ದಂಥ ಲೋಂಡಾ ಕ್ಯಾಸಲ್ ರಾಕ್ ನಡುವಿನ ರೈಲು ಸೇವೆಯನ್ನು ಪುನರಾರಂಭಿಸಲು ನೈರುತ್ಯ ರೈಲ್ವೆ ವಿಭಾಗ ಅಧಿಕೃತ ಆದೇಶ ಹೊರಡಿಸಿದೆ. ಕ್ಯಾಸಲ್ ರಾಕ್ ಮತ್ತು ಜೋಯ್ಡಾ ಸುತ್ತಮುತ್ತಲಿನ ಭಾಗದ ಸಾರ್ವಜನಿಕರು ಮತ್ತು ಪ್ರಯಾಣಿಕರು ಎದುರಿಸುತ್ತಿದ್ದಂತಹ ತೀವ್ರ ತೊಂದರೆ ಮನಗಂಡು ರೈಲು ಸಂಚಾರವನ್ನು ಪುನರಾರಂಭಿಸುವಂತೆ ಕೇಂದ್ರ ರೈಲ್ವೆ ರಾಜ್ಯ ಸಚಿವ ಪಿ ಸೋಮಣ್ಣ ಅವರಿಗೆ ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಮನವಿ ಮಾಡಿದ್ದರು. ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ಮನವಿಯನ್ನು ಪುರಸ್ಕರಿಸಿರುವಂತಹ ರೈಲ್ವೆ ಸಚಿವಾಲಯವು ರೈಲು ಸಂಚಾರಕ್ಕೆ ಅನುಮೋದನೆಯನ್ನು ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಕಸಿತ ಭಾರತ್ ಜಿ ರಾಮ್ಜಿ ಅಡಿ ಗರಿಷ್ಠ ಉದ್ಯೋಗ ಒದಗಿಸುವಂತೆ ಅಧಿಕಾರಿಗಳಿಗೆ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ. ಕೃತಕ ಬುದ್ಧಿಮತ್ತೆಯ ಮೂಲಕ ಇ ಆಡಳಿತವನ್ನು ಎಐ ಆಡಳಿತಕ್ಕೆ ಉನ್ನತೀಕರಿಸಲು ರಾಜ್ಯ ಸರ್ಕಾರ ಚಿಂತನೆ. ರಾಜ್ಯದಲ್ಲಿ ಪತ್ತೆಯಾಗದ 16,30,000 ಮತದಾರರು, ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್ ಮಾಹಿತಿ. ವಿಧಾನಸೌಧದಲ್ಲಿ ಇದೇ ಮೊದಲ ಬಾರಿಗೆ ಸಾರ್ವಜನಿಕರ ಸ್ವಾತಂತ್ರ್ಯೋತ್ಸವ ಆಚರಿಸಲು ನಿರ್ಧಾರ, ಫ್ರೀಡಂ ಹಬ್ಬ ಘೋಷಿಸಿದ ಸಚಿವ ಕೃಷ್ಣ ಬೈರೇಗೌಡ. ನವದೆಹಲಿಯಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ತಗ್ಗಿಸುವ ಕುರಿತಂತೆ ಸಭೆ, ರಾಜ್ಯದ ತಂತ್ರಜ್ಞಾನ ಆಧಾರಿತ ವಿಧಾನ ಶ್ಲಾಘಿಸಿದ ಸಮಿತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
3: ಹಾಯ್ ಹಲೋ ನಮಸ್ಕಾರ, ನೀವು ಕೇಳ್ತಾ ಇರೋದು FM ರೈನ್ಬೋ 101.3. ಸಂಜೆಯ ಕೆಂಪು ಬಿಸಿಲು ಕರಗಿ ಸಿಟಿ ಲೈಟ್ಸ್ ಆನ್ ಆಗಿವೆ. ಈಗ ಕೇಳ್ತಿರೋದು ಸನ್ಸೆಟ್ ಸುರಭಿ. ಕಾರ್ಯಕ್ರಮಕ್ಕೆ ಸ್ವಾಗತ ಅಂತಿರೋದು ನಾನು ನಿಮ್ಮ RJ ಅರ್ಜುನ್. ಸಂಜೆ ಅಂದ ತಕ್ಷಣ ನಮಗೆ ನೆನಪಾಗೋದು ವಿಶ್ರಾಂತಿ, ಒಂದು ಸ್ವಲ್ಪ ಪ್ರೀತಿ ಮತ್ತು ಕೆಲವೇ ನೆನಪುಗಳು. ಆದರೆ ಇವತ್ತು ಸಂಜೆ ಒಂಚೂರು ನಮ್ಮ ಸ್ಯಾಂಡಲ್ವುಡ್ಗೆ ಹೋಗಿದ್ದು ಬರೋಣ. ಏನಂತೀರ? ಕನ್ನಡಿಗರ ಬೆಳ್ಳಿ ಪರದೆಯ ಮೇಲೆ ಮೂಡಿ ಬಂದಂಥ, ಜಗತ್ತೇ ತಿರುಗಿ ನೋಡುವಂತೆ ಮಾಡಿದ ಕೆಲವು ಅತ್ಯಂತ ಶಕ್ತಿಶಾಲಿ ವಿಭಿನ್ನ ಮಹಿಳಾ ಪಾತ್ರಗಳ ಬಗ್ಗೆ ಮಾತನಾಡ್ತೀನಿ ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಅವರ ಸಾಹಸಗಾಥೆಯನ್ನು ನಿಮ್ಮ ಮುಂದೆ ಬೆಚ್ಚಿಡ್ತಿದ್ದೀನಿ. ಇವರು ಬರೀ ಪಾತ್ರಗಳಲ್ಲ, ಹೆಣ್ಣಿನ ಮನಸ್ಸಿನ ರಹಸ್ಯ ದ್ವೀಪಗಳು ಅಂತಲೇ ಹೇಳ್ಬೋದು. ನಿಮಗೆ ಯಾವ ಪಾತ್ರ ತುಂಬ ಇಷ್ಟ ನಮಗೆ ವಾಟ್ಸಾಪ್ ಮೂಲಕ ಸಂದೇಶ ಕಳಿಸಿ ಅಂತ ಹೇಳ್ತಾ, ನಮ್ಮ ವಾಟ್ಸಾಪ್ ಸಂಖ್ಯೆ 9480909013 9409001013. ಸಂದೇಶವನ್ನು ಕಳಿಸ್ಕೊಡಿ. ಸದ್ಯಕ್ಕೆ ಈ ಒಂದು ಗೀತೆ ಭೂಪತಿ ಚಿತ್ರದಿಂದ ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

0: ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಮೊದಲು ನೆನಪಾಗೋದು 90ರ ದಶಕದ ಆ ಧೂಳೆಬ್ಬಿಸುವಂತಹ ಸೌಂಡು. ಹೌದು, ಮಹಾರಾಷ್ಟ್ರವರ ನಂಜುಂಡಿ ಅಥವಾ ಪೊಲೀಸ್ ಕರ್ತವ್ಯ ದರದ ಸಿನಿಮಾಗಳು ಅನ್ಯಾಯ ಕಂಡಾಗ ಖಾಕಿ ತೊಟ್ಟು ಗನ್ ಹಿಡಿದು ವಿಲನ್ಗಳಿಗೆ ಧೂಳೆಬ್ಬಿಸಿದ ಲೇಡಿ ಟೈಗರ್ ಅವತಾರ. ಆಕ್ಷನ್ ಸೀಕ್ವೆನ್ಸ್ಗಳಲ್ಲಿ ಅಬ್ಬರಿಸಿ ಬೊಬ್ಬರದ ಪಾತ್ರಗಳು ಇಂದಿಗೂ ಪ್ರತಿಯೊಬ್ಬ ಹೆಣ್ಣಿಗೂ ಒಂಥರ ಬೂಸ್ಟರ್ ಡೋಸ್ ಅಂತಲೇ ಹೇಳ್ಬೋದು ಅಲ್ವಾ. ಸೊ ಈ ರೀತಿಯಾದಂಥ ವಿಮೆನ್ ಸೆಂಟ್ರಿಕ್ ಮೂವೀಸ್, ಮಹಿಳಾ ಕೇಂದ್ರಿತ ಕನ್ನಡ ಚಲನಚಿತ್ರಗಳು ನಿಮಗೆ ಯಾವುದು ತುಂಬ ಖುಷಿ ಕೊಡುತ್ತೆ, ತುಂಬ ಇಷ್ಟ ಆಗುತ್ತೆ? ಬಹಳಷ್ಟು ನಟಿಯರು ಕನ್ನಡದಲ್ಲಿ ನಟಿಸಿದ್ದಾರೆ. ಯಾವ ಚಿತ್ರ ನಿಮಗೆ ಬಹಳಷ್ಟು ಹತ್ತಿರವಾದದ್ದು ಅಂತ ಕೇಳ್ತಾ ಇದ್ದೀನಿ. ನಿಮ್ಮ ಉತ್ತರಗಳು ನಮ್ಮ ವಾಟ್ಸಪ್ ಸಂಖ್ಯೆಗೆ ಬರಲಿ, 9480901013. ಸದ್ಯಕ್ಕೆ ಮಹಾಲಕ್ಷ್ಮಿಯವರ ಚಿತ್ರದ್ದೇ ಒಂದೆರಡು ಗೀತೆಗಳು ನಿಮಗಾಗಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ಒಂದು ಕಡೆ ನಮಗೆ ಮಾಲಾಶ್ರೀ ಅವ್ರು ಇಷ್ಟ, ಆದರೆ ಇನ್ನೊಂದು ಕಡೆ ಸೌಂದರ್ಯ ಅವ್ರು ಇಷ್ಟ, ಹಾಗೆ ಪ್ರೇಮ ಅವ್ರು ಇಷ್ಟ ಅಂತ ಸಂದೇಶಗಳನ್ನ ಕಳಿಸ್ತಾ ಇದ್ದೀರಾ, ಧನ್ಯವಾದ ಅಂತ ಹೇಳ್ತಾ ಪುಟ್ಟಣ್ಣ ಕಣ್ಗಾಲ್ ಅವರ ರಂಗನಾಯಕಿಯನ್ನು ಒಮ್ಮೆ ಕಲ್ಪಿಸ್ಕೊಳ್ಳಿ. ಸಮಾಜ ವಿಧಿಸೋ ನೀತಿ ನಿಯಮಗಳ ಹಂದ್ರದಲ್ಲಿ ಸಿಲುಕಿ ತನ್ನ ಸ್ವಂತಿಕೆ ಮತ್ತು ತಾಯಿ ಪ್ರೇಮದ ನಡುವೆ ತೊಳಲಾಡುವಂಥ ಪಾತ್ರ. ಆರತಿಯವರ ಕಣ್ಗಳಲ್ಲಿ ಕಾಣೋ ಆ ನೋವು ಮತ್ತು ಗಾಂಭೀರ್ಯ ಇದೆಯಲ್ಲ, ಅದು ವೀಕ್ಷಕರ ಹೃದಯವನ್ನು ಚುರುಕನ್ಸುತ್ತೆ. ಹೆಣ್ಣಿನ ಮನಸ್ಸಿನ ಆಳವಾದ ಸಂಕಟ ಮತ್ತು ಕಲಾತ್ಮಕ ಸೌಂದರ್ಯಕ್ಕೆ ಇಂದಿಗೂ ರಂಗನಾಯಕಿಯೇ ಅಲ್ಟಿಮೇಟ್ ಎಕ್ಸಾಂಪಲ್ ಅಂದರೆ ಖಂಡಿತ ತಪ್ಪಾಗಲಿಕ್ಕಲ್ಲ. ಅಲ್ಲ ನೋಡಿ, ಸೌಂದರ್ಯ ಅವ್ರದ್ದು ಆಪ್ತ ಮಿತ್ರ ನಮಗಿಷ್ಟ ಅಂತ ಪ್ರಣೀತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಅದು ನಾಗವಲ್ಲಿ ಪಾತ್ರ ಬಹಳ ಭಯ ಹುಟ್ಟಿಸುತ್ತೆ ವಿಮೆನ್ ಸೆಂಟ್ರಿಕ್ ರೋಲಲ್ಲಿ ಅಂತ ಹೇಳ್ತಿದ್ದಾರೆ. ಹಾಗೆ ಮಹಾಲಕ್ಷ್ಮಿ ಅವರ ದುರ್ಗಿ ಚಿತ್ರ ಇಷ್ಟ ಅಂತ ಇನ್ನೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ. ಸದ್ಯಕ್ಕೆ ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ಸೌಂದರ್ಯ ಅವರ ಅಭಿನಯದ ಆಪ್ತ ಮಿತ್ರ ಚಿತ್ರದಿಂದ.

ಲಕ್ಕದೆ ಸ್ಲಾಯ್ ಲಕ್ಕದೆ ಅಂತ ಅಂಕುಡಂಕು ದಾರಿ ಬೇಡ ಅನ್ನುವಂಥ ಸಾಂಗ್ ಆಪ್ತ ಮಿತ್ರ ಚಿತ್ರದ್ದು. ಎಷ್ಟು ಸುಂದರವಾಗಿದೆ. ಇಲ್ಲೊಬ್ಬರು ಮೆಸೇಜನ್ನು ಕಳಿಸಿದ್ದಾರೆ. ಲಾಸ್ಟ್ ನಂಬರ್ 1774 ನಟರಾಜ ಅವರು ಹಣಬೆಯಿಂದ ತಮ್ಮ ಸಂದೇಶ ಕಳಿಸಿದ್ದಾರೆ. ಸೌಂದರ್ಯ ಅವರ ಅಭಿನಯ ತುಂಬ ಚೆನ್ನಾಗಿದೆ ಸಿಪಾಯಿ ಚಲನಚಿತ್ರದಲ್ಲಿ ಅಂತ ಸಂದೇಶ ಕಳಿಸಿದ್ದಾರೆ. ಅದೇನು ಅದಕ್ಕೇನಂತೆ, ಅದ್ರ ಆ ಮೂವಿದ್ದು ಒಂದು ಸಾಂಗ್ ಪ್ಲೇ ಮಾಡಿಬಿಡೋಣ ಬಿಡಿ. ಪ್ರತಿಯೊಂದು ಮಹಿಳಾ ಕೇಂದ್ರಿತ ಸಿನಿಮಾ ಸೀರಿಯಸ್ ಇರಬೇಕಿಲ್ಲ ಅಲ್ವಾ. ನಮ್ಮ ಮನೆಯ ಕ್ಯೂಟ್ ಹುಡುಗಿ ಅಂತೆ ಕಾಣ್ತಲೇ ತಮಗೆ ಬೇಕಾದದನ್ನು ಸಾಧಿಸಿಕೊಳ್ಳೋ ಜಾಣತನದ ಪಾತ್ರಗಳಿವೆಯಲ್ಲ. ಉದಾಹರಣೆಗೆ ಗಣೇಶನ್ ಮದುವೆಯಿಂದ ಹಿಡಿದು ಇತ್ತೀಚಿನ ಲೈಟ್ ಹಾರ್ಟೆಡ್ ಕೌಟುಂಬಿಕ ಸಿನಿಮಾಗಳವರೆಗೆ ಬಹಳ ಸೊಗಸಾಗಿ ಮೂಡಿಬಂದಿವೆ. ತಮಾಷೆಯಾಗಿ ಇಡೀ ಮನೆಯನ್ನು ಇಡೀ ಊರನ್ನೇ ತಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋ ಆ ಸಿಹಿ ಖಾರದ ಪಾತ್ರಗಳು ನಮಗೆ ನಮ್ಮ ಅಮ್ಮಂದಿರನ್ನು ಅಕ್ಕ ತಂಗಿಯರನ್ನು ನೆನಪಿಸ್ತವೆ ಅಲ್ವಾ. ಸದ್ಯಕ್ಕೆ ಸಿಪಾಯಿ ಚಿತ್ರದಿಂದ ಬಂಗಾರದ ಬೊಂಬೆ ಎನ್ನುವಂತಹ ಗೀತೆಯನ್ನು ಕೇಳ್ಕೊಂಡು ಬನ್ನಿ. ಮತ್ತೆ ಮಾತನಾಡ್ತೀನಿ.

ಎಸ್, ಸಾಕಷ್ಟು ಸಂದೇಶ ಬಂದಿದೆ, ಓದ್ತೀನಿ. ಅದಕ್ಕೆ ಮುಂಚೆ ಇನ್ನೊಂದು ಮುಖ ಅಂದರೆ ಕರಾವಳಿ ಮತ್ತು ಉತ್ತರ ಕನ್ನಡದ ಮಣ್ಣಿನ ವಾಸನೆ ಇರುವಂಥ ಪಾತ್ರಗಳು, ವಿಮೆನ್ ಸೆಂಟ್ರಿಕ್ ರೋಲ್ಸ್. ದ್ವೀಪ ಚಿತ್ರದಲ್ಲಿ ನಟಿ ಸೌಂದರ್ಯ ಅವರ ನಟನೆ ನೆನಪಿದೆಯಾ? ಮಳೆ, ಪ್ರವಾಹ, ಕತ್ತಲೆ ಬದುಕನ್ನೇ ಆವರಿಸಿದರೂ ಕೂಡ ತಾನು ಹುಟ್ಟಿದ ಮಣ್ಣನ್ನು ಬಿಟ್ಟು ಹೋಗಲ್ಲ ಅಂತ ನಿಲ್ಲುವಂಥ ಆ ಪಟೇಲರ ಗಂಗಾ. ಅದು ಬರೀ ಪಾತ್ರವಲ್ಲ, ಈ ಭೂಮಿಯಷ್ಟೇ ತಾಳ್ಮೆ ಮತ್ತು ಗಟ್ಟಿತನ ಇರೋ ಭಾರತೀಯ ಹೆಣ್ಣಿನ ಪ್ರತಿರೂಪ ಅಂದರೆ ತಪ್ಪಾಗಲಿಕ್ಕಿಲ್ಲ. ಆ ಪಾತ್ರವನ್ನು ನೋಡಿದಾಗ ನಮಗೆ ಅರಿವಿಲ್ಲದೆ ಕಣ್ಣಂಚಲ್ಲಿ ನೀರು ಬರುತ್ತೆ. ಅರೆ, ನಾನು ಸೌಂದರ್ಯ ಪಕ್ಕ ಅಭಿಮಾನಿ ಅಂತಿದ್ದಾರೆ ಅನುಷಾ ಅವರು. ಖಂಡಿತ ಅವ್ರಿಗೆ ಮನಸ್ಸೋಲ್ದೇ ಇರೋರು ಯಾರು ಹೇಳಿ. ಹಾಗೆ ಇನ್ನೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ, ಕಲ್ಲೇಶ್ವರ ಕುಮಾರ್ ಅವರು ಶ್ರೀನಗರ ತುಮಕೂರಿನಿಂದ. ಪ್ರತಿಯೊಂದು ಯಶಸ್ಸಿನ ಹಿಂದೆ ಪೂಜ್ಯ ನಾರಿ ಇದ್ದಾಳೆ ಅನ್ನೋದು ಶತಮಾನಗಳಿಂದಲೂ ಸಾಬೀತಾಗಿದೆ. ಅದು ದಿನನಿತ್ಯದ ಜೀವನದಿಂದ ಸಿನಿಮಾ ಮನೋರಂಜನೆ, ಈ ರೀತಿ ನಾಯಕನ ಯಶಸ್ಸಿನ ಹಿಂದೆ ಅಥವಾ ಸಂಸಾರದ ಮೇಲ್ವಿಚಾರಣೆ, ಇಂಥ ಎಷ್ಟೋ ಜೀವನ ಬದಲಿಸುವಂಥ ಚಲನಚಿತ್ರಗಳಿಗೆ ನಾಯಕಿಯರು ಸಾಕ್ಷಿಯಾಗಿದ್ದಾರೆ, ಇದು ನಮ್ಮ ಹೆಮ್ಮೆ ಅಂತಿದ್ದಾರೆ ಕಲ್ಲೇಶ್ವರ ಅವರು. ಧನ್ಯವಾದಗಳು ಕಲ್ಲೇಶ್ವರ ಅವರೇ ತಮ್ಮ ಸಂದೇಶ ಕಳಿಸ್ಕೊಟ್ಟಿದ್ದಕ್ಕೆ. ಸದ್ಯಕ್ಕೆ ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ಈ ಒಂದು ಸನ್ಸೆಟ್ ಸುರಭಿಯಲ್ಲಿ ಕೇಳಿ, ಎಂಜಾಯ್ ಮಾಡಿ.

ಹಬ್ಬ ಅನುಷ ಅವರೇ ಹೇಳ್ತಿದ್ದಾರೆ, ದ್ವೀಪ ಸಿನಿಮಾ ನಮ್ಮೂರಲ್ಲಿ ಚಿತ್ರೀಕರಣಗೊಂಡಿದ್ದು ಅಂತ. ಬಹುಶಃ ಚಿತ್ರೀಕರಣ ನೀವು ನೋಡಿದರೆ ಅದೃಷ್ಟವಂತರು ಅಂತ ಹೇಳ್ತಾ ಗಿರೀಶ್ ಕಾಸರವಳ್ಳಿಯವರ ಅದ್ಭುತ ಕತೆ. ಹಾಗೆ ಸೊ ಬೆಳ್ಳಿ ಪರದೆಯ ಮೇಲೆ ಧೂಳೆಬ್ಬಿಸಿದ ಈ ರಿಯಲ್ ಕ್ವೀನ್ಸ್ ಕತೆ, ಬಹಳಷ್ಟು ನಟಿಯರ ಹೆಸರು ನಾನು ತಗೊಂಡೇ ಇಲ್ಲ ಇಲ್ಲಿ, ಕ್ಷಮೆ ಇರಲಿ ಯಾಕಂದರೆ ಸಮಯದ ಅಭಾವ ಇರೋದ್ರಿಂದ. ಹಾಗಾಗಿ ಸಂಜೆ ಕರಗಿ ರಾತ್ರಿ ಆಗಬಹುದು, ಆದರೆ ಈ ಪಾತ್ರ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ತಿದ್ದುಪಡಿ ಮಸೂದೆಗೆ ಸಂಸತ್ ಅನುಮೋದನೆ. ಬ್ರಿಕ್ಸ್ ಭ್ರಷ್ಟಾಚಾರ ವಿರೋಧಿ ಸಭೆ. ಭ್ರಷ್ಟಾಚಾರ ವಿರುದ್ಧ ಶೂನ್ಯ ಸಹಿಷ್ಣು ನೀತಿ ಪುನರುಚ್ಚರಿಸಿದ ಭಾರತ. ಕರಾವಳಿ ಕರ್ನಾಟಕ ಸೇರಿ ವಿವಿಧ ರಾಜ್ಯಗಳಲ್ಲಿ ನಾಳೆ ಭಾರೀ ಮಳೆ. ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿ. ಭಾರತದ 7 ಆಟಗಾರ್ತಿಯರು ಮಹಿಳಾ ಸಿಂಗಲ್ಸ್ನ 2ನೇ ಸುತ್ತಿಗೆ ಪ್ರವೇಶ. ವಾರ್ತೆಗಳ ವಿವರ. ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ತಿದ್ದುಪಡಿ ಮಸೂದೆ 2026ರನ್ನು ಸಂಸತ್ ಅಂಗೀಕರಿಸಿದೆ. ರಾಜ್ಯಸಭೆಯು ಚರ್ಚೆಯ ನಂತರ ಶಾಸನವನ್ನು ಲೋಕಸಭೆಗೆ ಹಿಂತಿರುಗಿಸಿದೆ. ಭಾರತದ ಮುಖ್ಯ ನ್ಯಾಯಮೂರ್ತಿಯನ್ನು ಹೊರತುಪಡಿಸಿ ಸುಪ್ರೀಂಕೋರ್ಟ್ನ ನ್ಯಾಯಾಧೀಶರ ಸಂಖ್ಯೆಯನ್ನು ಪ್ರಸ್ತುತ 33ರಿಂದ 37ಕ್ಕೆ ಹೆಚ್ಚಿಸಲು ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ಕಾಯ್ದೆ 1956ಕ್ಕೆ ಮತ್ತಷ್ಟು ತಿದ್ದುಪಡಿ ಮಾಡುವ ಗುರಿಯನ್ನು ಈ ಮಸೂದೆ ಹೊಂದಿದೆ. ಲೋಕಸಭೆಯು ಸೋಮವಾರ ಮಸೂದೆಯನ್ನು ಅಂಗೀಕರಿಸಿದೆ. ಕಾರ್ಯವಿಧಾನಗಳನ್ನು ಪೂರ್ಣಗೊಳಿಸಿದ ನಂತರ ಉಪಸಭಾಪತಿಯವರು ಸದನವನ್ನು ದಿನದ ಮಟ್ಟಿಗೆ ಮುಂದೂಡಿದರು. ಈ ವರ್ಷದ ಮೇ ತಿಂಗಳಿನಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆಯನ್ನು 33ರಿಂದ 37ಕ್ಕೆ ಹೆಚ್ಚಿಸಲು ಸುಗ್ರೀವಾಜ್ಞೆಯನ್ನು ಪ್ರಕಟಿಸಿದರು. ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ತಿದ್ದುಪಡಿ ಮಸೂದೆ 2026ರನ್ನು ಮಂಡಿಸಿದರು. ಮಸೂದೆ ಕುರಿತು ಚರ್ಚೆಯನ್ನು ಪ್ರಾರಂಭಿಸಿದ ಕಾಂಗ್ರೆಸ್ನ ವಿವೇಕ್ ತಂಖಾ ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆಯನ್ನು 33ರಿಂದ 37ಕ್ಕೆ ಹೆಚ್ಚಿಸಲು ಸುಗ್ರೀವಾಜ್ಞೆ ತರುವ ಉದ್ದೇಶವನ್ನು ಪ್ರಶ್ನಿಸಿದರು. ಚರ್ಚೆಯಲ್ಲಿ ಭಾಗಿಯಾಗಿದ್ದ ಬಿಜೆಪಿಯ ಸಂಗೀತಾ ಯಾದವ್ ಸುಪ್ರೀಂಕೋರ್ಟ್ನಲ್ಲಿ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಸುವ ಮಸೂದೆಯು ಐತಿಹಾಸಿಕ ಮತ್ತು ದೂರದೃಷ್ಟಿಯ ಹೆಜ್ಜೆಯಾಗಿದ್ದೇ ಎಂದು ಬಣ್ಣಿಸಿದರು. ತೆಲಂಗಾಣದ ಹೈದರಾಬಾದ್ನಲ್ಲಿ ನಡೆದ ಬ್ರಿಕ್ಸ್ ಭ್ರಷ್ಟಾಚಾರ ವಿರೋಧಿ ಕಾರ್ಯಕಾರಿ ಗುಂಪಿನ 2ನೇ ಸಭೆ ಇಂದು ಮುಕ್ತಾಯಗೊಂಡಿತು. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಲ್ಲಿ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಡಿಒಪಿಟಿ ಆಯೋಜನೆ ಮಾಡಿದಂತಹ ಈ ಸಭೆಯಲ್ಲಿ ಭ್ರಷ್ಟಾಚಾರದ ವಿರುದ್ದ ಭಾರತದ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಡಿಒಪಿ

0: ಎಸ್ಪಿ ಕಾರ್ಯದರ್ಶಿ ರಚನಾ ಶಾ ಪುನರುಚ್ಚರಿಸಿದರು. ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ತಲೆ ಮರೆಸಿಕೊಂಡಿರುವಂತಹ ಆರೋಪಿಗಳನ್ನು ಪತ್ತೆ ಹಚ್ಚಲು ಹಾಗೂ ಹಸ್ತಾಂತರ ಪ್ರಕ್ರಿಯೆಗೆ ನೆರವಾಗುವ ಬ್ರಿಕ್ಸ್ ಕಾನೂನು ಜಾರಿ ಅಧಿಕಾರಿಗಳ ಜಾಲ ಸ್ಥಾಪಿಸುವ ಭಾರತದ ಪ್ರಸ್ತಾವನೆಗೆ ಸದಸ್ಯ ರಾಷ್ಟ್ರಗಳು ತಾತ್ವಿಕ ಒಪ್ಪಿಗೆ ನೀಡಿದವು. ಅಲ್ಲದೆ ಆರೋಪಿಗಳ ಪತ್ತೆಗೆ ಸಂಬಂಧಿಸಿದ ಮಾಹಿತಿ ಹಂಚಿಕೊಳ್ಳಲು ಹೊಸ ಬ್ರಿಕ್ಸ್ ಅನೌಪಚಾರಿಕ ಸಹಕಾರವನ್ನು ಸ್ವಾಗತಿಸಲಾಯಿತು. ಆಸ್ತಿ ಮರುಪಡೆಯುವಿಕೆ, ಗಡಿ ಆಚೆಗಿನ ಭ್ರಷ್ಟಾಚಾರ ನಿಯಂತ್ರಣ ಹಾಗೂ ತಂತ್ರಜ್ಞಾನ ಆಧಾರಿತ ಪಾರದರ್ಶಕ ಆಡಳಿತಕ್ಕೆ ಬ್ರಿಕ್ಸ್ ರಾಷ್ಟ್ರಗಳ ನಡುವೆ ಪ್ರಾಯೋಗಿಕ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಹೈದರಾಬಾದ್ ಸಭೆ ಮಹತ್ವದ ಅಡಿಪಾಯ ಹಾಕಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ಒಡಿಶಾದ ಬೇರ್ಹಾಂಪುರ್ ಸಮೀಪದ ಡಬಲೇಶ್ವರ ದೇಗುಲಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಇದರೊಂದಿಗೆ ಒಡಿಶಾದಲ್ಲಿ ಅವರ 3 ದಿನಗಳ ಪ್ರವಾಸ ಮುಕ್ತಾಯಗೊಂಡಿತು. ರಾಷ್ಟ್ರಪತಿಯವರು ಗೋಪಾಲಪುರದಲ್ಲಿರುವಂತಹ ಸೇನಾ ವಾಯು ರಕ್ಷಣಾ ಕಾಲೇಜಿಗೂ ಭೇಟಿ ನೀಡಿ ಅಧಿಕಾರಿಗಳು ಮತ್ತು ಬೋಧಕ ಸಿಬ್ಬಂದಿಯೊಂದಿಗೆ ಸಂವಾದ ನಡೆಸಿದರು. ಈ ವೇಳೆ ಒಡಿಶಾ ಮುಖ್ಯಮಂತ್ರಿ ಮೋಹನ್ ಚರಣ್ ಮಾನ್ಜಿಗ್ ಸಹ ಉಪಸ್ಥಿತರಿದ್ದರು. ಪ್ರವಾಸದ ಸಂದರ್ಭದಲ್ಲಿ ರಾಷ್ಟ್ರಪತಿಯವರು ಕಟಕ್ನಲ್ಲಿ ಜಗದ್ಗುರು ಕೃಪಾಲು ವಿಶ್ವವಿದ್ಯಾಲಯವನ್ನು ಉದ್ಘಾಟನೆ ಮಾಡಿದರು. ನಂತರ ರಾಷ್ಟ್ರಪತಿಯವರು ವಿಶೇಷವಾಗಿ ರಾಷ್ಟ್ರಪತಿಗಾಗಿ ಕಾರ್ಯನಿರ್ವಹಿಸುವಂತಹ ಪ್ರೆಸಿಡೆಂಟ್ ಸ್ಪೆಷಲ್ ರೈಲಿನಲ್ಲಿ ಬೆರ್ಹಂಪುರ್ನಿಂದ ಭುವನೇಶ್ವರಕ್ಕೆ ಪ್ರಯಾಣಿಸಿದರು. ಅಲ್ಲಿಂದ ನವದೆಹಲಿಗೆ ತೆರಳುವ ಮೂಲಕ ತಮ್ಮ ತವರು ರಾಜ್ಯದ 3 ದಿನಗಳ ಪ್ರವಾಸವನ್ನು ಅವರು ಮುಕ್ತಾಯಗೊಳಿಸಿದರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಅಧಿಕೃತ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ನೀಡಲಾಗಿದ್ದ ಆಯ್ದ 300 ಉಡುಗೊರೆಗಳನ್ನು ರಾಷ್ಟ್ರಪತಿ ಭವನ ಇಂದು ಈ ಉಪಹಾರ ಆನ್ಲೈನ್ ಪೋರ್ಟಲ್ ಮೂಲಕ ಹರಾಜು ಮಾಡುತ್ತಿದೆ. ಹರಾಜಿನಲ್ಲಿ ಭಾಗಿಯಾಗಲು ಆಸಕ್ತಿ ಹೊಂದಿರುವವರು ಮುಂದಿನ ತಿಂಗಳ 5ರವರೆಗೆ ಬಿಡ್ ಸಲ್ಲಿಸಬಹುದು. ಆಸಕ್ತರು ಉಪಹಾರ .raashtrapatibhavan.gov.in ಪೋರ್ಟಲ್ನಲ್ಲಿ ಬಿಡ್ಗಳನ್ನು ಹಾಕಬಹುದು. ಹರಾಜಿನಿಂದ ದೊರೆಯುವಂತಹ ಸಂಪೂರ್ಣ ಮೊತ್ತವನ್ನು ಸಾಮಾಜಿಕ ಕಾರ್ಯಗಳಿಗೆ ಬಳಸಲಾಗುವುದು ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಬ್ಯಾಂಕರ್ಸ್ ಬುಕ್ಸ್ ಎವಿಡೆನ್ಸ್ ಮಸೂದೆ 2026ನ್ನು ಲೋಕಸಭೆ ಅಂಗೀಕರಿಸಿದೆ. ನಂತರ ಲೋಕಸಭೆಯನ್ನು ದಿನದ ಮಟ್ಟಿಗೆ ಮುಂದೂಡಣೆ ಮಾಡಲಾಯಿತು. ಮಧ್ಯಾಹ್ನ 2 ಗಂಟೆಗೆ ಸದನದಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬ್ಯಾಂಕರ್ಸ್ ಬುಕ್ಸ್ಗೆ ಸಂಬಂಧಿಸಿದ ಪುರಾವೆಗಳಿಗೆ ಒಳಪಡುವ ಕಾನೂನನ್ನು ಒದಗಿಸಲು ಮತ್ತು ಅದನ್ನು ಸಮಕಾಲೀನ ಡಿಜಿಟಲ್ ಬ್ಯಾಂಕಿಂಗ್ ಪದ್ದತಿಯೊಂದಿಗೆ ಹೊಂದಿಸಲು ಪ್ರಯತ್ನಿಸುವ ಮಸೂದೆಯನ್ನು ಮಂಡಿಸಿದರು. ಪ್ರಸ್ತುತ ಬ್ಯಾಂಕಿಂಗ್ ವ್ಯವಸ್ಥೆಯ ಅವಶ್ಯಕತೆಗಳನ್ನು ಪೂರೈಸಲು ಕಾನೂನು ಚೌಕಟ್ಟನ್ನು ಆಧುನೀಕರಿಸುವ ಗುರಿಯನ್ನು ಈ ಮಸೂದೆ ಹೊಂದಿದೆ. ಆ ಪ್ರಕಾರ ಬ್ಯಾಂಕರ್ಸ್ ಬುಕ್ಸ್ನ ಎಲೆಕ್ಟ್ರಾನಿಕ್ ಅಥವಾ ಡಿಜಿಟಲ್ ದಾಖಲೆಯು ಸಾಕ್ಷಿಯಾಗಿ ಸ್ವೀಕಾರಾರ್ಹ, ಮಾನ್ಯ ಮತ್ತು ಕಾನೂನುಬದ್ದವಾಗಿ ಜಾರಿಗೊಳಿಸಬಹುದಾದಂತಹ ನಿಬಂಧನೆಯನ್ನು ಮಸೂದೆ ಒಳಗೊಂಡಿದೆ. ವಿರೋಧ ಪಕ್ಷದ ಗದ್ದಲದ ನಡುವೆಯೇ ಯಾವುದೇ ಚರ್ಚೆಯಿಲ್ಲದೆ ಮಸೂದೆಯನ್ನು ಲೋಕಸಭೆ ಅಂಗೀಕರಿಸಿತು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ವಿದೇಶಿ ವ್ಯಾಪಾರ ನೀತಿ 2023 ಅಡಿಯಲ್ಲಿ ಕೇಂದ್ರ ಸರ್ಕಾರವು ದಾಸ್ತಾನು ಆಧಾರಿತ ಗಡಿಯಾಚೆಗಿನ ಇ ಕಾಮರ್ಸ್ ರಫ್ತು ಚೌಕಟ್ಟನ್ನು ಕಾರ್ಯಗತಗೊಳಿಸಿದೆ. ಇದು ಭಾರತದಲ್ಲಿ ಉತ್ಪಾದಿಸುವ ಸರಕುಗಳ ದಾಸ್ತಾನು ಆಧಾರಿತ ಗಡಿಯಾಚೆಗಿನ ಇ ಕಾಮರ್ಸ್ ರಫ್ತಿಗೆ ಅನುಕೂಲವಾಗುವಂತೆ ಈ ಚೌಕಟ್ಟು ಸಮಗ್ರ ನೀತಿ ಮತ್ತು ಕಾರ್ಯವಿಧಾನದ ಚೌಕಟ್ಟನ್ನು ಒದಗಿಸುತ್ತದೆ. ಅದರಂತೆ ನಿಯಂತ್ರಕ ಮೇಲ್ವಿಚಾರಣೆಯನ್ನು ನಿರ್ವಹಿಸುವಾಗ ಇ ಕಾಮರ್ಸ್ ರಫ್ತಿನ ಪ್ರಯೋಜನಗಳು ಭಾರತೀಯ ತಯಾರಕರು ಮತ್ತು ಎಂಎಸ್ಎಂಇಗಳಿಗೆ ಸೇರುವುದನ್ನು ಖಚಿತ ಪಡಿಸಿಕೊಳ್ಳಲು ಇದು ಹಲವಾರು ಸುರಕ್ಷತಾ ಕ್ರಮಗಳನ್ನು ಒಳಗೊಂಡಿದೆ. ನೋಂದಾಯಿತ ರಫ್ತುದಾರರಿಗೆ ಆನ್ ರೆಕಾರ್ಡ್ ಮೂಲಕ ರಫ್ತು ಮಾತ್ರವಲ್ಲದೆ ದಾಸ್ತಾನು ಕಾರ್ಯಾಚರಣೆಗಳನ್ನು ಸಹ ಚೌಕಟ್ಟು ಸಕ್ರಿಯಗೊಳಿಸುತ್ತದೆ. ಇದು ವಿದೇಶಿ ಖರೀದಿದಾರರಿಂದ ಪಾವತಿಯ ಸ್ವೀಕೃತಿಯನ್ನು ಲೆಕ್ಕಿಸದೆ ನಿಗದಿತ ಸಮಯದ ಒಳಗೆ ಭಾರತೀಯ ಮಾರಾಟಗಾರರಿಗೆ ಸಕಾಲಿಕ ಪಾವತಿಗಳನ್ನು ಸಹ ಒದಗಿಸುತ್ತದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಭಾರತ ಮತ್ತು ಶ್ರೀಲಂಕಾ ನಡುವಿನ ದೀರ್ಘಕಾಲದ ಸಹಭಾಗಿತ್ವವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ 1 ದಿನದ ಅಧಿಕೃತ ಪ್ರವಾಸಕ್ಕಾಗಿ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಇಂದು ಕೊಲಂಬೋ ತಲುಪಿದ್ದಾರೆ. ವಿಮಾನ ನಿಲ್ದಾಣದಲ್ಲಿ ಅವರನ್ನು ಶ್ರೀಲಂಕಾದಲ್ಲಿನ ಭಾರತದ ಹೈಕಮಿಷನರ್ ಸಂತೋಷ್ ಝಾ ಮತ್ತು ಶ್ರೀಲಂಕಾ ವಿದೇಶಾಂಗ ಸಚಿವಾಲಯದ ಹಿರಿಯ ಅಧಿಕಾರಿಗಳು ಸ್ವಾಗತ ಕೋರಿದರು. ಶ್ರೀಲಂಕಾ ಅಧ್ಯಕ್ಷ ಅನುರುಕುಮಾರ ದಿಸ್ಸಾ ನಾಯಕೆ, ಪ್ರಧಾನಿ ಹರಿಣಿ ಅಮರಸೂರ್ಯ ಹಾಗೂ ವಿದೇಶಾಂಗ ಸಚಿವ ವೆಜಿತಾ ಹೆರತ್ ಸೇರಿದಂತೆ ಹಲವು ಪ್ರಮುಖ ನಾಯಕರನ್ನು ವಿಕ್ರಮ್ ಮಿಸ್ರಿ

0: ಭೇಟಿ ಮಾಡುವ ನಿರೀಕ್ಷೆ ಇದೆ. ಜಮ್ಮು ಕಾಶ್ಮೀರ ಮತ್ತು ಲಡಾಖ್ನಲ್ಲಿ 7 ವರ್ಷಗಳ ಹಿಂದೆ 370 ಮತ್ತು 35A ವಿಧಿಗಳನ್ನು ರದ್ದುಗೊಳಿಸಿದ ನಂತರ ಮೂಲಸೌಕರ್ಯ, ಶಿಕ್ಷಣ, ಆರೋಗ್ಯ, ಉದ್ಯಮಶೀಲತೆ ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ವ್ಯಾಪಕ ಪ್ರಗತಿಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿದ್ದಾರೆ. 2 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸಂವಿಧಾನದ ಸಂಪೂರ್ಣ ಅನ್ವಯದಿಂದಾಗಿ ಮಹಿಳೆಯರು ಹಾಗೂ ಹಿಂದುಳಿದ ಸಮುದಾಯಗಳು ಸಬಲೀಕರಣಗೊಂಡಿವೆ ಎಂದು ಅವರು ತಿಳಿಸಿದ್ದಾರೆ. ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ರಾಷ್ಟ್ರೀಯ ಏಕತೆಯ ದೃಷ್ಟಿಕೋನ 2019 ಆಗಸ್ಟ್ 5 ಐತಿಹಾಸಿಕವಾಗಿ ಸಾಕಾರಗೊಂಡಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಜಮ್ಮು ಕಾಶ್ಮೀರ ಮತ್ತು ಲಡಾಖ್ನ ಪ್ರಗತಿಗೆ ಸರ್ಕಾರ ಬದ್ಧವಾಗಿದೆ ಎಂದು ಅವರು ಪುನರುಚ್ಚರಿಸಿದ್ದಾರೆ. ನಾಳೆ ಕರಾವಳಿ ಕರ್ನಾಟಕ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಬಿಹಾರ, ಛತ್ತೀಸ್ಗಢ, ಪೂರ್ವ ರಾಜಸ್ಥಾನ, ಹಿಮಾಚಲ ಪ್ರದೇಶ, ಜಾರ್ಖಂಡ್, ಹರಿಯಾಣ, ಚಂಡೀಗಢ ಮತ್ತು ದೆಹಲಿಯಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉತ್ತರಾಖಂಡ, ಜಾರ್ಖಂಡ್, ಪಶ್ಚಿಮ ಬಂಗಾಳದ ಗಂಗಾ ನದಿ ತೀರ, ಒಡಿಶಾ, ಮಧ್ಯ ಮಹಾರಾಷ್ಟ, ಕೊಂಕಣ ಮತ್ತು ಗೋವಾದಲ್ಲಿ ನಾಳೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದೆ. ಈ ವೇಳೆ ಮಧ್ಯಪ್ರದೇಶ, ಈಶಾನ್ಯ ಭಾರತದ ಕೆಲವು ಭಾಗಗಳು, ಕರ್ನಾಟಕದ ದಕ್ಷಿಣ ಒಳನಾಡು, ಪಶ್ಚಿಮ ಬಂಗಾಳ, ತಮಿಳುನಾಡು, ಪುದುಚೇರಿ ಮತ್ತು ಉತ್ತರ ಪ್ರದೇಶದಲ್ಲೂ ಇದೇ ರೀತಿಯ ಹವಾಮಾನ ಪರಿಸ್ಥಿತಿ ಇರಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಮಹಿಳಾ ವಿಭಾಗ ಉತ್ತಮ ಪ್ರದರ್ಶನವನ್ನು ನೀಡಿದ್ದು, ಅನ್ಮೋಲ್ ಬರ್ಖ್ ಸೇರಿದಂತೆ 7 ಆಟಗಾರ್ತಿಯರು ಮಹಿಳಾ ಸಿಂಗಲ್ಸ್ನ 2 ಸುತ್ತಿಗೆ ಪ್ರವೇಶ ಪಡೆದಿದ್ದಾರೆ. ಆದರೆ ಪುರುಷರ ಸಿಂಗಲ್ಸ್ನಲ್ಲಿ ಕಿಡಂಬಿ ಶ್ರೀಕಾಂತ್ ಸೇರಿದಂತೆ ಭಾರತದ ಎಲ್ಲ 6 ಆಟಗಾರರು ಮೊದಲ ಸುತ್ತಿನಲ್ಲೇ ಪರಾಭವಗೊಂಡರು. ಮಹಿಳಾ ಸಿಂಗಲ್ಸ್ನಲ್ಲಿ ಅನ್ಮೋಲ್ ಬರ್ಖ್, ಮಾನ್ಸಿ ಸಿಂಗ್, ರಕ್ಷಿತಾ ರಾಮರಾಜ್, ಅಸ್ಮಿತಾ ಚಾಲಿಹಾ, ಏಷಾರಾಣಿ ಬರುವ, ತನ್ವಿ ಶರ್ಮಾ ಮತ್ತು ಶ್ರೇಯಾಂಶಿ ವಾಲಿಶೆಟ್ಟಿ ಜಯ ಸಾಧಿಸಿ ಮುಂದಿನ ಸುತ್ತಿಗೆ ಲಗ್ಗೆಟ್ಟರು. ಮಹಿಳಾ ಡಬಲ್ಸ್ನಲ್ಲಿ ಸೋನಾಲಿ ಸಿಂಗ್ ಮತ್ತು ರೀತಿಕಾ ಠಾಕರ್ ಜೋಡಿ ಹಾಗೂ ಮಿಶ್ರ ಡಬಲ್ಸ್ನಲ್ಲಿ ಶ್ರುತಿ ಮಿಶ್ರಾ ಹಾಗೂ ಈಶಾನ್ ಭಟ್ನಾಗರ್ ಜೋಡಿ ಕೂಡ 2 ಸುತ್ತಿಗೆ ಪ್ರವೇಶ ಪಡೆಯಿತು. ಪುರುಷರ ಡಬಲ್ಸ್ನಲ್ಲಿ ಕೃಷ್ಣಪ್ರಸಾದ್ ಗರಗ ಮತ್ತು ಪೃಥ್ವಿ ಕೃಷ್ಣಮೂರ್ತಿ ರಾಯ್ ಜೋಡಿ 6 ಶ್ರೇಯಾಂಕದ ಥಾಯ್ಲೆಂಡ್ ಜೋಡಿಯನ್ನು ಮಣಿಸಿ ಅಚ್ಚರಿಯ ಗೆಲುವು ದಾಖಲಿಸಿ 2 ಸುತ್ತಿಗೆ ಪ್ರವೇಶ ಪಡೆಯಿತು. ಮಾನವ ವನ್ಯಜೀವಿ ಸಂಘರ್ಷ ತಡೆಗೆ ಸಮತೋಲಿತ ವಿಧಾನ ಅನುಸರಿಸುವ ಅಗತ್ಯವಿದೆ ಎಂದು ಪರಿಸರ ಸಚಿವರಾದಂಥ ಭೂಪೇಂದ್ರ ಯಾದವ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ಸಚಿವಾಲಯದ ಸಂಸದೀಯ ಸಲಹಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ರಾಷ್ಟೀಯ ಮಾನವ ವನ್ಯಜೀವಿ ಸಂಘರ್ಷ ಪೋರ್ಟಲ್ ಮತ್ತು ಶ್ರೇಷ್ಠತಾ ಕೇಂದ್ರವು ದತ್ತಾಂಶ ಆಧಾರಿತ ಕಾರ್ಯತಂತ್ರ ರೂಪಿಸಲು ನೆರವಾಗಲಿದೆ ಎಂದು ಹೇಳಿದ್ದಾರೆ. ಸಭೆಯಲ್ಲಿ ಕರ್ನಾಟಕ, ಕೇರಳ, ಅಸ್ಸಾಂ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡ ರಾಜ್ಯಗಳು ಸಂಘರ್ಷ ತಗ್ಗಿಸುವ ಕ್ರಮಗಳು, ಸಮುದಾಯದ ಸಹಭಾಗಿತ್ವ ಮತ್ತು ತಂತ್ರಜ್ಞಾನದ ಬಳಕೆ ಕುರಿತು ಪ್ರಸ್ತಾವನೆ ಮಾಡಿದವು. ಚಲನಚಿತ್ರ, ದೂರದರ್ಶನ, ಪ್ರಸಾರ, ಡಿಜಿಟಲ್ ಮಾಧ್ಯಮ ಮತ್ತು ಕಂಟೆಂಟ್ ಕ್ರಿಯೇಷನ್ಗೆ ಮುಂಬೈ ದೇಶದ ಪ್ರಮುಖ ಕೇಂದ್ರವಾಗಿ ಮುಂದುವರೆದಿದ್ದು, ಭಾರತದ ಮಾಧ್ಯಮ ಮತ್ತು ಮನರಂಜನಾ ವಲಯದ ಬೆಳವಣಿಗೆಗೆ ಗಮನಾರ್ಹ ಕೊಡುಗೆ ನೀಡುತ್ತಿದೆ ಎಂದು ಕೇಂದ್ರ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ತಿದ್ದುಪಡಿ ಮಸೂದೆಗೆ ಸಂಸತ್ ಅನುಮೋದನೆ. ಬ್ರಿಕ್ಸ್ ಭ್ರಷ್ಟಾಚಾರ ವಿರೋಧಿ ಸಭೆ, ಭ್ರಷ್ಟಾಚಾರ ವಿರುದ್ಧ ಶೂನ್ಯ ಸಹಿಷ್ಣುತಾ ನೀತಿ ಪುನರುಚ್ಚರಿಸಿದ ಭಾರತ. ಕರಾವಳಿ ಕರ್ನಾಟಕ ಸೇರಿ ವಿವಿಧ ರಾಜ್ಯಗಳಲ್ಲಿ ನಾಳೆ ಭಾರೀ ಮಳೆ, ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿ, ಭಾರತದ 7 ಆಟಗಾರ್ತಿಯರು ಮಹಿಳಾ ಸಿಂಗಲ್ಸ್ನ 2 ಸುತ್ತಿಗೆ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಇಟ್ಸ್ ವೆಲ್ಕಮ್ ಬ್ಯಾಕ್ ಟು FM ರೈನ್ಬೋ 101.3 ಮೆಗಾಹರ್ಟ್ಸ್. ಇದು ಸಮಯ 7:46. ಸದ್ಯಕ್ಕೆ ಇದೀಗ ಕೇಳಿ ಒಲವಿನ ಆಲಾಪ.
3: ಕೇಳ್ತಾ ಇದ್ದೀರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನವಿಲ್ಲು. ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಈ ಸಮಯದಲ್ಲಿ ನಿಮ್ಮ ಜೊತೆ ನಾನು ಆರ್ಜೆ ವಿನುತಾ ಶಶಿಧರ್. ಕತ್ತಲ ಮುಗಿಲಲ್ಲಿ ಮಿಂಚಿನ ನಗುವಿನೊಂದಿಗೆ ತಣ್ಣನೆಯ ಗಾಳಿಯನ್ನ ಸವರಿಕೊಂಡು ಬರುವ ಮುಂಗಾರು ಪೂರ್ವ ಮಳೆ ಅಂದರೆ ಬದಲಾಗುವ ಋತು, ಕಾಲದ ಹೊಸ ರೋಮಾಂಚನ, ಸಿಡಿಲು ಮಿಂಚುಗಳು ಹಳೆಯ ನೆನಪುಗಳ ಕದ ತಟ್ಟಿದ್ರೆ ಮುಂಗಾರಿನ ಸತತ ಧಾರೆ ಹೊಸ ನಾಳೆಗೆ ಮುನ್ನುಡಿಯನ್ನ ಬರೆಯುತ್ತೆ. ಮುಂಗಾರು ಅಂದ್ರೆ ಜೀವರಾಶಿಯ ಮರುಹುಟ್ಟು.

ಬದಲಾಗುವ ಜನಜೀವನ ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧದ ಕೊಂಡಿ ಅಂತಾನೂ ಹೇಳಬಹುದು. ತನ್ನ ಒಳಿಗಾಗಿ ಕಾದು ಕಾದು ವಿರಹದ ಬೇಗೆಯಲ್ಲಿ ಒಳೊಳಗೆ ಬೆಂದು ಹೋಗಿರುವ ಮನಸ್ಸಿಗೆ ಏಕಾಏಕಿ ಗೆಳತಿಯ ಕಾಲ್ಗೆಜ್ಜೆಯ ನಾದ ಕೇಳಿದರೆ ತಣ್ಣನೆಯ ಸೋನೆ ಮಳೆ ಹೊಯ್ದಂತಹ ಭಾವ. ಆ ಕ್ಷಣದ ಸಂತಸಕ್ಕೆ ಸಾಟಿ ಇದೆಯಾ?

ಬದುಕಿನ ದಾರಿಯಲ್ಲಿ ಎಲ್ಲರ ಎದೆಯಲ್ಲೂ ಇಂಥದೊಂದು ನೆನಪು ಇದ್ದೇ ಇರುತ್ತೆ. ಅದು ಆ ಸೋನೆಯಂತೆಯೇ ಮರೆಯಲು ಸಾಧ್ಯವಾಗದೆ, ಮರೆಯಲು ಇಷ್ಟವೂ ಆಗದ ವರ್ಷಗಳು ಕಳೆದರೂ ಮನದ ಮೂಲೆಗಳಲ್ಲಿ ಹಸಿರಾಗಿಯೇ ಉಳಿದುಕೊಳ್ಳುವಂತಹ ಮಧುರವಾದ ಋತು. ಅದರಂತೆಯೇ ಬದುಕಿನುದ್ದಕ್ಕೂ ನಮ್ಮೊಂದಿಗೆ ನಮ್ಮ ನೆನಪಿನಂಗಳದಲ್ಲಿ ನಾನಾ ಕಾರಣಗಳಿಗಾಗಿ ಉಳಿದುಕೊಳ್ಳುವ ಇನ್ನೊಂದು ಋತುವಿನ ಹೆಸರೇ ಮಾನ್ಸೂನ್ ಅಂತ ಕೂಡ ಹೇಳಬಹುದು.

ಮಳೆ ಬಂದ್ರೆ ಎಲ್ಲವೂ ಆರಾಮ, ಆಹ್ಲಾದ. ಭೂಮಿಗೆ ಬೀಳುವ ಮೊದಲ ಹನಿಯಿಂದಲೇ ಮನಸ್ಸಿನಾಳದಲ್ಲಿ ಒಂದು ಪುಳಕ. ಎಲ್ಲ ವಯೋಮಾನದವರಿಗೂ ಕೂಡ ಹತ್ತಿರವಾಗುವ, ಎಲ್ಲರನ್ನೂ ಒಳಗೊಳಗೆ ಸುಂದರ ಅನುಭೂತಿ ಇದು. ಬಾಲ್ಯದ ಕಾಗದದ ದೋಣಿಗಳಿಂದ ಹಿಡಿದು ಯೌವನದ ನೆನಪುಗಳ ತನಕ, ವೃದ್ಧಾಪ್ಯದ ಕಿಟಕಿಯಂಚಿನ ತಣ್ಣನೆಯ ಗಾಳಿಯ ತನಕ, ಪ್ರತಿಯೊಬ್ಬರ ಬದುಕಿನಲ್ಲೂ ಕೂಡ ಮಳೆಗಾಲವೊಂದು ಸುಮಧುರ ನೆನಪುಗಳ ಬುತ್ತಿ ಕಟ್ಟುವ ಬಗೆಯೇ ಚೆನ್ನ. ಇಲ್ಲಿ ಅವನುಂಟು, ಅವಳುಂಟು, ಅಮ್ಮನ ಮಡಿಲುಂಟು, ಅಪ್ಪನ ಗದರಿಕೆಯೂ ಉಂಟು, ಯಾರದೋ ಹೊಗಳಿಕೆ, ಇನ್ನಾರದೋ ಮೆಚ್ಚುಗೆ. ಮಳೆಗೆ ತೊಯ್ದ ನೆನಪುಗಳಲ್ಲಿ ಏನಿಲ್ಲ ಹೇಳಿ.

ಮಳೆ ಎಂದರೆ ಕೇವಲ ಮಳೆಗಾಲದ ಮಳೆಯಲ್ಲ, ಅದಕ್ಕಿಂತ ಮಿಗಿಲಾಗಿ ಅನಿರೀಕ್ಷಿತವಾಗಿ ಸುರಿಯುವ ಮಳೆಯ ಕಿಕ್ಕೇ ಬೇರೆ. ಅರ್ಥಾತ್ ಮಳೆಗಾಲವೂ ಅಲ್ಲದ, ಮಳೆ ಬರುತ್ತದೆಂಬ ನಿರೀಕ್ಷೆಯೂ ಇಲ್ಲದ ದಿನಗಳಲ್ಲಿ ಬಾಡಿದ ಭಾವನೆಗಳಿಗೆ ಹೊಸ ಚೈತನ್ಯ ತುಂಬಲು ಬಂದೇ ಬಿಡುತ್ತದೆ ಈ ಅನಿರೀಕ್ಷಿತ ಮಳೆ. ಹೊಸ್ತಿಲ ಹೊರಗೆ ಹೆಜ್ಜೆ ಹಾಕಲು ಸಾಧ್ಯವಾಗದೆ ಸುಡು ಬಿಸಿಲಿನ ಮಧ್ಯೆ ಏಕಾಏಕಿ ಸುರಿಯುವ ಮಳೆಗಿದೆ ದೊಡ್ಡ ಸಡಗರ. ಸುರಿಯುವ ಆಲಿಕಲ್ಲುಗಳು, ದೇವರು ಕಳುಹಿಸಿದ ಈ ಹಿಮಗಲ್ಲುಗಳನ್ನು ಹಿಡಿಯಲು ಕುಪ್ಪಳಿಸುವ ಪುಟಾಣಿ ಮಕ್ಕಳು, ಅವರ ಕೆನ್ನೆ ಮೇಲೆ ಹಾರಿ ಬಂದು ಕೂತ ನೀರ ಹನಿ, ಶಾಶ್ವತವಾಗಲಿ ಈ ಕ್ಷಣ ಅನಿಸುವ ಹೊತ್ತು ಅದು.

ಈ ಮಳೆ ಸುರಿದು ಹೋದ ಮೇಲೆ ಜೀವಕ್ಕೆ ಹಿತವೆನಿಸುವ ತಣ್ಣನೆಯ ಗಾಳಿ, ಮಣ್ಣಿನ ಸುವಾಸನೆ, ಆ ಮುಸ್ಸಂಜೆಯ ದಾರಿ, ತಣ್ಣಗೆ ಹೆಜ್ಜೆ ಹಾಕುವ ಗೆಳೆಯ ಗೆಳತಿಯರ ಸಾಂಗತ್ಯ, ಬಿಸಿ ಬಿಸಿ ಕುರುಕಲು ತಿಂಡಿಗಳ ಸವಿ, ಅಂಗೈಯಲ್ಲಿ ಹಬೆಯಾಡುವ ಭೂಲೋಕದ ಅಮೃತ ಅಂದ್ರೆ ಅದು ಚಹಾ, ಎಷ್ಟೆಲ್ಲಾ ಖುಷಿಯಲ್ವಾ. ಈ ಮಧ್ಯದಲ್ಲಿ ಹಾಡೊಂದನ್ನ ಹಾಕ್ಬಿಟ್ರಂತೂ ಆಹಾ, ಅದರ ಮಜಾನೇ ಬೇರೆ ಅಂತ ಹೇಳ್ಬೋದು.

ಮಳೆ ತನ್ನ ಪುಟ್ಟ ಪಾದಗಳೊಂದಿಗೆ ಭೂಮಿಯಲ್ಲಿ ಕಾಲೂರುವ ಹೊತ್ತು ಇದು. ಮೋಡಗಳ ಗರ್ಜನೆ, ಮಿಂಚಿನ ಲಾಸ್ಯ ಮತ್ತು ತಂಗಾಳಿಯ ಸ್ಪರ್ಶ ಸ್ವಾಗತ ಕೋರಿದ್ದಾಗಿದೆ. ಮಳೆಯ ಕಾಯುವಿಕೆ ಶುರುವಾಗಿದೆ. ಇದು ಬರೀ ಕಾಯುವಿಕೆಯಲ್ಲ, ಹೊಸ ಭರವಸೆ, ಹೊಸ ಚಿಗುರು ಮತ್ತು ಹೊಸ ಬದುಕಿನ ಬಗ್ಗೆ ಇರುವ ಕುತೂಹಲ ಭರಿತ ಕನಸು ಕೂಡ. ಇಲ್ಲಿಗೆ ಒಲವಿನ ಆಲಾಪ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ ಜೆ ವಿನುತಾ ಶಶಿಧರ್.

ಈ ಮಿಷನ್ 450 ಕಿಲೋಮೀಟರ್ ಎತ್ತರದ ಭೂಮಿಯ ಕೆಳಕಕ್ಷೆಗೆ ಅನೇಕ ಗ್ರಾಹಕ ಪೇಲೋಡ್ಗಳನ್ನು ನಿಯೋಜಿಸಲಿದೆ. ಇವುಗಳಲ್ಲಿ ಸ್ಕೈರೂಟ್ನ ಸ್ಕೋಪ್ ಉಪಗ್ರಹ, ಡಿ ಕ್ಯೂಬ್ಡ್ ತಂತ್ರಜ್ಞಾನ ಪ್ರದರ್ಶನ ಪೇಲೋಡ್, ಗ್ರಹ ಸ್ಪೇಸ್ನ ಸೋಲಾರಸ್ S3 ಉಪಗ್ರಹ ಮತ್ತು ಕಕ್ಷೀಯ ಭಗ್ನಾವಶೇಷಗಳನ್ನು ಸೆರೆ ಹಿಡಿಯಲು ವಿನ್ಯಾಸಗೊಳಿಸಲಾದ ಕಾಸ್ಮೋಸರ್ ಸ್ಪೇಸ್ನ ರೋಬೋಟಿಕ್ ಆರ್ಮ್ ಎಂಬ್ರೇಸ್ ಸೇರಿವೆ. ಈ ಚೊಚ್ಚಲ ಹಾರಾಟವು 2 ಸಾಂಕೇತಿಕ ಪೇಲೋಡ್ಗಳನ್ನು ಸಹ ಹೊತ್ತೊಯ್ಯಲಿದೆ. ಹೂವಿನ ಆಕಾರದ ಕಲಾಕೃತಿ ಕಾಸ್ಮಿಕ್ ಬ್ಲೂಮ್ ಮತ್ತು 18 ಕ್ಯಾರೆಟ್ ಚಿನ್ನದ ಮೈಕ್ರೋ ರಾಕೆಟ್. ಈ ಮೈಕ್ರೋ ರಾಕೆಟ್ನಲ್ಲಿ ಭಾರತದ ಪ್ರವರ್ತಕ ವಿಜ್ಞಾನಿಗಳಾದಂಥ ಸಿವಿ ರಾಮನ್, ವಿಕ್ರಮ್ ಸಾರಾಭಾಯ್ ಮತ್ತು ಎಪಿಜೆ ಅಬ್ದುಲ್ ಕಲಾಂ ಅವರ ಅಕ್ಕಿ ಕಾಳೆಗಂತಗಳು ಚಿಕ್ಕದಾದಂತಹ ಸೂಕ್ಷ್ಮ ಶಿಲ್ಪಗಳನ್ನು ಅಳವಡಿಸಲಾಗಿದ್ದು ಇದು ಅವರಿಗೆ ಗೌರವ ಸಲ್ಲಿಸುತ್ತದೆ. ಭಾರತ ಸರ್ಕಾರವು ಬಾಹ್ಯಾಕಾಶ ವಲಯದಲ್ಲಿ ಖಾಸಗಿ ವಲಯದ ಭಾಗವಹಿಸುವಿಕೆಯನ್ನು ವಿಸ್ತರಿಸಲು ಮತ್ತು ನಾವೀನ್ಯತೆಗಾಗಿ ಹೊಸ ಅವಕಾಶಗಳನ್ನು ತೆರೆಯಲು ಪ್ರಮುಖ ಸುಧಾರಣೆಗಳನ್ನು ಪರಿಚಯಿಸುವ ಮೂಲಕ ಮಹತ್ವದ ಹೆಜ್ಜೆಗಳನ್ನು ಇಟ್ಟಿದೆ. ಸರ್ಕಾರವು ಭಾರತೀಯ ಬಾಹ್ಯಾಕಾಶ ನೀತಿ 2023 ಅಧಿಸೂಚಿಸಿದೆ. ಇದು ಸರ್ಕಾರೇತರ ಸಂಸ್ಥೆಗಳಿಗೆ ಬಾಹ್ಯಾಕಾಶ ಮೌಲ್ಯ ಸರಪಳಿಯಾದ್ಯಂತ ಭಾಗಿಯಾಗಲು ಅವಕಾಶ ನೀಡುತ್ತದೆ. ಈ ಕ್ರಮವು ಭಾರತದಲ್ಲಿ ಬಾಹ್ಯಾಕಾಶ ಸಂಬಂಧಿತ ಚಟುವಟಿಕೆಗಳಿಗೆ ಖಾಸಗಿ ಆಟಗಾರರಿಗೆ ಬಾಗಿಲು ತೆರೆದಿದೆ. ಈ ನೀತಿಯು ತಂತ್ರಜ್ಞಾನದಲ್ಲಿ ನಾವೀನ್ಯತೆಯನ್ನು ಉತ್ತೇಜಿಸುವ, ವಲಯದೊಳಗೆ ಹೊಸ ಆಲೋಚನೆಗಳು ಮತ್ತು ಪ್ರಗತಿಯನ್ನು ಪ್ರೋತ್ಸಾಹಿಸುವ ಗುರಿಯನ್ನು ಹೊಂದಿದೆ. ಇದರ ಜೊತೆಗೆ ಬಾಹ್ಯಾಕಾಶದ ಶಾಂತಿಯುತ ಅನ್ವೇಷಣೆಯನ್ನು ಬೆಂಬಲಿಸುವ ಸಹಭಾಗಿತ್ವವನ್ನು ಪೋಷಿಸುವ ಮೂಲಕ ಅಂತಾರಾಷ್ಟ್ರೀಯ ಸಹಯೋಗವನ್ನು ಉತ್ತೇಜಿಸುತ್ತದೆ. ಒಟ್ಟಾರೆಯಾಗಿ ಈ ಕ್ರಮಗಳು ಭಾರತದಲ್ಲಿ ಹೆಚ್ಚು ಮುಕ್ತ ಮತ್ತು ಅಂತರ್ಗತ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯ ಕಡೆಗೆ ಒಂದು ಮಹತ್ವದ ಬದಲಾವಣೆಯನ್ನು ಸೂಚಿಸುತ್ತವೆ. ಇಂಡಿಯನ್ ನ್ಯಾಷನಲ್ ಸ್ಪೇಸ್ ಪ್ರಮೋಷನ್ ಅಂಡ್ ಆಥರೈಸೇಷನ್ ಸೆಂಟರ್ ಸರ್ಕಾರಿ ಸಂಸ್ಥೆಗಳು ಮತ್ತು ಸರ್ಕಾರೇತರ ಸಂಸ್ಥೆಗಳ ಬಾಹ್ಯಾಕಾಶ ಚಟುವಟಿಕೆಗಳನ್ನು ಅಧಿಕೃತಗೊಳಿಸಲು ಮತ್ತು ಉತ್ತೇಜಿಸಲು ಸ್ವಾಯತ್ತ ಏಕಗವಾಕ್ಷಿ ಬಾಹ್ಯಾಕಾಶ ನಿಯಂತ್ರಕ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಭಾರತೀಯ ಬಾಹ್ಯಾಕಾಶ ನೀತಿ 2023 ಬಲಗೊಂಡಿರುವ ಇನ್ಸ್ಪೇಸ್ ಸ್ಥಿರ ಮತ್ತು ಮುನ್ಸೂಚಿಸಬಹುದಾದಂತಹ ನಿಯಂತ್ರಕ ಚೌಕಟ್ಟನ್ನು ಒದಗಿಸುತ್ತದೆ ಮತ್ತು ಉದ್ಯಮದ ಸಂಪೂರ್ಣ ಭಾಗವಹಿಸುವಿಕೆಯನ್ನು ಸುಗಮಗೊಳಿಸುತ್ತದೆ. ಹೆಚ್ಚುವರಿಯಾಗಿ ಇದು ಇಸ್ರೋ ಸೌಲಭ್ಯಗಳು, ತಂತ್ರಜ್ಞಾನಗಳು ಮತ್ತು ತಾಂತ್ರಿಕ ಪರಿಣಿತಿಗೆ ಪ್ರವೇಶವನ್ನು ಒದಗಿಸುತ್ತದೆ ಮತ್ತು ಪಾರದರ್ಶಕ ಮಾರ್ಗಸೂಚಿಗಳ ಮೂಲಕ ಅನುಮೋದನೆಗಳನ್ನು ಸುಗಮಗೊಳಿಸುತ್ತದೆ. June 2026 ಹೊತ್ತಿಗೆ ಇನ್ಸ್ಪೇಸ್ 4,500 ಹೆಚ್ಚು ಸಂಸ್ಥೆಗಳನ್ನು ನೋಂದಾಯಿಸಿದೆ, 133 ಅಧಿಕೃತತೆಗಳನ್ನು ನೀಡಿದೆ ಮತ್ತು 106 ತಿಳುವಳಿಕಾ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಹೆಚ್ಚುವರಿಯಾಗಿ February 2026 ಹೊತ್ತಿಗೆ ಇನ್ಸ್ಪೇಸ್ 2025 ಕ್ಯಾಲೆಂಡರ್ ವರ್ಷದಲ್ಲಿ ಭಾರತೀಯ ಬಾಹ್ಯಾಕಾಶ ಸ್ಟಾರ್ಟ್ಅಪ್ಗಳಿಗೆ 150 ಮಿಲಿಯನ್ ಅಮೆರಿಕನ್ ಡಾಲರ್ಗಳ ಹೂಡಿಕೆಯನ್ನು ಸುಗಮಗೊಳಿಸಿದೆ. ಅಗ್ಗ 10 ಸ್ಟಾರ್ಟ್ಅಪ್ಗಳು ಅದೇ ಮೌಲ್ಯದ ದೃಢೀಕರಿಸಿದ ಆರ್ಡರ್ ಬುಕ್ ಅನ್ನು ಪಡೆದುಕೊಂಡಿವೆ. June 2026 ವೇಳೆಗೆ ಇನ್ಸ್ಪೇಸ್ 118 ತಂತ್ರಜ್ಞಾನ ವರ್ಗಾವಣೆ ಒಪ್ಪಂದಗಳನ್ನು ಸುಗಮಗೊಳಿಸಿದೆ ಮತ್ತು 189 ಜಂಟಿ ಯೋಜನೆ ಅನುಷ್ಠಾನ ಯೋಜನೆಗಳು, ತಂತ್ರಜ್ಞಾನ ಪಾಲುದಾರಿಕೆ ಒಪ್ಪಂದಗಳು ಮತ್ತು ವ್ಯಾಪಾರ ಪಾಲುದಾರಿಕೆ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಇದು ತಂತ್ರಜ್ಞಾನದ ವಾಣಿಜ್ಯೀಕರಣ ಮತ್ತು ಉದ್ಯಮದ ಸಹಯೋಗವನ್ನು ವೇಗಗೊಳಿಸುತ್ತಿದೆ. ಇನ್ಸ್ಪೇಸ್ ಸೀಡ್ ಫಂಡ್ ಯೋಜನೆಯು ಬಾಹ್ಯಾಕಾಶ ಸ್ಟಾರ್ಟ್ಅಪ್ಗಳು ಮತ್ತು ಸೂಕ್ಷ್ಮ ಹಾಗೂ ಸಣ್ಣ ಉದ್ಯಮಗಳಿಗೆ ಆರಂಭಿಕ ಹಂತದ ಆರ್ಥಿಕ ನೆರವು ನೀಡುತ್ತದೆ. ಇದು ನವೀನ ಬಾಹ್ಯಾಕಾಶ ತಂತ್ರಜ್ಞಾನಗಳು ಮತ್ತು ವಿವಿಧ ಉಪಯೋಗಗಳಿಗಾಗಿ ಪ್ರಾಯೋಗಿಕ ಅನ್ವಯಿಕೆಗಳನ್ನು ಅಭಿವೃದ್ಧಿಪಡಿಸಲು ಬೆಂಬಲಿಸುತ್ತದೆ. ಇದಲ್ಲದೆ ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಅರ್ಹ ಅರ್ಜಿದಾರರಿಗೆ ಯೋಜನೆಗೆ 1 ಕೋಟಿ ರೂಪಾಯಿವರೆಗೆ ಅನುದಾನವನ್ನು ನೀಡಲಾಗುತ್ತದೆ. ಹಣಕಾಸಿನ ಜೊತೆಗೆ ಸ್ಟಾರ್ಟ್ಅಪ್ಗಳು ಬೆಳೆಯಲು ಸಹಾಯ ಮಾಡಲು ಮಾರ್ಗದರ್ಶನ, ತರಬೇತಿ ಮತ್ತು ನೆಟ್ವರ್ಕಿಂಗ್ ಬೆಂಬಲವನ್ನು ಸಹ ಇದು ಒದಗಿಸುತ್ತದೆ. ಹೆಚ್ಚುವರಿಯಾಗಿ ಕೃಷಿ ಸಂಬಂಧಿತ ತಂತ್ರಜ್ಞಾನಗಳಲ್ಲಿ ಕೆಲಸ ಮಾಡುತ್ತಿರುವ ಭಾರತೀಯ ಬಾಹ್ಯಾಕಾಶ ಸ್ಟಾರ್ಟ್ಅಪ್ಗಳಿಗೆ ಈ ಯೋಜನೆ ನಿಧಿಯನ್ನು ನೀಡುತ್ತದೆ. ಇದು ಬಾಹ್ಯಾಕಾಶ ತಂತ್ರಜ್ಞಾನವನ್ನು ಅವಲಂಬಿಸಿರುವ ವಿಪತ್ತು ನಿರ್ವಹಣೆ ಮತ್ತು ನಗರ ಅಭಿವೃದ್ಧಿಯ ಪರಿಹಾರಗಳನ್ನು ಬೆಂಬಲಿಸುತ್ತದೆ. 1,000 ಕೋಟಿ ರೂಪಾಯಿಯ ಸಾಹಸೋದ್ಯಮ ಬಂಡವಾಳ ನಿಧಿ ಇನ್ಸ್ಪೇಸ್ ಅಡಿಯಲ್ಲಿನ ನಿಧಿಯು ಬಾಹ್ಯಾಕಾಶ ವಲಯದಲ್ಲಿ ಖಾಸಗಿ ಭಾಗವಹಿಸುವಿಕೆಯನ್ನು ವೇಗಗೊಳಿಸುವ ಗುರಿಯನ್ನು ಹೊಂದಿದೆ. ಈ ನಿಧಿಯು ಬಾಹ್ಯಾಕಾಶ ತಂತ್ರಜ್ಞಾನ ಮತ್ತು ಸಂಬಂಧಿತ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಭರವಸೆಯ ಸ್ಟಾರ್ಟ್ಅಪ್ಗಳಿಗೆ ಆರಂಭಿಕ ಹಂತದ ಬಂಡವಾಳವನ್ನು ಒದಗಿಸುತ್ತದೆ. ಇದು ದೇಶೀಯ ಬಾಹ್ಯಾಕಾಶ ಸ್ಟಾರ್ಟ್ಅಪ್ಗಳ ಉತ್ಪಾದನೆಯನ್ನು ಬೆಂಬಲಿಸುವಾಗ ವಲಯಕ್ಕೆ ಖಾಸಗಿ ಹೂಡಿಕೆಯನ್ನು ಆಕರ್ಷಿಸುತ್ತದೆ. ಈ ಉಪಕ್ರಮವು ಮುಂಬರುವ ದಶಕದಲ್ಲಿ ಭಾರತದ ಬಾಹ್ಯಾಕಾಶ ಆರ್ಥಿಕತೆಯನ್ನು 5 ಪಟ್ಟು ವಿಸ್ತರಿಸುವ ಗುರಿಯನ್ನು ಹೊಂದಿದೆ. ಈ ನಿಧಿಯನ್ನು 2025-26 ಹಣಕಾಸು ವರ್ಷದಿಂದ 2029-30 ಹಣಕಾಸು ವರ್ಷದವರೆಗೆ 5 ವರ್ಷಗಳಲ್ಲಿ ಬಳಸಲಾಗುವುದು. ಈ ನಿಧಿಯ ಅಡಿಯಲ್ಲಿ ವಾರ್ಷಿಕ ಹೂಡಿಕೆಯು 100 ಕೋಟಿ ರೂಪಾಯಿಯಿಂದ 250 ಕೋಟಿ ರೂಪಾಯಿವರೆಗೆ ಇರುತ್ತದೆ. 500 ಕೋಟಿ ರೂಪಾಯಿಗಳ ಇನ್ಸ್ಪೇಸ್ ತಂತ್ರಜ್ಞಾನ ಅಳವಡಿಕೆ ನಿಧಿಯು ಸರ್ಕಾರೇತರ ಸಂಸ್ಥೆಗಳು ಅಭಿವೃದ್ಧಿಪಡಿಸಿದ ಸ್ಥಳೀಯ ಬಾಹ್ಯಾಕಾಶ ತಂತ್ರಜ್ಞಾನಗಳ ನಿಯೋಜನೆಯನ್ನು ವೇಗಗೊಳಿಸುವ ಗುರಿಯನ್ನು ಹೊಂದಿದೆ. ಇದು ಆರಂಭಿಕ ಹಂತದ ತಂತ್ರಜ್ಞಾನಗಳನ್ನು ಮಾರುಕಟ್ಟೆಗೆ ವಾಣಿಜ್ಯಿಕವಾಗಿ ಕಾರ್ಯಸಾಧ್ಯವಾದ ಉತ್ಪನ್ನಗಳಾಗಿ ಪರಿವರ್ತಿಸಲು ಸಹ ಬೆಂಬಲಿಸುತ್ತದೆ. ಈ ಯೋಜನೆಯು ಸ್ಟಾರ್ಟ್ಅಪ್ಗಳು ಮತ್ತು ಎಂಎಸ್ಎಂಇಗಳಿಗೆ

ಯೋಜನಾ ವೆಚ್ಚದ ಶೇಕಡಾ 60%ವರೆಗೆ ಹಣಕಾಸಿನ ನೆರವನ್ನ ನೀಡುತ್ತದೆ. ದೊಡ್ಡ ಕೈಗಾರಿಕೆಗಳು ತಮ್ಮ ಯೋಜನಾ ವೆಚ್ಚದ ಶೇಕಡಾ 40%ವರೆಗೆ ಹಣವನ್ನ ಪಡೆಯಬಹುದು. ಈ ನಿಧಿಯು ಪ್ರತಿ ಯೋಜನೆಗೆ ಗರಿಷ್ಠ 25 ಕೋಟಿ ರೂಪಾಯಿ ಮಿತಿಯನ್ನು ಹೊಂದಿದೆ. ಭಾರತೀಯ ಬಾಹ್ಯಾಕಾಶ ನೀತಿ 2023 ಇಸ್ರೋದ ವಾಣಿಜ್ಯ ವಿಭಾಗವಾಗಿ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಎನ್ಎಸ್ಐಎಲ್ನ ಪಾತ್ರವನ್ನು ವ್ಯಾಖ್ಯಾನಿಸಿದೆ. ಎನ್ಎಸ್ಐಎಲ್ ವಾಣಿಜ್ಯ ತತ್ವಗಳ ಮೇಲೆ ಬಾಹ್ಯಾಕಾಶ ವ್ಯವಸ್ಥೆಯನ್ನು ತಯಾರಿಸುತ್ತದೆ ಮತ್ತು ಸಂಗ್ರಹಿಸುತ್ತದೆ. ಇದು ಸರ್ಕಾರಿ ಸಂಸ್ಥೆಗಳು ಮತ್ತು ಸರ್ಕಾರೇತರ ಸಂಸ್ಥೆಗಳೆರಡಕ್ಕೂ ಸಮಗ್ರ ಬಾಹ್ಯಾಕಾಶ ಪರಿಹಾರಗಳನ್ನು ಒದಗಿಸುತ್ತದೆ. ಪಿಎಎಸ್ಎಲ್ವಿ ಉತ್ಪಾದನೆ ಮತ್ತು ಸಣ್ಣ ಉಪಗ್ರಹ ತಂತ್ರಜ್ಞಾನ ವರ್ಗಾವಣೆಯ ಮೂಲಕ ಖಾಸಗಿ ಭಾಗವಹಿಸುವಿಕೆಯನ್ನು ಎನ್ಎಸ್ಐಎಲ್ ಮತ್ತಷ್ಟು ವಿಸ್ತರಿಸುತ್ತದೆ. ಅಲ್ಲದೆ ಬಾಹ್ಯಾಕಾಶ ಉತ್ಪನ್ನಗಳು ಮತ್ತು ಸ್ಪಿನ್ ಆಫ್ ತಂತ್ರಜ್ಞಾನಗಳನ್ನು ಮಾರುಕಟ್ಟೆಗೆ ಮಾಡುವಾಗ ಉಪಗ್ರಹ ಸೇವೆಗಳನ್ನು ಬೆಂಬಲಿಸುತ್ತದೆ. ವರ್ಷಗಳಲ್ಲಿ ಎನ್ಎಸ್ಐಎಲ್ ತನ್ನ ಆದಾಯದಲ್ಲಿ 10 ಪಟ್ಟು ಹೆಚ್ಚಳವನ್ನು ಕಂಡಿದೆ. ಇದು ಜಾಗತಿಕ ಬಾಹ್ಯಾಕಾಶ ವಲಯದಲ್ಲಿ ಅದರ ವಿಸ್ತರಿಸುತ್ತಿರುವಂತಹ ವಾಣಿಜ್ಯ ಹೆಜ್ಜೆಯನ್ನು ಪ್ರತಿಬಿಂಬಿಸುತ್ತದೆ. ಡಿಸೆಂಬರ್ 2025ರ ಹೊತ್ತಿಗೆ 70ಕ್ಕೂ ಹೆಚ್ಚು ತಂತ್ರಜ್ಞಾನ ವರ್ಗಾವಣೆ ಒಪ್ಪಂದಗಳು, ಇಸ್ರೋ ಅಭಿವೃದ್ಧಿಪಡಿಸಿದ ತಂತ್ರಜ್ಞಾನಗಳನ್ನು ಉದ್ಯಮಕ್ಕೆ ವರ್ಗಾಯಿಸಲು ಅನುವು ಮಾಡಿಕೊಟ್ಟಿದ್ದು ಅವುಗಳ ವಾಣಿಜ್ಯೀಕರಣವನ್ನು ವೇಗಗೊಳಿಸಿದೆ. ಜುಲೈ 2026ರ ಹೊತ್ತಿಗೆ ಎನ್ಎಸ್ಐಎಲ್ ಒಟ್ಟು 141 ಉಪಗ್ರಹಗಳನ್ನು ಉಡಾವಣೆ ಮಾಡಿದೆ. ಇದರಲ್ಲಿ 138 ಅಂತಾರಾಷ್ಟೀಯ ಗ್ರಾಹಕ ಉಪಗ್ರಹಗಳು ಮತ್ತು 3 ಭಾರತೀಯ ಉಪಗ್ರಹಗಳು ಸೇರಿವೆ. ಇದು ವಿಶ್ವಾಸಾರ್ಹ ಜಾಗತಿಕ ಉಡಾವಣಾ ಸೇವಾ ಪೂರೈಕೆದಾರರಾಗಿ ಭಾರತದ ಸ್ಥಾನವನ್ನು ಬಲಪಡಿಸಿದೆ. ಬಾಹ್ಯಾಕಾಶ ವಲಯಕ್ಕಾಗಿ ನೇರ ವಿದೇಶಿ ಹೂಡಿಕೆ ನೀತಿಯನ್ನು ಹೂಡಿಕೆದಾರರಿಗೆ ಹೆಚ್ಚು ಅನುಕೂಲಕರವಾಗಿಸಲು ಉದಾರೀಕರಿಸಲಾಗಿದೆ. ಪರಿಷ್ಕೃತ ನೀತಿಯು ಉಪಗ್ರಹ ತಯಾರಿಕೆ ಮತ್ತು ಕಾರ್ಯಾಚರಣೆಗಳಲ್ಲಿ ಶೇಕಡಾ 74%ರಷ್ಟು ಸ್ವಯಂಚಾಲಿತ ಎಫ್ಡಿಐಗೆ, ಉಡಾವಣಾ ವಾಹನಗಳು ಮತ್ತು ಸ್ಪೇಸ್ಪೋರ್ಟ್ಗಳಲ್ಲಿ ಶೇಕಡಾ 49%ರಷ್ಟು ಸ್ವಯಂಚಾಲಿತ ಎಫ್ಡಿಐಗೆ ಮತ್ತು ಉಪಗ್ರಹ ಘಟಕಗಳು ಹಾಗೂ ಉಪವ್ಯವಸ್ಥೆಗಳ ತಯಾರಿಕೆಯಲ್ಲಿ ಶೇಕಡಾ 100%ರಷ್ಟು ಸ್ವಯಂಚಾಲಿತ ಎಫ್ಡಿಐಗೆ ಅವಕಾಶವನ್ನು ನೀಡುತ್ತದೆ. ಈ ಸುಧಾರಣೆಯು ಹೂಡಿಕೆಗಳನ್ನು ವೇಗಗೊಳಿಸುತ್ತದೆ, ತಂತ್ರಜ್ಞಾನ ವರ್ಗಾವಣೆ ಮತ್ತು ಸಹಯೋಗದ ಸಂಶೋಧನೆಯನ್ನು ಉತ್ತೇಜಿಸುತ್ತದೆ ಹಾಗೂ ಭಾರತದ ಬಾಹ್ಯಾಕಾಶ ವಲಯದಲ್ಲಿ ಸುಗಮ ವ್ಯವಹಾರವನ್ನು ಮತ್ತಷ್ಟು ಸುಧಾರಿಸುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ಈ ಸುಧಾರಣೆಗಳು ಉದ್ಯಮಶೀಲತೆಯನ್ನು ಉತ್ತೇಜಿಸುವ, ಬೆಳವಣಿಗೆಯನ್ನು ವೇಗಗೊಳಿಸುವ ಮತ್ತು ಜಾಗತಿಕ ಮಟ್ಟದಲ್ಲಿ ಭಾರತದ ಸ್ಥಾನವನ್ನು ಬಲಪಡಿಸುವಂತಹ ಹೆಚ್ಚು ಬಲವಾದ ಮತ್ತು ಕ್ರಿಯಾತ್ಮಕ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುವ ಸರ್ಕಾರದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತವೆ. ಸರ್ಕಾರದ ಸುಧಾರಣೆಗಳು ಭಾರತದ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯಾದ್ಯಂತ ನಾವೀನ್ಯತೆ, ಖಾಸಗಿ ಭಾಗವಹಿಸುವಿಕೆ ಮತ್ತು ವಾಣಿಜ್ಯ ಅವಕಾಶಗಳನ್ನು ಮುಕ್ತಗೊಳಿಸಿವೆ. ಈ ಸುಧಾರಣೆಗಳು ಉಡಾವಣಾ ಸೇವೆಗಳು, ಸ್ಥಳೀಯ ತಂತ್ರಜ್ಞಾನ ಅಭಿವೃದ್ಧಿ, ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಮತ್ತು ತಂತ್ರಜ್ಞಾನ ವರ್ಗಾವಣೆಯಲ್ಲಿ ಸ್ಪಷ್ಟವಾದ ಫಲಿತಾಂಶಗಳಾಗಿ ಪರಿವರ್ತನೆಗೊಂಡಿವೆ. ಅಕ್ಟೋಬರ್ 2022ರಲ್ಲಿ ಭಾರತದ ಮೊದಲ ಮೀಸಲಾದ ವಾಣಿಜ್ಯಿಕ ಎಲ್ವಿಎಂ 3 ಮಿಷನ್ ಅನ್ನು ಕಾರ್ಯಗತಗೊಳಿಸುವ ಮೂಲಕ ಎನ್ಎಸ್ಐಎಲ್ ಭಾರತದ ವಾಣಿಜ್ಯ ಉಡಾವಣಾ ಸಾಮರ್ಥ್ಯಗಳನ್ನು ಬಲಪಡಿಸಿತು. ಈ ಮಿಷನ್ ಮೂಲಕ 36 ಒನ್ ವೆಬ್ ಉಪಗ್ರಹಗಳನ್ನು ಭೂಮಿಯ ಕೆಳಕಕ್ಷೆಗೆ ಉಡಾವಣೆ ಮಾಡಲಾಯಿತು. ಇದು ಜಾಗತಿಕ ಉಡಾವಣಾ ಸೇವೆಗಳ ಮಾರುಕಟ್ಟೆಯಲ್ಲಿ ಭಾರತದ ಸ್ಥಾನವನ್ನು ಮತ್ತಷ್ಟು ಬಲಪಡಿಸಿತು. ನವೆಂಬರ್ 2022ರಲ್ಲಿ ಮಿಷನ್ ಪ್ರಾರಂಭ ಅಡಿಯಲ್ಲಿ ವಿಕ್ರಮ್ ಎಸ್ ಅನ್ನು ಉಡಾವಣೆ ಮಾಡಲಾಯಿತು. ವಿಕ್ರಮ್ ಎಸ್ ಭಾರತದ ಮೊದಲ ಖಾಸಗಿ ನಿರ್ಮಿತ ರಾಕೆಟ್ ಆಗಿತ್ತು ಮತ್ತು ಐಎನ್ ಸ್ಪೇಸ್ನಿಂದ ಅಧಿಕೃತಗೊಳಿಸಲ್ಪಟ್ಟಂತಹ ದೇಶದ ಮೊದಲ ಖಾಸಗಿ ಉಡಾವಣೆಯಾಗಿತ್ತು. ಈ ತಂತ್ರಜ್ಞಾನ ಪ್ರದರ್ಶನ ಮಿಷನ್ ಭವಿಷ್ಯದ ಕಕ್ಷೀಯ ಮಿಷನ್ಗಳಿಗಾಗಿ ನಿರ್ಣಾಯಕ ಉಡಾವಣಾ ತಂತ್ರಜ್ಞಾನಗಳನ್ನು ಮೌಲ್ಯೀಕರಿಸಲು ಸೆನ್ಸಾರ್ಗಳನ್ನು ಹೊಂದಿದ್ದಂತಹ 3 ಗ್ರಾಹಕ ಪೇಲೋಡ್ಗಳನ್ನು ಹೊತ್ತೊಯ್ದಿತ್ತು. ಮೇ 2024ರಲ್ಲಿ ಶ್ರೀಹರಿಕೋಟದಲ್ಲಿ ಭಾರತದ ಮೊದಲ ಖಾಸಗಿ ಉಡಾವಣಾ ಕೇಂದ್ರ ಧನುಷ್ದಿಂದ ರಾಕೆಟ್ ಉಡಾವಣೆ ಮಾಡಿದ ಮೊದಲ ಸರ್ಕಾರೇತರ ಸಂಸ್ಥೆ ಎಂಬ ಹೆಗ್ಗಳಿಕೆಗೆ ಅಗ್ನಿಕುಲ್ ಕಾಸ್ಮೋಸ್ ಪಾತ್ರವಾಯಿತು. ಈ ಮಿಷನ್ ವಿಶ್ವದ ಮೊದಲ ಏಕ ತುಂಡಿನ 3D ಪ್ರಿಂಟೆಡ್ ಸೆಮಿ ಕ್ರಯೋಜೆನಿಕ್ ರಾಕೆಟ್ ಇಂಜಿನ್ ಅನ್ನು ಪ್ರದರ್ಶಿಸಿತು. ಕೃಷಿ, ವಿಪತ್ತು ನಿರ್ವಹಣೆ, ಹವಾಮಾನ ಮೇಲ್ವಿಚಾರಣೆ ಮತ್ತು ನಗರ ಯೋಜನೆಗಳಂತಹ ಕ್ಷೇತ್ರಗಳನ್ನು ಬಲಪಡಿಸಲು ಪಿಕ್ಸೆಲ್ ನೇತೃತ್ವದಲ್ಲಿ ಧ್ರುವ್ ಸ್ಪೇಸ್, ಸ್ಯಾಟ್ಶೂರ್ ಅನಾಲಿಟಿಕ್ಸ್ ಇಂಡಿಯಾ ಮತ್ತು ಪಿಯರ್ ಸೈಟ್ ಸ್ಪೇಸ್ ಅವರ ಸಹಯೋಗದೊಂದಿಗೆ ಭೂವೀಕ್ಷಣಾ ಉಪಗ್ರಹ ಸಮೂಹಕ್ಕಾಗಿ ಐಎನ್ ಸ್ಪೇಸ್ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವವನ್ನು ಅನುಮೋದಿಸಿತು. ತಂತ್ರಜ್ಞಾನದ ವಾಣಿಜ್ಯೀಕರಣವು ವೇಗಗೊಂಡಿದೆ. ಫೆಬ್ರವರಿ 2026ರಲ್ಲಿ ಐಎನ್ ಸ್ಪೇಸ್ ಎಸ್ಎಸ್ಎಲ್ವಿ ತಂತ್ರಜ್ಞಾನವನ್ನು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ಗೆ 511 ಕೋಟಿ ರೂಪಾಯಿ ಮೊತ್ತಕ್ಕೆ 10 ವರ್ಷಗಳ ಅವಧಿಗೆ ವರ್ಗಾಯಿಸುವುದನ್ನು ಸುಗಮಗೊಳಿಸಿತು. ಇದು ಉದ್ಯಮ ನೇತೃತ್ವದ ಉತ್ಪಾದನೆ ಮತ್ತು ಉಡಾವಣಾ ಸೇವೆಗಳನ್ನು ಸಕ್ರಿಯಗೊಳಿಸಿತು. ಬೆಲ್ಲಾಟ್ರಿಕ್ಸ್ ಏರೋಸ್ಪೇಸ್ ಸಹ ಡಿಆರ್ಡಿಒನ ತಂತ್ರಜ್ಞಾನ ಅಭಿವೃದ್ಧಿ ನಿಧಿಯ ಅಡಿಯಲ್ಲಿ ದೇಶೀಯ ಹಸಿರು ಪ್ರೊಪಲ್ಷನ್ ವ್ಯವಸ್ಥೆಯನ್ನು ಯಶಸ್ವಿಯಾಗಿ ಪ್ರದರ್ಶಿಸಿತು. ಇದು ಸ್ವಚ್ಛ ಪ್ರೊಪಲ್ಷನ್ ತಂತ್ರಜ್ಞಾನಗಳ ಮೂಲಕ ದೇಶೀಯ ಸಾಮರ್ಥ್ಯಗಳನ್ನು ಬಲಪಡಿಸಿದೆ. ಈ ಸಹಯೋಗದ ಪರಿಸರ ವ್ಯವಸ್ಥೆಯು ಜಾಗತಿಕ ಬಾಹ್ಯಾಕಾಶ ತಂತ್ರಜ್ಞಾನ ಕೇಂದ್ರವಾಗಿ ಭಾರತದ ಉದಯವನ್ನು ರೂಪಿಸುತ್ತಿದೆ.
ಸರ್ಕಾರದ ನೇತೃತ್ವದ ಸುಧಾರಣೆಗಳು ಮತ್ತು ಕ್ರಿಯಾತ್ಮಕ ಖಾಸಗಿ ಪರಿಸರ ವ್ಯವಸ್ಥೆಯಿಂದ

ಉತ್ತೇಜಿತವಾಗಿರುವ ಭಾರತದ ಬಾಹ್ಯಾಕಾಶ ವಲಯವು ಹೊಸ ಯುಗದ ಹೊಸ್ತಿಲಲ್ಲಿದೆ. ಭಾರತೀಯ ಬಾಹ್ಯಾಕಾಶ ನೀತಿ 2023 ಉದಾರೀಕೃತ ಎಫ್ಡಿಐ ಮಾನದಂಡಗಳು ಮತ್ತು ಮೀಸಲಾದ ಹಣಕಾಸು ಉಪಕ್ರಮಗಳು ಸಂಪೂರ್ಣ ಬಾಹ್ಯಾಕಾಶ ಮೌಲ್ಯ ಸರಪಳಿಯನ್ನು ಯಾವುದೇ ಸಂಭಾವ್ಯ ಭಾಗಿದಾರರಿಗೆ ಮುಕ್ತಗೊಳಿಸಿವೆ. ಈ ಸುಧಾರಣೆಗಳು ಬೆಳೆಯುತ್ತಿರುವ ಸ್ಟಾರ್ಟ್ಅಪ್ಗಳು, ಸ್ಥಳೀಯ ನಾವೀನ್ಯತೆ ಮತ್ತು ವಿಸ್ತರಿಸುತ್ತಿರುವ ವಾಣಿಜ್ಯ ಚಟುವಟಿಕೆಗಳಿಂದ ಗುರುತಿಸಲ್ಪಟ್ಟ ಕ್ರಿಯಾತ್ಮಕ ಪರಿಸರ ವ್ಯವಸ್ಥೆಯನ್ನು ಪೋಷಿಸಿವೆ. ಇದಲ್ಲದೆ ಮಿಷನ್ ಆಗಮನದ ಅಡಿಯಲ್ಲಿ ವಿಕ್ರಮ್-1 ಉಡಾವಣೆಗೆ ಸಿದ್ದವಾಗುತ್ತಿರುವಾಗ ಇದು ಕೇವಲ ತಾಂತ್ರಿಕ ಮೈಲಿಗಲ್ಲು ಮಾತ್ರವಲ್ಲ, ಭಾರತದ ಖಾಸಗಿ ಬಾಹ್ಯಾಕಾಶ ಉದ್ಯಮದ ಬೆಳೆಯುತ್ತಿರುವ ಆತ್ಮವಿಶ್ವಾಸ ಮತ್ತು ಸಾಮರ್ಥ್ಯಗಳನ್ನು ಇದು ಪ್ರತಿಬಿಂಬಿಸುತ್ತದೆ. ಇಸ್ರೋ ನೇತೃತ್ವದ ಮಿಷನ್ಗಳಿಂದ ಅಭಿವೃದ್ಧಿಶೀಲ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯವರೆಗಿನ ಈ ಪ್ರಯಾಣವು ಸರ್ಕಾರದ ಸುಧಾರಣಾ ಕಾರ್ಯಸೂಚಿಯ ಯಶಸ್ಸನ್ನು ಪ್ರದರ್ಶಿಸುತ್ತದೆ. ನಿರಂತರ ನೀತಿ ಬೆಂಬಲ, ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಮತ್ತು ತಾಂತ್ರಿಕ ನಾವೀನ್ಯತೆಯೊಂದಿಗೆ ಭಾರತವು ಪ್ರಮುಖ ಜಾಗತಿಕ ಬಾಹ್ಯಾಕಾಶ ಶಕ್ತಿಯಾಗಿ ಮತ್ತು ಭವಿಷ್ಯದ ಬಾಹ್ಯಾಕಾಶ ಆರ್ಥಿಕತೆಯ ಪ್ರಮುಖ ಚಾಲಕನಾಗಿ ಹೊರಹೊಮ್ಮುವ ಎಲ್ಲ ಸಾಧ್ಯತೆಗಳನ್ನು ಹೊಂದಿದೆ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಇಂದಿನ ವಿಷಯ ಭಾರತದ ಬಾಹ್ಯಾಕಾಶ ಭವಿಷ್ಯದ ರೂಪುರೇಷೆ, ಸುಧಾರಣೆಗಳು, ಪ್ರಗತಿ ಮತ್ತು ಉಡಾವಣೆ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು. ಓದಿದವರು ಚೇತನ್ ಸಿವಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಇದು ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಮ್ಯೂಸಿಕಲ್ ಯೋರ್ಸ್. ಸದ್ಯಕ್ಕೆ 9:30 ಆಯಿತು, ಅಂದರೆ 9:30 ಆಯಿತು. ಇದು ಯಾವ ಕಾರ್ಯಕ್ರಮ ಯೋಚನೆ ಮಾಡ್ತಿದ್ದೀರಲ್ಲ, ಎಲ್ರಿಗೂ ಗೊತ್ತಿರುವ ಹಾಗೆ ಇದು ಸುಕುನ್ ಕೆ ಪಲ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇರೋದು ನಿಮ್ಮ ಆರ್ ಜೆ, ನಾನು ಆರ್ ಜೆ ಅರ್ಜುನ್. ಎಲ್ಲರೂ ಹೇಗಿದ್ದೀರಾ, ದಿನ ಹೇಗಿತ್ತು, ಎಲ್ಲವನ್ನ ಮಾತನಾಡೋಣ. ಇಡೀ ದಿನ ದುಡಿದು ಗೆದ್ದಾಗಿದೆ, ಜಗತ್ತಿನ ಜೊತೆಗಿನ ಓಟಕ್ಕೆ ಈಗ ಸಣ್ಣದೊಂದು ಬ್ರೇಕ್. ಕತ್ತಲಾದ ಮೇಲಷ್ಟೇ ಆಕಾಶದಲ್ಲಿ ನಕ್ಷತ್ರಗಳು ಕಾಣೋದು ಅಲ್ವಾ, ದಿನದ ಗಡಿಬಿಡಿ ಮುಗಿದ ಮೇಲಷ್ಟೇ ಮನಸ್ಸಿನ ಮಾತು ಕೇಳಿಸೋದು. ನಿಮಗೂ ಹಾಗೆ ಅನ್ನಿಸ್ತಿದೆಯಾ? ಹೇಗಿತ್ತು ನಿಮ್ಮ ದಿನ? ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ದಿನವನ್ನು ಹೇಗಿತ್ತು ಅಂತ ವಾಟ್ಸಪ್ ಸಂಖ್ಯೆ ಮೂಲಕ ಕಳಿಸಿ 9480901013 9480101013 ಈ ಸಂಖ್ಯೆಗೆ. ಹಾಗೆ ಈ ಒಂದು ಟೈಮ್ನಲ್ಲಿ ನಾನು ಮಾತನಾಡೋದು ಕೊರಟಿರೋ ಟಾಪಿಕ್ನ ತದನಂತರ ಹೇಳ್ತೀನಿ ಈ ಒಂದು ಗೀತೆಯ ಬಳಿಕ. ಸದ್ಯಕ್ಕೆ ಇದೊಂದು ದಿಲ್ ಸೇ ಚಿತ್ರದಿಂದ ಒಂದು ಸುಂದರ ಹಿಂದಿ ಗೀತೆ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ಬೇಜಾರಾಗ್ತಾ ಇದೆ, ಹೋಗೋಕ್ಕಾಗ್ತಿಲ್ಲ ಹೊರಗಡೆ, ಮಳೆ ಬೇರೆ ಬರ್ತಾ ಇದೆ ಅಂತ ಬೇಸರದಿಂದ ಹೇಳ್ತಾ ಇದ್ದಾರೆ. ಬೇಸರ ಆದರೆ ಏನಂತೆ, ನಾಳೆ ಮಳೆ ನಿಂತ ಮೇಲೆ ಅವರನ್ನು ಹೋಗಿ ಭೇಟಿಯಾಗಿ ಅಂತ ಹೇಳ್ತಾ. ಮತ್ತು ಶಿವಾನಂದ ಅವರು ಹಳ್ಳೂರಿಂದ, ದಾವಣಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇವತ್ತು ನನಗೆ ತುಂಬ ಒಳ್ಳೆಯ ದಿನ, ಯಾಕಂದರೆ ಇವತ್ತು ನನಗೆ ಸ್ಯಾಲ್ರಿ ಆಯಿತು, ಹಾಗಾಗಿ ನನ್ನ ಕೆಲಸದಲ್ಲಿ ಭಾಳಷ್ಟು ಕೆಲಸ ಪ್ರೋಸೆಸ್ನ ಕಲ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಖುಷಿ ಆಯಿತು, ಯಾಕಂದರೆ ಎಲ್ಲರೂ ದುಡಿಯೋದು ಹೊಟ್ಟೆಪಾಡಿಗೆ, ದುಡಿದ ಸಂಬಳ ಬಂದಾಗ ಭಾಳಷ್ಟು ಜನಗೆ ಎಲ್ರಿಗೂ ಖುಷಿ ಆಗೇ ಆಗುತ್ತಲ್ವಾ. ಹಾಗೆ ಸುದೀಪ್ ಅವರು ಬೆಂಗಳೂರಿನಿಂದ ಮೆಸೇಜ್ ಕಳಿಸಿದ್ದಾರೆ, ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು, ಬೆಂಗಳೂರಿನ ಕೂಲ್ ವೆದರ್ಗೆ ಒಳ್ಳೆ ಬಿಸಿ ಬಿಸಿ ಫಿಶ್ ಕಬಾಬ್ ತಿಂದು ಈ ಡೇಗೆ ಬಾಯ್ ಹೇಳ್ತಾ ಇದ್ದೀನಿ ಅಂತಿದ್ದಾರೆ. ಹಾಂ, ಎಲ್ಲರೂ ಮಳೆಗಾಲದಲ್ಲಿ ಎಲ್ಲರೂ ಏನೇನೋ ಮಾಡ್ತಾ ಇದ್ದೀರಾ, ಖಂಡಿತವಾಗಿಯೂ ಖುಷಿ ಆಗ್ತಿದೆ ಹೇಳ್ತಾ. ಹಾಗೆ ಇವತ್ತು ನಾವು ಮಾತಾಡ್ತಿರೋ ಟಾಪಿಕ್ ಬಂದು, ಖಂಡಿತವಾಗಿಯೂ ಹೇಳ್ತೀನಿ, ಒಮ್ಮೆ ಯೋಚನೆ ಮಾಡಿ ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ಅಲಾರಾಮ್ ಆಫ್ ಮಾಡೋದಕ್ಕೆ ಮೊಬೈಲ್ ಇರಲ್ಲ, ವಾಟ್ಸಾಪ್ ನೋಟಿಫಿಕೇಷನ್ ಸೌಂಡ್ ಇಲ್ಲ, ಇನ್ಸ್ಟಾಗ್ರಾಮ್ ರೀಲ್ಸ್ಗಳ ಗದ್ದಲವಿಲ್ಲ. ಸೊ ಒಂದೆಲ್ಲ ಬಿಟ್ಟು ನಿಮ್ಮದೊಂದು ಪ್ರಪಂಚ ಅಂತ ಅಂದ್ಕೊಂಡ್ರೆ ನಿಮ್ಮ ಕಲ್ಪನೆ ಏನಾಗಿರುತ್ತೆ? ಆ ಒಂದು ವಸ್ತು, ಆ ಯಾವ ವಸ್ತು ಅಂತ ನಾನು ಮುಂದಿನ ಚಂಕಲ್ ಹೇಳ್ತೀನಿ. ಆ ವಸ್ತು ಇಲ್ಲ ಅಂದರೆ ನಿಮ್ಮ ದಿನಚರಿ, ನಿಮ್ಮ ದಿನ, ನಿಮ್ಮ ಸಮಯ ಹೇಗಿರುತ್ತೆ, ನೀವು ಸಮಯವನ್ನು ಹೇಗೆ ಕಳೀತೀರಾ, ಅದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ ಈ ಒಂದು ಸುಕುನ್ ಕೆ ಪಲ್ ಕಾರ್ಯಕ್ರಮದಲ್ಲಿ. ಹಾಗೆ ಮುಂದಿನ ಕನಸಿನ ಲೋಕದಲ್ಲೂ ಕೂಡ ಇದೇ ವಿಷಯದ ಬಗ್ಗೆ ಮಾತನಾಡ್ತಾ ಹೋಗೋಣ. ಮತ್ತೆ ಒಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ನಿಮಗಾಗಿ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಕೇಳಿ ಎಂಜಾಯ್ ಮಾಡಿ.

ಎಸ್, ತುಂಬ ಜನ ಸಾಕಷ್ಟು ಸಂದೇಶಗಳನ್ನ ಕಳಿಸ್ತಾ ಇದ್ದೀರಾ ಇವತ್ತಿನ ದಿನ ಹೇಗಿತ್ತು ಅಂತ. ಯಾರ್ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ, ನಮಸ್ತೆ ಅಂತ ಹೇಳ್ತಿದ್ದಾರೆ ವಿಶ್ವ ಸೂರ್ಯಾಧನು ಅವರು. ಇವತ್ತು ತುಂಬ ಮಳೆ ಹುಯ್ತಾ ಇದೆ ನಮ್ಮ ಶಿವಮೊಗ್ಗದಲ್ಲಿ, ತುಂಬ ಮಳೆ, ಜಿಟಿ ಜಿಟಿ ಅಂತ ಸುರಿತಾನೇ ಇದೆ. ಜೊತೆಗೆ ನನ್ನ ಫ್ರೆಂಡ್ ಧನು ಮಾತಾಡ್ತಾ ಇಲ್ಲ, ಹಾಗಾಗಿ ಯಾಕೋ

ಎಸ್, ವೆಲ್ಕಮ್ ಬ್ಯಾಕ್. ನಾನು ಕೇಳಿದ್ದೆ ಪ್ರಶ್ನೆ, ಮೊಬೈಲ್ ಇಲ್ಲದೆ ನೀವು ಒಂದಿನ ಇರೋದಾದರೆ ಹೇಗಿರ್ತೀರಾ? ಆ ವಸ್ತು ಇನ್ಯಾವುದೂ ಅಲ್ಲ, ಮೊಬೈಲ್, ಜಂಗಮವಾಣಿ. ಮೊಬೈಲ್ ಇಲ್ಲದೆ ಒಂದು ದಿನ ನೀವು ಹೇಗೆ ದಿನ ಕಳೀತೀರಾ, ಅಥವಾ ಮೊಬೈಲೇ ಇಲ್ಲದೇ ಇದ್ದರೆ ದಿನವನ್ನು ಹೇಗೆ ಊಹಿಸ್ಕೊತೀರಾ ಅಂತ ನಾನು ನಿಮಗೆ ಪ್ರಶ್ನೆಯನ್ನು ಕೇಳಿದ್ದೆ. ಸಾಕಷ್ಟು ಮೆಸೇಜ್ಗಳು ಬಂದಿವೆ, ಓದ್ತಾ ಹೋಗ್ತೀನಿ. ನೋಡಿ, ಅಲರಾಮ್ ಇರಲಿಲ್ಲ ಅಂದರೆ ಮೊಬೈಲ್ನೊಳಗಡೆ ಅಲರಾಮ್, ಇನ್ ದ ಸೆನ್ಸ್ ಅಲರಾಮ್ ಇರಲಿಲ್ಲ ಅಂದರೆ ಮನೆಯಾಗ ನಮ್ಮ ಅಮ್ಮ ಅವ್ವ ಬೈದು ಎಬ್ಬಿಸ್ತಾರೆ ಅಂತ ಹೇಳ್ತಿದ್ದಾರೆ ರವಿಚಂದ್ರ ಕೌಜಲಗಿಯವರು, ಬೆಳಗಾವಿ ಡಿಸ್ಟ್ರಿಕ್ಟಿಂದ, ಹಂಡಿಗುಂಡ ವಿಲೇಜಿಂದ ತಮ್ಮ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಅಶ್ವಿನಿ ಅವರು ಬೆಂಗಳೂರಿನಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಮೊಬೈಲ್ ಇಲ್ಲ ಅಂದರೆ ಪಕ್ಕದ ಮನೆ ಫ್ರೆಂಡ್ಸ್ ಜೊತೆ ಫುಲ್ ಡೇ ಬೇಕಾದರೆ ಗಾಸಿಪ್ ಮಾತಾಡ್ತೀನಿ, ಶಾಪಿಂಗ್ ಹೋಗ್ತೀವಿ, ಫುಲ್ ಡೇ ಕ್ಯಾಶ್ ಇಟ್ಕೊಂಡು ಬ್ಯಾಂಗ್ಳೂರ್ನ ಸುತ್ತಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಗೌತಮಿ ಎಚ್ ಎಸ್ ದಾವಣಗೆರೆಯಿಂದ ಹೇಳ್ತಿದ್ದಾರೆ, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಹಿಂದಿ ಚಿತ್ರಗೀತೆಗಳು ಬಹಳ ಇಂಪಾಗಿ ಮೂಡ್ ಬರ್ತಿವೆ, ಈರಣ್ಣ ಜೈವೂರವರು ಹೇಳ್ತಿದ್ದಾರೆ. ನಾನು ಕೇಳಿದ ಪ್ರಶ್ನೆಗೆ ನೀವು ಉತ್ತರ ಕೊಡಲೇ ಇಲ್ಲ. ಇರಲಿ, ಮೊಬೈಲ್ ಇರದ ಒಂದು ದಿನ ಪ್ರತಿದಿನ ಬೆಳಗ್ಗೆ ನಮ್ಮ ಕಣ್ಣು ತೆರೀತಾ ಇದ್ದಂತೆ ಮುಖದ ಮೇಲೆ ಬೀಳೋ ಆ ಡಿಜಿಟಲ್ ಬೆಳಕಿನ ಬದಲಾಗಿ ಸೂರ್ಯನ ಬಿಸಿಲು ನೇರವಾಗಿ ನಮ್ಮ ಕಣ್ಣಿಗೆ ಬಿದ್ದರೆ ಹೇಗಿರುತ್ತೆ ಯೋಚಿಸಿದಿರಾ? ಯೋಚನೆ ಮಾಡಿ. ಮತ್ತೆರಡು ಗೀತೆಗಳು ನಿಮಗಾಗಿ, ಸುಕೂನ್ ಕೆ ಪಲ್ನಲ್ಲಿ ಹಿಂದಿ ರೊಮ್ಯಾಂಟಿಕ್ ಹಿಟ್ಸ್ ನಿಮಗಾಗಿ ಕಾಯ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ಎಸ್, ಮೊಬೈಲ್ ಇಲ್ಲದ ಒಂದು ದಿನ ಅಂತ ಕೇಳಿದ್ರೆ ಇಲ್ಲಿ ಶಾಂತಾಚಾರ ಅವರು ಒಂದು ಒಳ್ಳೆ ಸಂದೇಶವನ್ನು ಕಳಿಸಿದ್ದಾರೆ ಕೊಕ್ಕನೂರಿನಿಂದ, ಹರಿಹರದಿಂದ. ನಮಸ್ತೆ ಸರ್, ದಿನ ಆದರೆ ಮೊಬೈಲ್ ಇಲ್ಲದ ಜೀವನದಲ್ಲಿ ಕೆಲವು ಉತ್ತಮ ಅಂಶಗಳು ಇವೆ. ಕುಟುಂಬದವರೊಂದಿಗೆ ಹೆಚ್ಚು ಸಮಯ ಕಳೆಯೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಪುಸ್ತಕ ಓದೋ ಅಭ್ಯಾಸ, ಪ್ರಕೃತಿಯ ಸೌಂದರ್ಯವನ್ನು ಆಸ್ವಾದಿಸೋದು, ಸ್ನೇಹಿತರೊಂದಿಗೆ ನೇರವಾಗಿ ಮಾತನಾಡೋದು, ಮನಸ್ಸು ಮತ್ತು ಮನಸ್ಸಿಗೆ ನೆಮ್ಮದಿ ನೀಡುವ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳೋದು, ಮೊಬೈಲ್ನ ಅತಿಯಾದ ಬಳಕೆಯಿಂದ ಉಂಟಾಗೋ ಒತ್ತಡ, ಕಣ್ಣಿನ ಸಮಸ್ಯೆ, ಹಾಗೆ ಸಮಯದ ವ್ಯರ್ಥತೆ ಕೂಡ ಕಡಿಮೆ ಆಗುತ್ತೆ. ಆದ್ದರಿಂದ ಮೊಬೈಲ್ ನಮ್ಮ ಜೀವನವನ್ನು ಸುಲಭಗೊಳಿಸಬೇಕೇ ಹೊರತು

ಅದು ಒಂದು ಉತ್ತಮ ಸಾಧನವಾದರೂ ಕೂಡ ಅದರ ಮೇಲೆ ಸಂಪೂರ್ಣ ಅವಲಂಬಿತರಾಗಬಾರ್ದು ಅಂತಿದ್ದಾರೆ ಶಾಂತಾಚಾರ್ಯ ಅವರು. ಅದನ್ನು ಮಿತವಾಗಿ ಬಳಸಬೇಕು, ವಿವೇಕದಿಂದ ಬಳಸೋದು ಅತ್ಯಂತ ಮುಖ್ಯ. ಖಂಡಿತವಾಗಿಯೂ ನೀವು ಹೇಳ್ತಿರೋದು ಸತ್ಯ. ತಂತ್ರಜ್ಞಾನ ನಮ್ಮ ಜೀವನಕ್ಕೆ ಸಹಾಯಕವಾಗಬೇಕು, ಜೀವನವನ್ನೇ ನಿಯಂತ್ರಿಸುವಂತಾಗಬಾರ್ದು. ಸುಕ್ಕನ್ ಕೆಪ್ಪಲ್ ಸುಂದರವಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಶಾಂತಾಚಾರ್ಯ ಅವರು. ಧನ್ಯವಾದಗಳು, ತುಂಬ ಒಳ್ಳೆಯ ಸಂದೇಶವನ್ನು ಕಳಿಸಿದ್ದೀರಾ. ಹಾಗೆ ಪ್ರಕೃತಿ ಜೊತೆ ಕಾಲ ಕಳೆಯೋಕೆ ಇಷ್ಟ, ಆಗ ಮೊಬೈಲ್ ನೆನಪು ಇರೋಲ್ಲ ಅಂತ ಹೇಳ್ತಿದ್ದಾರೆ ರಾಜೇನಹಳ್ಳಿ ಹೊರಳಗೆರೆ ಮಂಜುನಾಥ ಅವರು. ಇನ್ಯಾರು ವಿಜಯಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ, ಹೆಸರು ಗೊತ್ತಾಗಿಲ್ಲ ಸರ್ ನಿಮ್ಮದು. ಇಸ್ಮಾಯಿಲ್, ಓಕೆ, ಇಸ್ಮಾಯಿಲ್ ಅವರು ವಿಜಯಪುರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಅವರಿಷ್ಟದ ಗೀತೆಯನ್ನು ಮೆಸೇಜ್ ಮಾಡಿ ಹೇಳ್ತಿದ್ದಾರೆ, ಒಳ್ಳೆಯ ಹಾಡುಗಳು ಪ್ರಸಾರ ಭಾರತಿಯಲ್ಲಿ ಆಕಾಶವಾಣಿಯಲ್ಲಿ ಪ್ರಸಾರ ಆಗ್ತಾ ಇದೆ ಅಂತ. ಧನ್ಯವಾದಗಳು ಕೇಳ್ತಾ ಇರೋದಕ್ಕೆ. ಹಾಗೆ ಮೊಬೈಲ್ ಇಲ್ಲ ಅಂದರೆ FM ರೈನ್ಬೋ ಕೇಳಲು ರೇಡಿಯೋ ಇದೆ ಅಂತಿದ್ದಾರೆ. ವಾಹ್, ಎಂಥ ಮಾತುರಿ. ಶಿವಾನಂದ ಅವರೇ ನ್ಯಾಮತಿ ತಾಲೂಕಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮೈ ಫಸ್ಟ್ ವೈಫ್ ತಗೊಂಡು ಹೋಗಬೇಕಂತೆ, ನಾ ಇಲ್ಲ ಕಡೆಗೆ ತಗೊಂಡು ಹೋಗಬೇಕಾಗತ್ತೆ, ಅಂದರೆ ರೇಡಿಯೋನ ನಾವೇ ತಗೊಂಡು ಹೋಗಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ತುಂಬ ಸಂತೋಷ ಆಗುತ್ತೆ. ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಮಾಹಿತಿ ಮತ್ತು ಹಾಡುಗಳು ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ತಿರುತೇಶ್ ಅವರು ಚನ್ನಪಟ್ಟಣದಿಂದ. ಸದ್ಯಕ್ಕೆ ಸುಕುನ್ ಗೆಪ್ಪಲ್ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಬಂದೇ ಬಿಡ್ತು. 10 ಗಂಟೆ ಆಯಿತು ಕಣ್ರಿ, ಕನಸಿನ ಲೋಕಕ್ಕೆ ಹೋಗೋದು ಯಾವಾಗ? ಸೊ ಹಾಗಾಗಿ ಸುಕುನ್ ಕೆಪ್ಪಲ್ ಕಾರ್ಯಕ್ರಮವನ್ನು ಸದ್ಯಕ್ಕೆ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಕನಸಿನ ಲೋಕದಲ್ಲಿ ಬರ್ತೀನಿ ಇನ್ನೊಂದು ನಿಮಿಷದಲ್ಲಿ. ಆದರೆ ಆ ಒಂದು ಸಮಯದಲ್ಲೂ ಕೂಡ ಇದೇ ಒಂದು ವಿಷಯವನ್ನು ಇಟ್ಕೊಂಡು ಮಾತನಾಡೋಣ ಅಂತ ಹೇಳ್ತಾ ಸುಕುನ್ ಕೆಪ್ಪಲ್ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ.

ಎಸ್, ಸಮಯ 10 ಗಂಟೆ ದಾಟಿದೆ. ಇದೀಗ ನೀವು ಕೇಳ್ತಾ ಇರೋದು FM ರೈನ್ಬೋ 1.3 MHz ಮ್ಯೂಸಿಕಲ್ ಯುವರ್ಸ್. ಕನಸಿನ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಕನಸಿನ ಲೋಕ ಕಾರ್ಯಕ್ರಮದಲ್ಲೂ ಕೂಡ ನಿಮ್ಮ ಜೊತೆ ಆಗ್ತಿರೋದು ನಾನು RJ ಅರ್ಜುನ್. ಸೊ ಆಗಲೇ ಸುಕುನ್ಗೆ ಪಲ್ನಲ್ಲಿ ಕೇಳಿದ್ದೆ, ಮೊಬೈಲ್ ಇಲ್ಲದೆ ಒಂದು ದಿನ ನೀವು ಹೇಗೆ ಊಹಿಸ್ಕೊತೀರಾ, ಏನು ಮಾಡ್ತೀರಾ, ಯಾವತ್ತಾದರೂ ಇದ್ದೀರಾ ಅಂತ. ಇಲ್ಲೊಬ್ಬರು ಹೇಳ್ತಾ ಇದ್ದಾರೆ, ಕಿರಣ್ ಗೌಡ ಅವರು ಕಿಲಾರಾಯಿಂದ ಮಂಡ್ಯದಿಂದ. ಒಂದು ವೇಳೆ ನನಗೆ ಮೊಬೈಲ್ ಇಲ್ಲ ಅಂದರೆ, ಓಕೆ, ಇವರು ಆಫೀಸಲ್ಲಿ ಮೊಬೈಲೇ ಇಲ್ವಂತೆ, ಮೊಬೈಲ್ ಅಲೋ ಇಲ್ವಂತೆ. ಸೊ ಹಾಗಾಗಿ ಇವರು ದಿನ ಪೂರ ಮೊಬೈಲ್ ಇಲ್ಲದೇ ಕಳೀತಾರಂತೆ. ಕೆಲಸ ಮುಗಿದ ಮೇಲೆ ಅವರೇ ಅಡುಗೆ ಮಾಡಿಕೊಂಡು ಊಟ ತಿಂದು ನಿದ್ದೆ ಮಾಡ್ತಾರಂತೆ. ವಾಹ್, ಗ್ರೇಟ್ ಅಲ್ವೇನ್ರಿ, ನಿಮ್ಮ ಆಫೀಸಲ್ಲಿ ಮೊಬೈಲ್ ಇಲ್ಲ ಅಂದರೆ. ಸೊ ಅಲ್ಲಿ ಸ್ಕ್ರೀನ್ ಬಂದೇ ಬರುತ್ತಲ್ಲ, ಅಟ್ಲೀಸ್ಟ್ ಅಲ್ಲಿ ಒಂದು ಲ್ಯಾಪ್ಟಾಪ್ ಆದರೂ ಯೂಸ್ ಮಾಡ್ತಿರಲ್ಲ. ಸೊ ಅಲ್ಲೂ ಸ್ಕ್ರೀನ್ ಬಂತು. ಹಾಗಾಗಿ ಮೊಬೈಲ್ ಇಲ್ಲದೆ, ಸ್ಕ್ರೀನ್ ಇಲ್ಲದೆ, ಡಿಜಿಟಲ್ ಇಲ್ಲದೇ ಹೇಗೆ ಬದುಕ್ತೀರಾ ಅಂತ ಕೇಳಿದೆ ನಾನು. ಹಾಂ, ಇಲ್ಲಿ ಇನ್ನೊಬ್ಬರು ಮೆಸೇಜ್ ಹಾಕಿದ್ದಾರೆ, ಹಾಂ, ಚಂದ್ರಶೇಖರ್ ನಾಯ್ಕ ಅವರು ಜೀವನ್ ಭೀಮಾನಗರ ದಾವಣಗೆರೆ ಇಂದ. ಚೆನ್ನಾಗಿ ಮೂಡಿ ಬರ್ತಾ ಇದೆ ಕಾರ್ಯಕ್ರಮ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಾಗೇಂದ್ರ ತಾವರ್ಕೆರೆ ಕುಣಿಗಲ್ ತಾಲೂಕಿನಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಅನುಷಾ ಅವರು ಹೇಳ್ತಾ ಇದ್ದಾರೆ, ತಂತ್ರಜ್ಞಾನ ಬಂದ ಮೇಲೆ ನಮ್ಮತನ ಕಳೆದುಕೊಂಡ್ವು, ಅದರಲ್ಲೇ ಮುಳುಗಿರ್ತಾರೆ. ಕಳೆದುಕೊಂಡು ಪರಿಚಿತರು ಎದುರಿದ್ರೂ ಕೂಡ ಮಾತನಾಡೋದೇ ಇಲ್ಲ, ಬದಲಿಗೆ ಮೊಬೈಲ್ನಲ್ಲೇ ವಿಚಾರಿಸ್ತಾರೆ, ಹರಡ್ತಾರೆ ಅಂತ ಹೇಳ್ತಿದ್ದಾರೆ. ನಿಮ್ಮ ಮಾತು ಸತ್ಯ ಅನುಷಾ ಅವರೇ. ಚಿದಾನಂದ TV ಸರ್ಕಲ್ನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ. ಇನ್ನಷ್ಟು ಮಾತನಾಡೋಣ ಈ ಒಂದು ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ಯೋಚನೆ ಮಾಡ್ತೀರಿ, ಮೊಬೈಲ್ ಇಲ್ಲದೆ ನೀವು ಹೇಗಿದ್ದೀರಾ ಅಂತ. ನಾನಂದು ಒಂದಷ್ಟು ಎಕ್ಸ್ಪೀರಿಯನ್ಸ್ ಕೂಡ ನಿಮಗೆ ಶೇರ್ ಮಾಡ್ತೀನಿ. ಸದ್ಯಕ್ಕೆ ಸಿಗ್ತಾರೆ ಸಿಗ್ತಾರೆ ಅಂತ ಅನ್ನುವಂತಹ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ ಕಾರ್ತಿಕ್ ಅವರ ಧ್ವನಿಯಲ್ಲಿ.

ಆಹಾ, ನಮ್ಮೂರ ಮಂದರ ಹೂವೆ ಚಿತ್ರದಿಂದ ಒಂದು ಒಳ್ಳೆ ಗೀತೆಯನ್ನು ಕೇಳ್ಕೊಂಡು ಬಂದ್ರಿ. ಮಂಜುಳಾ ಗುರುರಾಜ್ ಅವರ ಧ್ವನಿ, ಹಾಗೆ ನಮ್ಮ ಎಸ್ ಪಿ ಬಿ ಅವರ ಧ್ವನಿಯಲ್ಲಿ. ಸದ್ಯಕ್ಕೆ ಮೊಬೈಲ್ ಇಲ್ಲದೆ ಇರೋ ದಿನ ಹೇಗಿರತ್ರಿ ಅಂತ ಕೇಳಿದ್ರೆ ಒಂದಷ್ಟು ರಾಶಿ ಸಂದೇಶಗಳು ಹರಿದು ಬಂದಿದೆ. ಒಂದೊಂದಾದೇ ಓದ್ತಾ ಹೋಗ್ತೀನಿ. ಯಾರಿದು ಕಡಗಂಚಿಯಿಂದ ಧರ್ಮಣ್ಣ ಧನಿಯವರು ಹೇಳ್ತಾ ಇದ್ದಾರೆ, ಡಿಜಿಟಲ್ ಯುಗದಲ್ಲಿ ಮೊಬೈಲ್ಗೆ ಅಂಟ್ಕೊಂಡು ಬಿಟ್ಟಿದ್ದೇವೆ. ಆದರೆ ಒಂದಿನ ಮೊಬೈಲ್ ಬಿಟ್ಟು ಶಾಲಾ ಕೆಲಸಕ್ಕೆ ಹೋಗಿದ್ದೆ, ಆಗ ನನಗೆ ಪ್ರಪಂಚನೇ ಕಳಚಿ ಬಿದ್ದಂತಾಯಿತು ಅಂತ ಹೇಳಿದ್ದಾರೆ. ಹಾಗೆ ನೋಡಿ, ಈಗಿನ ಕಾಲದಲ್ಲಿ ಎಲ್ಲರೂ ಮೊಬೈಲ್ಗೆ ಅವಲಂಬನೆ ಆಗಿಬಿಟ್ಟಿದ್ದಾರೆ. ಚಂದ್ರಶೇಖರ್ ನಾಯಕ್ ಅವರು ಜೀವನ್ ಭೀಮಾ ನಗರದಿಂದ, ದಾವಣಗೆರೆಯಿಂದ ಹೇಳ್ತಾ ಇದ್ದಾರೆ. ಒಂದಿನ ಮೊಬೈಲ್ ಇಲ್ಲ ಅಂದರೆ ವ್ಯಾಪಾರಿಗಳಿಗೆ ಮತ್ತು ಆಫೀಸ್ ಕೆಲಸಕ್ಕೆ, ಹಣಕಾಸಿನ ವ್ಯವಹಾರಕ್ಕೆ ತುಂಬ ಕಷ್ಟ ಆಗುತ್ತೆ. ನಮ್ಮಗಳ ಜೀವನ ಮೊಬೈಲ್ಗೆ ಹೊಂದ್ಕೊಂಡಿದೆ, ನಾವು ಇದನ್ನು ಒಳ್ಳೆ ಉದ್ದೇಶಕ್ಕೆ ಉಪಯೋಗಿಸಬೇಕು, ಮಕ್ಕಳ ಕೈಗೆ ಹೆಚ್ಚು ಕೊಡಬಾರ್ದು ಅಂದಿದ್ದಾರೆ. ಖಂಡಿತವಾಗಿಯೂ ನಿಜ. ಹಾಗೆ ಸಂದೇಶವನ್ನು ಕಳಿಸಿದ್ದಾರೆ ಅಶ್ವಿನಿ ಅಂಗಡಿ ಅವರು, ಗೌತಮಿ ಎಸ್ ಅವರು. ಮೊಬೈಲ್ ಇಲ್ಲದಿದ್ರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಆಟ ಆಡ್ತಾ ಟೈಮ್ ಪಾಸ್ ಮಾಡ್ತೀವಿ. ಕವಡೆ, ಕುಂಟೆಬಿಲ್ಲೆ, ಸ್ನೇಕ್ ಆ್ಯಂಡ್ ಲ್ಯಾಡರ್,

ಕ್ಯಾರಮ್ ಬೋರ್ಡ್ ಚೆಸ್ ಆಡ್ತೀವಿ ಸರ್ ಅಂತಿದ್ದಾರೆ. ಹಾಗೆ ಜಮಖಂಡಿಯಿಂದ ವಿಶ್ವ ಇಮ್ಮಡಿ ಗುಡ್ ನೈಟ್ ಸರ್ ಅಂತ ಕಳಿಸಿದ್ದಾರೆ ಸಂದೇಶವನ್ನು. ನಿಜವಾಗಿ ಮೊಬೈಲ್ ಯಾರು ಕಂಡಿಡಿದ್ರೂ ಗೊತ್ತಿಲ್ಲ ನನಗೆ. ಈ ಮೊಬೈಲ್ ಬಂದಾಗಿನಿಂದ ಮಕ್ಕಳು ಆಟ ಆಡೋದು ಬಿಟ್ಟರು, ದೊಡ್ಡವರು ಮಾತು ಕಡಿಮೆ ಮಾಡಿದ್ರು, ಎಲ್ಲರೂ ಕೂಡ ಮೊಬೈಲ್ ಲೋಕದಲ್ಲಿ ಮುಳುಗಿರ್ತಾರೆ ಅಂತ ಹೇಳ್ತಿದ್ದಾರೆ ಗಣಪತಿ ಭೀಮಪ್ಪ ದಾವಣಗೆರೆಯಿಂದ. ಬಿಸಿ ಬಿಸಿ ರಾಗಿ ಮುದ್ದೆ ಬೆಂಡೆಕಾಯಿ ಸಾರು ಬಾಳೆಕಾಯಿ ಬಜ್ಜಿ ರೆಡಿಯಾಗಿದ್ದೆ ಸರ್, ತಿನ್ಕೊಂಡು ಮಲಗ್ತಾ ಇದ್ದೀನಿ, ಮೊಬೈಲ್ ಇಲ್ಲದೆ ಅಂತ ಹೇಳ್ತಿದ್ದಾರೆ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ. ಮತ್ತಷ್ಟು ಸಂದೇಶಗಳನ್ನ ಓದ್ತೀನಿ. ಅದಕ್ಕೆ ಮುಂಚೆ ನಾನಾಗಲೇ ಹೇಳ್ತಾ ಇದ್ದೆ ಮೊಬೈಲ್ ಇಲ್ಲದೆ ಎಲ್ಲರೂ ಅವಲಂಬನೆ ಆಗಿಬಿಟ್ಟಿದ್ದಾರೆ ಅಂತ. ಸೊ ಸಂದೇಶಗಳಲ್ಲೂ ಅದೇ ಬರ್ತಾ ಇದೆ. ಒಂದಷ್ಟು ದಿನ ಅಥವಾ ಒಂದಿನನಾದರೂ ಮೊಬೈಲ್ ಇಲ್ಲದೆ ಒಂದಿನ ಕಳೆಯೋದಕ್ಕೆ ಟ್ರೈ ಮಾಡಿ ಹೇಗಿರುತ್ತೆ ದಿನ ಅಂತ. ಕಷ್ಟ ಆಗುತ್ತೆ, ಬಟ್ ಎನಿವೇ ಒಂದ್ಸತಿ ಟ್ರೈ ಮಾಡಿ ಸ್ವಲ್ಪ ಹಿಂದಿರುಗಿ ನೋಡಿ ನಿಮ್ಮ ಪುಟ್ಟ ಸ್ಕ್ರೀನ್ಗಳು ತಮ್ಮ ಜೇಬು ಸೇರೋ ಮುನ್ನ ನಾವೆಲ್ಲ ಹೇಗೆ ಬದುಕ್ತಿದ್ವಿ, ಹೇಗೆಲ್ಲ ಇದ್ವಿ ಅನ್ನೋದನ್ನು ಯೋಚನೆ ಮಾಡಿ. ಸೊ ನಿಮಗೆ ಅದರಲ್ಲೇ ಉತ್ತರ ಸಿಗುತ್ತೆ ಅಂತ ಹೇಳ್ತಾ ಮತ್ತೊಂದು ಗೀತೆ ಬರ್ತಾ ಇದೆ. ಇದು ಯಾವುದ್ರ ಬಗ್ಗೆ ಇದೆ ಅಂತ ಅಂದರೆ, ಹೃದಯಗಳು ಮೊಬೈಲ್ ಇಲ್ಲದೆ ಇಲ್ಲದಿರುವಂತಹ ಕಾಲದಲ್ಲಿ ಹೇಗೆ ಪ್ರೀತಿ ಬೆಸ್ತಿತ್ತು ಪತ್ರಗಳ ಮೂಲಕ ಅಂತ ಹೇಳುತ್ತೆ ಈ ಒಂದು ಗೀತೆ. ಕೇಳಿ ಎಂಜಾಯ್ ಮಾಡಿ.

0: ಎಸ್, ಸತೀಶ್ ಗೌಡ್ರು ಅವರು ಕಡವಿನ ಹೊಸಳ್ಳಿ ಅರಕಲಗೂಡಿಂದ ಸಂದೇಶ ಕಳಿಸಿದ್ದಾರೆ. ಮೊಬೈಲ್ ಇಲ್ಲದೆ ಇರೋದು ಇವತ್ತಿನ ಕಾಲಕ್ಕೆ ಸ್ವಲ್ಪ ಕಷ್ಟನೇ. ಹೆಂಗಂದರೆ ಎಲ್ಲನೂ ಬೆರಳು ತುದಿಯಲ್ಲೇ ಸಿಗತ್ತೆ. ಈಗ ಹಿಂದಿನ ಕಾಲದ ಲ್ಯಾಂಡ್ಲೈನ್ ಫೋನ್, ರೇಡಿಯೋ, ಅಲರಾಮ್, ವಾಚ್, ಕಲರ್ ಟಿ ವಿ, ಗಡಿಯಾರ, ಟೇಪ್ ರೆಕಾರ್ಡರ್, ಕ್ಯಾಮ್ರಾ, ಪತ್ರಗಳು ಎಲ್ಲವನ್ನ ಇಂದು ತನ್ನೊಳಗೆ ಅಡಗಿಸ್ಕೊಂಡಿರೋ ಇತ್ತೀಚಿನ ಇಂಟರ್ನೆಟ್ ಇರುವಾಗ ಬಿಡೋದು ತುಂಬ ಕಷ್ಟ ಸರ್ ಅಂತಿದ್ದಾರೆ ಸತೀಶ್ ಗೌಡ್ರು ಅವರು. ನಿಜ, ಬಟ್ ಆದರೆ ಅದನ್ನು ಬಿಟ್ಟು ಒಂದಿನ ಆದರೂ ಇರಬಹುದಲ್ವಾ ಸರ್? ಹಾಗಾಗಿ ನಾನು ಹೇಳ್ತಿರೋದು, ರೇಡಿಯೋದಲ್ಲಿ ಬರೋ ಹಾಡಿಗೆ ಕಾಯ್ತಾ ಇದ್ವಿ ಆ ಕಾಲದಲ್ಲಿ, ಅಂಚೆ ಪೆಟ್ಟಿಗೆ ಮುಂದೆ ಪತ್ರಿಕಾ ಕಾಯ್ತಾ ಇದ್ವಿ. ಆ ಕಾಯುವಿಕೆಯಲ್ಲೊಂದು ಸುಂದರ ಕಾವ್ಯ ಇತ್ತು. ಇಂದಿನ ಕ್ಷಣಾರ್ಧದ ಮೆಸೇಜ್ಗಳಲ್ಲಿ ಆ ಕಾವ್ಯ ಕಳೆದು ಹೋಗಿದೆ ಅನ್ನಿಸ್ತಾ ಇದೆಯಾ, ಅನ್ನಿಸ್ತಾ ಇಲ್ವೇ ಅಂತ ನಾನು ಕೇಳ್ತಿದ್ದೀನಿ. ನನ್ನ ಇಷ್ಟದ ಹಳೆಯ ಪುಸ್ತಕವೊಂದನ್ನು ಪೂರ್ತಿಯಾಗಿ ಓದಿ ಮುಗಿಸ್ತೆ ಅಂತ ಒಂದು ಹೆಮ್ಮೆ ಇರುತ್ತಲ್ಲ. ಆ ಒಂದಿನ ನಮಗೆ ನಮ್ಮ ಕೈಯಲ್ಲಿ ಮೊಬೈಲ್ ಇಲ್ಲದಿರುವಂಥ ದಿನ, ನಮ್ಮ ಇಷ್ಟವಾದ ಪುಸ್ತಕವನ್ನು ಅಥವಾ ಎಲ್ಲೋ ಒಂದು ಜಾಗ ಪ್ರಕೃತಿ ಜೊತೆಗೆ ಆಫ್ಲೈನಲ್ಲಿ ಕಳೆಯುವಂಥದ್ದು ಅಥವಾ ಟ್ರೆಕ್ಕಿಂಗ್ ಹೋಗೋದು, ಒಂದಿನ ಇಂಟರ್ನೆಟ್ ಇಲ್ಲದಿರುವಂಥ ಜಾಗಕ್ಕೆ ಹೋಗೋದು, ಸೊ ಇದನ್ನೆಲ್ಲ ಮಾಡಬಹುದು, ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಮತ್ತೊಂದು ಗೀತೆ, ಈ ಒಂದು ವಿಷಯಕ್ಕೆ ತಕ್ಕ ಗೀತೆ ಬರ್ತಾ ಇದೆ ನಿಮಗೋಸ್ಕರ, ಕೇಳಿ ಎಂಜಾಯ್ ಮಾಡಿ.
1: ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಲ್ಯಾಂಡ್ ನಂಬರ್ ಸ್ವಾಮಿ ಇಲ್ಲ
2: ಸ್ವಾಮಿ
1: ಬೆಳಗ್ಗೆ ಅಂತ ಹೇಳ್ತಾ ಇದ್ದೀನಿ.
2: ಹಲೋ
1: ಹಲೋ ಯಾರ ನೀನು ಮರೆಯಾ?

0: ಓ, ಈ ಮೊಬೈಲ್ಗಳಿಲ್ಲದೆ ಬದುಕೋಕೆ ಆಗಲ್ಲ. ಹಲೋ, ಹಾಯ್ ಸ್ವೀಟಿ, ಹೇಗಿದ್ಯಾ? ವೇರ್ ಆರ್ ಯು ಡಾರ್ಲಿಂಗ್?
1: ದೇವಸ್ಥಾನದಲ್ಲಿ ಇದೀನ್ರಿ, ಬರೋದ್ ಸ್ವಲ್ಪ ಲೇಟ್ ಆಗುತ್ತೆ.
2: ಎಲ್ಲ ಮೊಬೈಲ್ ಮೈಮೇ
3: ನೋಡಿ, ಮೊಬೈಲು ಹೇಗೆ ಮಾಡಿಬಿಟ್ಟಿದೆ ಈ ಜೀವನವನ್ನು ಅನ್ನೋದನ್ನು ಈ ಒಂದು ಗೀತೆ ಹೇಳುತ್ತೆ. ಅನುಷಾ ಅವರು ಹೇಳ್ತಾ ಇದ್ದಾರೆ, ಈಗೇನಾದರೂ ಗೌತಮ ಬುದ್ಧರೇನಾದರೂ ಇದ್ದಿದ್ರೆ ಗೌತಮಿಗೆ ಸಾವಿಲ್ಲದ ಮನೆಯಿಂದ ಸಾಸಿವೆ ತರಲು ಹೇಳೋ ಬದಲು ಮೊಬೈಲ್ ಇಲ್ಲದ ಮನೆಯಿಂದ ಸಾಸಿವೆ ತರಲು ಹೇಳ್ತಿದ್ರೇನು ಅನ್ಬೇಕು ಅಂತಿದ್ದಾರೆ ಅನುಷಾ ಅವರು. ಖಂಡಿತವಾಗಿಯೂ ಚೆನ್ನಾಗಿದೆ ನಿಮ್ಮ ಮಾತು. ಆಂಜನಪ್ಪ ಎನ್ನ ಮಲಮಚ್ಚನಹಳ್ಳಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಸಿದ್ಲಘಟ್ಟ ತಾಲೂಕಿನ. ಹಾಗೇ ಮಿತವಾಗಿ ಬಳಸಬೇಕು ಮೊಬೈಲ್ನ ಅಂತ ಹೇಳ್ತಾ ಇದ್ದಾರೆ. ಮನುಷ್ಯ ಯಾವುದೇ ಚಟಕ್ಕೆ ಬಿದ್ದರೂ ಮನಸ್ಸು ಮಾಡಿದ್ರೆ ಅದನ್ನು ಸುಲಭವಾಗಿ ಬಿಡಬಹುದು. ಇದಕ್ಕೆ ಬೇಕಾಗಿರೋದು ಕೇವಲ ಇಚ್ಛಾಶಕ್ತಿ. ರಾಜ ಮಹಾರಾಜರು ಸಿಂಹಾಸನ ತೊರೆದು ಕಾಡಿಗೆ ಹೋಗ್ತಿದ್ರು, ಇನ್ನು ಮೊಬೈಲ್ ಯಾವ ಸಮಸ್ಯೆ ಅಂತ ಹೇಳ್ತಿದ್ದಾರೆ ಚಂದ್ರಶೇಖರ್ ಅವರು ಕುಮಾರ್ ಪಾರ್ಕ್ನಿಂದ. ಖಂಡಿತವಾಗಿಯೂ ನಿಮ್ಮ ಮಾತು ಸತ್ಯ, ಯಾಕಂದರೆ ಎಲ್ಲವನ್ನೂ ಬಿಟ್ಟವ್ರಿಗೆ ಮೊಬೈಲ್ ಬಿಡೋದು ಕಷ್ಟನಾ ಅಂತ ಹೇಳ್ತಿದ್ದೀರಾ. ಆನಂದ ಕುಲಕರ್ಣಿ ಅವರು ಸುಲೇಪೇಟೆಯಿಂದ ತಮ್ಮ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಾನು ಮೊಬೈಲ್ ಇಲ್ಲದೆ ಇರಬಹುದು, ಆದರೆ ಮೊಬೈಲ್ ನೋಡಬೇಕೆನಿಸಿದಾಗ ಎಲ್ಲ ನಾನು ಆ ಸಮಯದಲ್ಲಿ ಹನುಮಾನ್ ಚಾಲೀಸ ಓದ್ತೀನಿ. ಹಾಗಾಗಿ ಈ ಹನುಮಾನ್ ಚಾಲೀಸ ಪಠಣ ಮಾಡೋದಕ್ಕೆ ಇದು ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ತಿದ್ದಾರೆ. ಖಂಡಿತವಾಗಿಯೂ ನಿಮ್ಮ ಮಾತು ಖುಷಿ ಕೊಡುತ್ತೆ ಅದನ್ನು ಓದ್ತಾ ಇದ್ದರೆ. ಅದರ ಜೊತೆಗೆ ಕಾರ್ಯಕ್ರಮದಲ್ಲಿ ಹಾಡುಗಳು ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಯಶಸ್ವಿನಿ ಅವರು, ಗಿರಿಜಮ್ಮ ಅವರು ಹೊಸದುರ್ಗದಿಂದ. ಹಾಗೆ ಯಾರು ಕೂಡ ಮೊಬೈಲ್ ಇಲ್ಲದೆ ಇರೋದಿಲ್ಲ, ಬಿಟ್ಟಿರೋದಕ್ಕೆ ಕಷ್ಟ, ಪ್ರಯತ್ನ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಕನಸಿನ ಲೋಕ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಕಿಶನ್ ರೋಷನ್ ಶುಭರಾಣಿ ಅವರು ಹೇಳಿದ್ದಾರೆ. ಮತ್ತಷ್ಟು ಸಂದೇಶಗಳು ಹೊರದು ಬಂದಿದೆ, ಖಂಡಿತ ಓದ್ತೀನಿ. ಹಾಗೆ ಒಂದಷ್ಟು ಸಲಹೆ ಸೂಚನೆಗಳು ಏನಿದ್ರು ಅದನ್ನು ಕೂಡ ಓದ್ತೀನಿ ಅಂತ ಹೇಳ್ತಾ ಸದ್ಯಕ್ಕೆ ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ಕುನಾಲ್ ಗಾಂಜಾವಾಲಾ ಅವರ ಧ್ವನಿ ಅಂತ.

ನೋಡಿ, ಸೌಭಾಗ್ಯ ಅವರು ರಾಜನಕುಂಟೆಯಿಂದ ಚೆನ್ನಾಗಿ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಒಂದು ಸಮಯದಲ್ಲಿ ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರು ಹೇಳಿದರು, ನೀವು ರಕ್ತ ಕೊಡಿ ನನಗೆ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡಿಸ್ತೇನೆ ಅಂತ. ಆದರೆ ಈಗ ಜಂಗಮವಾಣಿ ಕೇಳ್ತಾ ಇದೆ, ನೀವು ಕರೆನ್ಸಿ ಹಾಕ್ಸಿ ಸಾಕು, ನಿಮಗೆ ಭವಿಷ್ಯವನ್ನೇ ಶೂನ್ಯ ಮಾಡುವೆ ಅಂತ. ಅಷ್ಟರ ಮಟ್ಟಿಗೆ ವಯಸ್ಸಿನ ಮಿತಿ ಇಲ್ಲದೆ ನಾವು ಇದರ ವಿಷಯದಲ್ಲಿ ಜಾಣ ಕಿವಿಡ ಜಾಣ ದಡ್ರಾಗಿ ಮಿತಿ ಇಲ್ಲದೆ ಬಳಕೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಒಂದೊಳ್ಳೆ ಸಂದೇಶ ಕಳಿಸಿದ್ದೀರಾ. ಮೊಬೈಲ್ ಇಲ್ಲದ ದಿನದಲ್ಲಿ ನಮಗೆ ಸಿಗೋ ಮೊದಲ ಆಶ್ಚರ್ಯ ಏನು ಗೊತ್ತಾ? ಪ್ರತಿದಿನ ಅಯ್ಯೋ ಟೈಮೇ ಸಾಲ್ತಿಲ್ಲ ಅಂತ ಗಿಲ್ಟ್ನಲ್ಲಿರೋ ನಮಗೆ ಅದೊಂದು ಗಂಟೆಯು 100 ಗಂಟೆಯಾಗಿ ಸುದೀರ್ಘವಾಗಿ ಕಾಣಿಸುತ್ತೆ ಮೊಬೈಲ್ ಇಲ್ಲ ಅಂದರೆ. ಆ ಹೆಚ್ಚುವರಿ ಸಮಯದಲ್ಲೇ ನಮ್ಮ ನಿಜವಾದ ಬದುಕು ಅಡಗಿದೆ ಅನಿಸುತ್ತೆ, ಹೌದಲ್ವಾ? ನಿಜನ ಸುಳ್ಳು? ಮೆಸೇಜ್ ಮಾಡಿ ಸ್ಕ್ರೀನ್ ನೋಡಿದ್ರ ಬದಲಿಗೆ ಕಿಟಕಿಯಿಂದ ಆಚೆ ನೋಡಿದ್ರೆ, ಕಾಫಿ ಸಿಪ್ ಮಾಡಬೇಕಾದ್ರೆ ಮರದ ಎಲೆಯ ತುದಿಯಲ್ಲಿ ತೂಗಾಡೋ ಇಬ್ಬನಿಯ ಹನಿ, ದೂರದ ಹಕ್ಕಿಗಳ ಚಿಲ್ಪಿಲಿ, ಇವೆಲ್ಲವೂ ಪ್ರತಿದಿನವೂ ಇರ್ತಿದ್ವು. ಆದರೆ ನಾವು ಮಾತ್ರ 6 ಇಂಚಿನ ಸ್ಕ್ರೀನೊಳಗೆ ಬಂದಿ ಆಗಿಬಿಟ್ಟಿದ್ವಿ. ಆ ಕಾಫಿಯ ನಿಜವಾದ ಸುವಾಸನೆ ಯಾವತ್ತೂ ಮೊಬೈಲ್ ನೀವು ಬಿಟ್ಟು ನ್ಯೂಸ್ ಪೇಪರನ್ನು ಅಥವಾ ಆಚೆ ಗಿಡ ಮರಗಳನ್ನು ಹಕ್ಕಿಗಳನ್ನು ನೋಡಿದಾಗ ಅರ್ಥ ಆಗುತ್ತೆ. ಅದರ ಸುವಾಸನೆ, ಸುಗಂಧ, ಹಾಗೆ ಅದರ ರುಚಿ ಸವಿರಿ ಅಂತ ಹೇಳ್ತಾ ಮತ್ತೆರಡು ಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ ಈ ಒಂದು ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ಕೇಳಿ

ಮಂಜುರಾಣಿಯವರು ಮೈಸೂರಿನಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಇಂಟರ್ನೆಟ್ ಇಲ್ಲದ ಸ್ಥಳಕ್ಕೆ ಹೋಗೋದಕ್ಕಿಂತ ಸಂಜೆ ಎಲ್ಲರೂ ಮನೆಗೆ ಬಂದು ನಂತರ ಒಂದೆರಡು ಗಂಟೆ ಮೊಬೈಲ್ಗಳನ್ನ ಸ್ವಿಚ್ ಆಫ್ ಮಾಡಿಕೊಂಡು ಮನೆಯೊಳಗಿನ ಸಂಬಂಧಗಳನ್ನ ಉಳಿಸ್ಕೊಳ್ಬೇಕಾದ ಅನಿವಾರ್ಯತೆ ಬಹಳವಾಗಿದೆ ಅಂತ ಹೇಳ್ತಿದ್ದಾರೆ. ಸಂಜೆ ಆದೊಡನೆ ಮನೆ ಮಂದಿ ಎಲ್ಲರೂ ಕಾಫಿ ಕುಡಿತಾ ಬೆಳಗಿನಿಂದ ಸಂಜೆವರೆಗೂ ನಡೆದ ಸಂಗತಿಗಳನ್ನ ಚರ್ಚಿಸ್ತಾ ಬದುಕಿನ ಕಥೆಗಳನ್ನ ಹೆಣೀತಾ ಎಲ್ಲರೂ ಒಂದಾಗಿದ್ದ ಕಾಲಗಳ ಕನಸು ಅಷ್ಟೇ ಅಂತಿದ್ದಾರೆ. ಅದ್ರ ಜೊತೆಗೆ ಶ್ರೀನಾಥ್ ಅವರು ಮಾಗಡಿ ರೋಡ್ನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಚಿದಾನಂದ ಟಿ ವಿ ಸರ್ಕಲ್ ಹೊಸದುರ್ಗದಿಂದ, ಆಗಿನ ಕಾಲವೇ ಬೇರೆ, ಈಗಲೇ ಜಮಾನನೇ ಬೇರೆ. ಈಗ ಕಂದಮಗಳಿನ ಕೈಲಿಯಲ್ಲೂ ಕೂಡ ಇಳಿ ವಯಸ್ಸಿನವರು ಕೂಡ ಮೊಬೈಲ್ ಇಟ್ಕೊಂಡಿರ್ತಾರೆ. ಹಾಗೆಲ್ಲ ಯಾರೂ ಅಷ್ಟು ಯೂಸ್ ಮಾಡ್ತಿರ್ಲಿಲ್ಲ ಅಂತ ಹೇಳ್ತಿದ್ದಾರೆ. ಅದರದು ಯಾವುದಾದ್ರೂ ಪುಸ್ತಕ ಅಥವಾ ದಿನಪತ್ರಿಕೆ ಇರ್ತಿತ್ತು, ಆದರೆ ಈಗ ಅದೇ ಮೊಬೈಲ್ ನೋಡ್ತಾ ಪಕ್ಕದಲ್ಲಿದ್ದವ್ರನ್ನ ನೋಡೋದಾಗೆ ಅವ್ರನ್ನೇ ಮರ್ತು ಬಿಟ್ಟಿರ್ತಾರೆ ಅಂತ ಹೇಳ್ತಿದ್ದಾರೆ. ಸಂಧ್ಯಾ ಅವರು ಮಲ್ಲೇಶ್ವರಂದಿಂದ ಹೇಳ್ತಾ ಇದ್ದಾರೆ, ನಾನು ಮೊಬೈಲು ತುಂಬ ಯೂಸ್ ಮಾಡಲ್ಲ, ಕಡಿಮೆ ಮಾಡ್ತಾ ಇದ್ದೀನಿ 15 ದಿನದಿಂದ ಅಂತ ಹೇಳ್ತಾ ಇದ್ದಾರೆ. ಭಾಳ ಸಂತೋಷ, ಹಾಗೆ ಮುಂದುವರಿಸಿ ಅಂತ ಹೇಳ್ತಾ ಅಶ್ವಿನಿ ಅಂಗಡಿಯವರು ತಮ್ಮ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಕಲಬುರಗಿ ಕಡಗಂಚಿಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಅಂಜನಾನಗರದಿಂದ ಉಷಾ ಶ್ರೀನಿವಾಸ್ ಅವರು ಕೂಡ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ನಮ್ಮೆಲ್ಲರ ಬಾಲ್ಯದಲ್ಲಿ ಮೊಬೈಲ್ಗಳಿರಲಿಲ್ಲ, ನಮ್ಮದೇ ಸುವರ್ಣಯುಗ ಮರಳಿ ಬರಬಹುದಾದ ಆ ಹಳೆಯ ದಿನಗಳು ಅಂತ ಹೇಳ್ತಾ ಇದ್ದಾರೆ ಅನುಷಾ ಅವರು. ನಂದಕಿಶೋರ್ ಅವರು ಶೃಂಗೇರಿಯಿಂದ, ಮೊಬೈಲ್ನಿಂದ ಯಾರೂ ಹಾಳಾಗ್ತಿಲ್ಲ, ಅದನ್ನು ಬಳಸಲು ಕೆಟ್ಟ ಮಾರ್ಗದರ್ಶನದಿಂದ ಬಳಸುವಲ್ಲಿ ಹಾಳು ಮನಸ್ಸಿನಿಂದ ಹಾಳಾಗ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಪ್ರಭಾಕರಯ್ಯ ಚೈತ್ರ ಎನ್ ಮಠದ ಹಂಪನೂರು ಗ್ರಾಮ ಚಿತ್ರದುರ್ಗದಿಂದ ಹೇಳ್ತಾ ಇದ್ದಾರೆ, ಇಂದಿನ ಕನಸಲೋಕದ ಕಾರ್ಯಕ್ರಮಗಳೆಲ್ಲ ಹಾಡುಗಳೆಲ್ಲ ಚೆನ್ನಾಗಿತ್ತು. ಇಂದಿನ ನಮ್ಮ ಹಿರಿಯರುಗಳು ಜೇಬಿನಲ್ಲಿ ಒಂದು ಪೆನ್ ಒಂದು ಪುಸ್ತಕ ಇಡೋ ಅಭ್ಯಾಸ ಬೆಳೆಸ್ಕೊಂಡಿದ್ರು. ನಾವುಗಳು ಜೇಬಿನಲ್ಲಿ ಜಂಗಮವಾಣಿಗೆ ಮಾತ್ರ ಸೀಮಿತವಾಗ್ತಿದ್ದೀವಿ ಸರ್ ಅಂತ ಹೇಳ್ತಿದ್ದಾರೆ. ಖಂಡಿತವಾಗಿಯೂ ಹಾಗಾಗಿ ಅದಷ್ಟು ದಿನ ಕಡಿಮೆ ಯೂಸ್ ಮಾಡೋದಕ್ಕೆ ಮೊಬೈಲನ್ನು ಟ್ರೈ ಮಾಡಿ, ತದನಂತರ ಹಾಗೆಯೇ ಕಡಿಮೆ ಮಾಡ್ತಾ ಬನ್ನಿ. ಸೊ ನೀವು ಅದಕ್ಕೆ ಅಡಿಕ್ಟ್ ಆಗೋದನ್ನು ಕಡಿಮೆ ಮಾಡ್ತೀರಾ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಬರ್ತಾ ಇದೆ. ಸದ್ಯಕ್ಕೆ ಇನ್ನೊಂದಷ್ಟು ಮಾಹಿತಿಯನ್ನು ಹೇಳೋದಾದರೆ, ಫೋನಲ್ಲಿ ಚಾಟ್ ಮಾಡೋ ಬದಲು ಅಮ್ಮನ ಜೊತೆ ಕುಳಿತು ಹರಟೆ ಹೊಡಿಬೋದು, ಅಪ್ಪನ ಜೊತೆ ಹಳೆಯ ದಿನಗಳನ್ನ ಕತೆ ಕೇಳ್ಬೋದು, ಸ್ಕ್ರೀನ್ ಮೇಲೆ ಬರೋ ಲಾಲ್ ಅಥವಾ ಹಾ ಅನ್ನುವಂಥ ಇಮೋಜಿಗಿಂತ ಕುಳಿತು ನಗೋ ಸಿಗೋ ಆ ನೈಜ ಸಂತೋಷ ಇದೆಯಲ್ಲ, ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಒಂದಷ್ಟು ಟೈಮು ಸ್ಪೆಂಡ್ ಮಾಡಿ, ಆವಾಗ ನಿಮಗೆ ಮನಸ್ಸಿಗೂ ಖುಷಿ ಆಗುತ್ತೆ ಅಂತ ಹೇಳ್ತಾ ಮೊಬೈಲ್ ಇದ್ದಾಗ ಮನೆ ಮೂಲೆಯಲ್ಲಿ ಧೂಳು ಹಿಡಿದು ಯಾವುದೋ ಒಂದು ಪುಸ್ತಕವನ್ನು ತೆಗೆದುಕೊಂಡು ಓದಿ, ಹಾಗೆ ಹಳೆಯ ಡೈರಿಯಲ್ಲಿ ಏನೋ ಒಂದು ಗೀಜಿ ಅಟ್ಲೀಸ್ಟ್ ಬರೆದಿರೋದನ್ನಾದ್ರೂ ತೆಗೆದು ನೋಡಿ, ಇಯರ್ಫೋನ್ ಇಲ್ಲದೆ ಹಾಡುಗಳನ್ನ ಗದ್ದಲವಿಲ್ಲದೆ ಒಮ್ಮೆ ಬೀದಿಯಲ್ಲಿ ಸುಮ್ಮನೆ ನಡೆದುಕೊಂಡು ಹೋಗಿ, ಪಕ್ಕದ ಮನೆಯಲ್ಲಿ ಮಗು ನಗೋ ಶಬ್ದ ಅಥವಾ ಹಳೋ ಶಬ್ದ, ಗಾಳಿ ಬೀಸೋದು, ಕಾಲ ಕೆಳಗೆ ಒಣ ಎಲೆಗಳ ಮರ ಶಬ್ದ, ಹಾಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮೊಳಗೆ ನೀವೇ ಮಾಡಿಕೊಳ್ಳುವಂಥ ಆಳವಾದ ಮಾತುಕತೆ ಅಲ್ವಾ. ಪ್ರತಿದಿನ ನಮ್ಮ ಜೊತೆ ನಾವು ಸ್ವಲ್ಪ ಮಾತಾಡ್ಕೊಳ್ದೇ ಇದ್ರೆ ಹೇಗೆ, ಅವರೇ ದೊಡ್ಡ ಸಹಪಾಠಿ ಅಲ್ವಾ ನಮ್ಮ ಮನಸ್ಸು. ನಿಮ್ಮ ನಿಜವಾದ ಗುರುತು ಸಿಗೋದೇ ಆ ಮೌನದಲ್ಲಿ. ಸೊ ಅದನ್ನೆಲ್ಲ ನೀವು ಸ್ವಲ್ಪ ಟ್ರೈ ಮಾಡ್ತಾ ಹೋಗಿ, ಆಗ ನಿಮ್ಮ ಒಂದು ಸಮಯ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ತಾ ಸದ್ಯಕ್ಕೆ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕಡೆಯದಾಗಿ ಎರಡು ಗೀತೆಗಳು ಪ್ರಸಾರ ಆಗ್ತಾ ಇದೆ ನಿಮಗೋಸ್ಕರ FM ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ. ಇದು ಕನಸಿನ ಲೋಕ ಕಾರ್ಯಕ್ರಮ, ಕೇಳ್ತಾ ಇರಿ. ನಾನು ನಿಮ್ಮ ನೆಚ್ಚಿನ RJ ಅರ್ಜುನ್.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
2: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆಯಲ್ಲಿ
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ ಕನಸುಗಳ ಕಂಠರಿಸೋ ಮಧುರ ತಾಣ